ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 26ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 16ನೇ ತಾರೀಕು ಮಂಗಳವಾರ. ಸ್ಟುಡಿಯೋದಲ್ಲಿ ಈಗ ಸಮಯ 5:58:40. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಲತಾ ಕೆಸಿ ಮಾಡುವ ನಮಸ್ಕಾರಗಳು.

ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ. 6:35 ಮಧ್ಯಾಹ್ನ 1:20 ಸಂಜೆ 6:15 ಭಾವಗೀತೆಗಳು. 6:45 ರೈತರಿಗೆ ಸಲಹೆ. 6:50 ಯೋಗೋತ್ಸವ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಸಕ್ಕರೆ ಕಾಯಿಲೆಯಲ್ಲಿ ಯೋಗದ ಮಹತ್ವ. ಭಾಗವಹಿಸುತ್ತಾರೆ ಡಾ ಶಿವಕುಮಾರ್. ಪ್ರಾಯೋಜಕರು ಸ್ವಸ್ಯ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ. 7:15 ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

0: ಐದು ನಿಮಿಷಕ್ಕೆ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಸೊಬಗಿನ ಶಾಲೆ. ಹಾಸನ ನಗರದಲ್ಲಿರುವ ವಾಣಿ ವಿಲಾಸ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆಯ ಕುರಿತು ಮಾಹಿತಿಯ ಅಂತಿಮ ಭಾಗ. ಪ್ರಸ್ತುತಿ ಡಾಕ್ಟರ್ ಮಂಜುನಾಥ್ ಕೆಎಂ. 9:00 ಯೋಗಾಮೃತ, ವಿಷಯ ಸೊಂಟ ನೋವು ಮತ್ತು ಯೋಗ. ಭಾಗವಹಿಸುತ್ತಾರೆ ಡಾಕ್ಟರ್ ರಚನಾ ಯಾದವರಾಯ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 9:10 ಕನ್ನಡ ಚಿತ್ರಗೀತೆಗಳು. 9:30 ಅಂತಾರಾಷ್ಟೀಯ ಯೋಗ ದಿವಸದ ಸಂದರ್ಭದಲ್ಲಿ ಕಳೆದ 25 ವರ್ಷಗಳಿಂದ ಯೋಗಾಭ್ಯಾಸದಲ್ಲಿ ನಿರತರಾಗಿರುವ ಯೋಗ ಶಿಕ್ಷಕರಾದ ಹಾಸನದ ಸಿಕೆ ಹರೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 10:00 ಪದ ಸಂಪದ. 10:30 ಹಲೋ ಗೆಳೆಯರೇ. 11:00 ಫುಲ್ವಾರಿ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ವಿದುಷಿ ಮಂಜರಿ ಅಸನಾರೆ ಖೇಲ್ಕರ್ ಅವರ ಗಾಯನ. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ. ಕವನಮಾಲೆ ಕವಯತ್ರಿಯರಿಂದ ಸ್ವರಚಿತ ಕವನ ವಾಚನ. 12:35 ಆರೋಗ್ಯ ಕಾರ್ಯಕ್ರಮ. ಮೊದಲಿಗೆ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಆನಂತರ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ್ ಬಣಕಾರ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ, ವಿಷಯ ಪಿಎಂ ಸೂರ್ಯಘರ್ ಯೋಜನೆ. 1:30 2:40 ಮತ್ತು ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳು. ಮೂರು ಗಂಟೆಗೆ ಸಖಿ ಸಹೇಲಿ. 4:00 ಏಕ್ ಜೂಟೆ ಥಿಯೇಟರ್ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ. 5:00 ನಮ್ಮ ನಿಲಯದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 8:00 ವನಿತಾ ವಿಹಾರ. ಮೊದಲಿಗೆ ಹಾಸನದ ಸುಷ್ಮಾ ಸಿಂಧು ಅವರಿಂದ ಸಣ್ಣ ಕತೆ, ನಂತರ ಮಮತಾ ಅರಸೀಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. 8:30 ಗಜಲ್. 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ನಮ್ಮ ನಿಲಯದಿಂದ ಭಾಗವಂತಿಕೆ ಮೇಳ, ತುರುವೇಕೆರೆ ತಾಲೂಕು ಕೋಳಾಲ ಗ್ರಾಮದ ಮಹಾಲಿಂಗಪ್ಪ ಕೆಎಸ್ ಮತ್ತು ತಂಡದವರಿಂದ. 10:00 ಮಧುರಗಾನ. 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ಆತಂಕವಾದ. ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಇದುವರೆಗೂ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಹಾಸನ. ಈಗ ಸಮಯವಾಗುತ್ತಲಿದೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani, the news read by Subhadra Ramachandran. Prime Minister Narendra Modi will arrive in Evian, France today on a two-day visit to participate in the G7 summit in the third leg of his two-nation visit. Upon arrival, French President Emmanuel Macron will formally welcome the Prime Minister. Mr. Modi will then participate in a working session of the summit on the theme Forging New Partnerships and Rebuilding International Solidarity, along with leaders of G7 countries, partner countries, and representatives of the World Bank and the African Development Bank. On the sidelines of the meeting, the Prime Minister is also scheduled to hold bilateral meetings with the Prime Minister of Canada, Mark Carney, Prime Minister of United Kingdom, Keir Starmer, and UAE President Sheikh Mohammed bin Zayed Al Nahyan. Later, he will attend a gala dinner hosted by French President Emmanuel Macron. Prime Minister Narendra Modi is visiting the French city at the invitation of French President Emmanuel Macron in what is expected to be a highly productive and wide-ranging visit. Notably, this marks India's 13th participation at the G7 summit and the Prime Minister's 7th consecutive participation. India's regular participation at the G7 summit reflects the increasing recognition of New Delhi's role and contributions in addressing global challenges related to peace, security, development and environmental sustainability. A report.
2: India's strategic importance for the G7 is increasingly being reflected in concrete economic and technology partnerships. This is evident from the recently concluded India-EU trade agreement as well as initiatives such as Bharat Innovates in Nice and India's role as the official AI partner country at upcoming VivaTech in Paris. These developments underline how G7 countries are looking at India not only as a major market but also as a trusted partner in technology, innovation, manufacturing and resilient supply chains. Significantly, many of the priorities identified by the French G7 presidency, including reducing imbalance, international partnerships and artificial intelligence, closely align with India's strengths and interests. Ankit Kumar, Akashwani News, Avion, France.
1: Earlier yesterday, India and Slovakia elevated their ties to a comprehensive partnership. The two sides also linked 11 agreements to boost cooperation in key areas including labour migration, digital technology and defence, following talks between Prime Minister Narendra Modi and his Slovak counterpart Robert Fico in Bratislava. Addressing a joint press conference, Mr. Modi said, elevation of ties symbolises shared beliefs, priorities and future.
3: हमने अपने संबंधों को कॉम्प्रिहेंसिव पार्टनरशिप का दर्जा देने का निर्णय लिया है। यह हमारे साझा विश्वास, साझा प्राथमिकताओं और साझा भविष्य का प्रतीक है। आज प्रधानमंत्री जी और मैंने हमारे सहयोग को नई दिशा और नई ऊर्जा देने पर विस्तृत रूप से चर्चा की। ऑटोमोबाइल, रेलवे, एडवांस मैन्युफैक्चरिंग और ग्रीन टेक्नोलॉजीज, इन सभी विषयों में आज हमने दोनों देशों के लोगों की भलाई के लिए कई महत्वपूर्ण निर्णय लिए।
1: President of Slovakia, Peter Pellegrini, has conferred Slovakia's highest state honour, the Order of the White Double Cross First Class, upon Prime Minister Narendra Modi. Prime Minister expressed his heartfelt gratitude to the President, the government and the people of Slovakia for the distinguished honour. Accepting the award, he noted that the honour was a tribute to the 1.4 billion people of India and to the enduring bonds of friendship between India and Slovakia. The Ministry of Youth Affairs and Sports is hosting the Viksit Bharat Youth Parliament 2026 in New Delhi. Lok Sabha Speaker Om Birla will inaugurate the Viksit Bharat Youth Parliament at the national level today. The ministry said that the initiative reimagines youth engagement with democratic processes, offering young citizens a hands-on understanding of governance, policy deliberation and parliamentary functioning. Tiny Cape Verde pulled off a stunning result in its World Cup debut, shutting out heavily favoured Spain. An impressive performance by a 40-year-old goalkeeper, Virginia, helped Cape Verde play one of the favourites in the tournament to a 0-0 draw. And that is the end of this news bulletin.
0: ಸಮಯ 6:10:05 ಆಕಾಶವಾಣಿ ಹಾಸನ 102.2 FM. ಶುಭ ನುಡಿ. ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ, ಅನ್ನವಿರುವ ತನಕ ಪ್ರಾಣವು ಜಗದೊಳಗೆ, ಅನ್ನವೇ ದೈವ ಸರ್ವಜ್ಞ. ಈ ಶುಭ ನುಡಿಯೊಂದಿಗೆ ಇಂದಿನ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆರಂಭಿಸೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎರ್ತೂರು ಶಾಂತಿರಾಜಶಾಸ್ತ್ರಿ ಅವರ ರಚನೆ ವೃಂದಗಾನದಲ್ಲಿ.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಸ್ತುತಿ ಮಲ್ಲಿಕಾ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪುರಂದರದಾಸರ ಭಕ್ತಿ ರಚನೆ, ರೂಪಾ ಮತ್ತು ದೀಪಾ ಅವರ ಧ್ವನಿಯಲ್ಲಿ.

ಭಕ್ತಿಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಎಂ ವೆಂಕಟೇಶ ಕುಮಾರ್ ಅವರ ಸ್ವರದಲ್ಲಿರುವ ಬಸವಣ್ಣ ಅವರ ಭಕ್ತಿ ರಚನೆ.

ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ, ಈಗ ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾ. ಸತೀಶ್ ಚಂದ್ರ ಅವರಿಂದ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ.
1: ಕಾಲ ಅಥವಾ ಸಮಯ ಜೀವನದಲ್ಲಿ ಅತ್ಯಮೂಲ್ಯ. ಪ್ರತಿ ಕ್ಷಣದಿಂದ ಗಂಟೆಗಳವರೆಗೆ, ದಿನಗಳಿಂದ ಕಲ್ಪಾಂತರಗಳವರೆಗೆ ಅದರ ಅನಂತ ಪಯಣ, ಅದಕ್ಕೆ ಬಿಡುವೆಂಬುದೇ ಇಲ್ಲ. ಆದರೆ ಅದರ ಪರಿಧಿಗೆ ಬರುವ ಇಡೀ ಬ್ರಹ್ಮಾಂಡದ ಮೇಲೆ ಅದರ ಪ್ರಭಾವ ಅಗೋಚರ, ಅವರ್ಣನೀಯ. ಸಕಲ ಜೀವರಾಶಿಗಳ ಮೇಲಿನ ಅದರ ಚಲನೆಯ ಪರಿಣಾಮ ಭಿನ್ನವಾದುದು. ಮನುಷ್ಯನ ಜೀವನದಲ್ಲಿ ಕಾಲ ಅತ್ಯಂತ ಮಹತ್ವವನ್ನು ಪಡೆದಿದೆ. ಕಾಲ ಬರಲಿ, ಕಾಲ ಸರಿಯಿಲ್ಲ, ಕಾಲ ಕೆಟ್ಟೋಗಿದೆ, ಒಳ್ಳೆಯ ಕಾಲ, ಕೆಟ್ಟ ಕಾಲ, ಇವೇ ಮುಂತಾದ ಉದ್ಗಾರಗಳು ಪ್ರತಿನಿತ್ಯ ನಮ್ಮ ಬದುಕಿನೊಡನೆ ತಳುಕು ಹಾಕಿಕೊಂಡಿರುವುದನ್ನು ಗಮನಿಸಿದ್ದೇವೆ. ಆದರೆ ಕಾಲ ತನ್ನಷ್ಟಕ್ಕೆ ತಾನು ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಸಂದರ್ಭಾನುಸಾರವಾಗಿ ನಾವು ಅದನ್ನು ಆ ಬಗೆಯಲ್ಲಿ ಹೆಸರಿಸಿದ್ದೇವೆ ಎನಿಸುತ್ತದೆ. ಇಷ್ಟಾಗಿಯೂ ಕಾಲದ ಬಗೆಗಿನ ನಮ್ಮ ವ್ಯಾಖ್ಯಾನ ಪರಿಮಿತವಾದುದು. ಆದರೆ ಕಾಲ ನಮಗೆ ಗೋಚರಿಸುವಂತೆ ಪರಿವರ್ತನಶೀಲವಾದುದು ಎಂಬುದಂತೂ ಸತ್ಯ. ಕಾಲದೊಡನೆ ಹೆಜ್ಜೆ ಹಾಕುವುದಷ್ಟೇ ನಮ್ಮ ಕೆಲಸ. ಕಾಲಕ್ಕೆ ಎಂದೂ ನಿಲುಗಡೆ ಇಲ್ಲ. ಮನುಷ್ಯನ ಜೀವನದಲ್ಲಿ ಕಾಲ ಎಂಬುದು ಬಾಲ್ಯ, ಯೌವನ,

0: ಮುಪ್ಪು ಎಂಬ ಮೂರು ಅವಸ್ಥೆಗಳಲ್ಲಿ ಕಂಡುಬರುತ್ತದೆ. ಆಯಾ ಕಾಲವನ್ನು ನಾವು ಹೇಗೆ ಕಾಣುತ್ತೇವೆ ಎಂಬುದರ ಮೇಲೆ ಒಳ್ಳೆಯ ಅಥವಾ ಕೆಟ್ಟ ಕಾಲ ಎಂಬುದು ನಿರ್ಣಯವಾಗುತ್ತದೆ. ಹುಟ್ಟಿನಿಂದ ಪ್ರೌಢಾವಸ್ಥೆಗೆ ಬರುವವರೆಗೆ ಬಾಲ್ಯ ತನ್ನ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಈ ಸಮಯದಲ್ಲಿ ನಾವೆಲ್ಲ ಮಕ್ಕಳೇ. ತೊದಲು ಮಾತಿನಿಂದ ಆರಂಭಿಸಿ ಒಂದೊಂದೇ ಮಾತು ಕಲಿತು ಇಡೀ ಜಗತ್ತನ್ನು ವಿಸ್ಮಯದ ಕಣ್ಣುಗಳಿಂದ ನೋಡುತ್ತೇವೆ. ಆಟ, ಪಾಠ, ಊಟ, ನೋಟ, ಆರಂಭದ ವಿದ್ಯಾಭ್ಯಾಸ ಎಲ್ಲವೂ ಮುಗ್ಧ ಮುಕ್ತ ಮನಸ್ಸಿನಲ್ಲಿ ನಡೆಯುತ್ತಾ ತಂದೆ ತಾಯಿಗಳ, ನೆರೆಹೊರೆಯವರ, ಗುರು ಹಿರಿಯರ ಪ್ರೀತಿ ಆರೈಕೆಗಳಲ್ಲಿ ಕಳೆಯುತ್ತಾ ಸುಂದರ ಕಾಲವನ್ನು ಕಾಣುತ್ತೇವೆ. ಮನುಷ್ಯನ ಬದುಕಿನಲ್ಲಿನ ಸುಂದರ ಸ್ವಚ್ಛಂದ ಬಾಲ್ಯ ಮುಂದಿನ ಬದುಕಿಗೆ ಅಡಿಪಾಯ ನಿರ್ಮಿಸುತ್ತದೆ. ಪ್ರಕೃತಿಯ ಜೊತೆ ನೆಲದ ಸೊಗಡಿನ ಬಗೆ ಬಗೆಯ ರುಚಿಕರ ತಿಂಡಿ ತಿನಿಸುಗಳ ಆಸ್ವಾದ, ಭೇದ ಭಾವವಿಲ್ಲದ ಪ್ರೀತಿ ತುಂಬಿದ ಸ್ನೇಹ, ಅಂಬೆಗಾಲಿನಿಂದ ನಡಿಗೆ, ಓಡಾಟ ಎಲ್ಲವೂ ಚಟುವಟಿಕೆಗಳ ಕೇಂದ್ರವೆನಿಸುತ್ತದೆ. ಹುಸಿ ಮುನಿಸು ಜಗಳ ಯಾವುದಕ್ಕೂ ಅರ್ಥವಿಲ್ಲ. ಕ್ಷಣಿಕ ಕೋಪ, ಕ್ಷಣಿಕ ಪ್ರೀತಿ, ದಿನಾಂತ್ಯಕ್ಕೆ ಸಂತೋಷದ ಒಡನಾಟ ಬಾಲ್ಯವನ್ನು ಸಹ್ಯವಾಗಿಸುತ್ತವೆ. ಆದರೆ ಇಂದು ಆ ಸುಂದರ ಬಾಲ್ಯ ಇಂದಿನ ಮಕ್ಕಳಿಗಿದೆಯೇ ಎಂದರೆ ಬಹುತೇಕ ಇಲ್ಲ ಎಂಬ ಉತ್ತರ ಸಿಗುತ್ತದೆ. ನಾಲ್ಕು ಗೋಡೆಗಳ ಮಧ್ಯೆ ಆಧುನಿಕ ತಂತ್ರಜ್ಞಾನ ನಿರ್ಮಿತ ಆಟಿಕೆಗಳು, ಮೊಬೈಲ್, ವಿಡಿಯೋ ಗೇಮ್, ಹೋಮ್ವರ್ಕ್ ಮುಂತಾದ ಸಂದರ್ಭಗಳಲ್ಲಿ ಸಹಪಾಠಿಗಳೊಡನೆ ಆಟಪಾಠವಿಲ್ಲದ ಏಕಾಂಗಿತನ ನಮ್ಮ ಬಾಲ್ಯವನ್ನು ಕಸಿದುಕೊಂಡಿದೆ. ಆಗ ಒಳ್ಳೆಯ ಅಥವಾ ಕೆಟ್ಟ ಕಾಲ ಎಂಬ ಮಾತು ಬರುತ್ತದೆ. ಇದಕ್ಕೆ ಕಾರಣ ಕಾಲ ಅಥವಾ ಸಮಯದ ಸದುಪಯೋಗದ ಅರಿವಾಗುತ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಸಹಜ ಬಾಲ್ಯವನ್ನು ಕಲ್ಪಿಸಿ ಸುಂದರ ಬದುಕನ್ನು ನಿರ್ಮಿಸಬೇಕು. ಆಗ ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ ಇತ್ಯಾದಿ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸಲು ಸಾಧ್ಯ. ಮುಂದೆ ಪ್ರೌಢಾವಸ್ಥೆಯಿಂದ ಯೌವನ ಕಾಲ ಪ್ರಾಪ್ತವಾಗಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಸಾಂಸಾರಿಕ ಬದುಕು, ಜೀವನದ ಭವಿಷ್ಯ ನಿರ್ಮಾಣವಾಗುತ್ತದೆ. ಈ ಕಾಲವನ್ನು ಅತ್ಯಂತ ಗಂಭೀರವಾಗಿ ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಪರಿಶ್ರಮ, ವೈವಿಧ್ಯಮಯ ಸಕಾರಾತ್ಮಕ ಆಲೋಚನೆಗಳು ನಮ್ಮ ವ್ಯಕ್ತಿತ್ವವನ್ನು ಸುಂದರ ಸಂತೋಷದ ಕಾಲದೊಡನೆ ಹೆಜ್ಜೆ ಹಾಕಲು ಸಹಾಯ ಮಾಡುತ್ತವೆ. ಆದರೆ ಇಂದು ಆಧುನಿಕ ನಾಗಾಲೋಟದ ಬದುಕು, ಊಟ ತಿಂಡಿಗಳ ರುಚಿ ಸಹ್ಯವಾಗದೆ ಕೇವಲ ಯಾಂತ್ರಿಕ ಚಟುವಟಿಕೆಯಾಗುತ್ತದೆ. ಕಾರಣ ಸಮಯದ ಪರಿವೇ ಅರಿವಾಗುವುದಿಲ್ಲ. ಕೇವಲ ಭ್ರಮಾತ್ಮಕ ಜಗತ್ತನ್ನು ಒಪ್ಪಿಕೊಳ್ಳುತ್ತಾ ಕಾಲವನ್ನು ಸಂಭ್ರಮದಿಂದ ಕಳೆಯದೆ ಕಾಲವನ್ನು ತಳ್ಳುವ ಸ್ಥಿತಿ ನಿರ್ಮಾಣವಾಗಿ ಬದುಕು ಭಾರವೆನಿಸುತ್ತದೆ. ಇದಕ್ಕೆ ನಮ್ಮ ಮನಸ್ಸು ಒತ್ತಡದ ಕೆಲಸ, ಧಾವಂತದ ದಳ್ಳುರಿಗಳೇ ಕಾರಣ. ಆದ್ದರಿಂದ ಕಾಲ ಕೆಟ್ಟು ಹೋಯಿತು ಎಂಬ ನಕಾರಾತ್ಮಕ ಭಾವ ಮೂಡುತ್ತದೆ. ಇದನ್ನು ನಾವು ನಿವಾರಿಸಿ ಸಮಯ ಪಾಲನೆ, ಸಕಾಲಿಕ ನಿರ್ಧಾರಗಳಿಂದ ಕಾಲವನ್ನು ಸಂತೋಷವಾಗಿ ಮಾಡಿಕೊಳ್ಳಬಹುದು. ಮನುಷ್ಯನ ಬದುಕಿನ ಮುಸ್ಸಂಜೆಯ ಕಾಲವೆಂದರೆ ಮುಪ್ಪು. ಮುಪ್ಪನ್ನು ಸಂತೋಷದಿಂದ ಬರಮಾಡಿಕೊಂಡು ಆರೋಗ್ಯಕರ ಅಭ್ಯಾಸ, ಚಟುವಟಿಕೆ, ಯೋಗ, ಧ್ಯಾನ, ಪರಿಸರದ ಒಡನೆ ಒಡನಾಟ, ಸ್ನೇಹಿತರೊಡನೆ ಬಾಲ್ಯದ ಸವಿ ನೆನಪುಗಳೊಂದಿಗೆ ಮೆಲುಕು ಹಾಕುವ ಬದುಕೆನ್ನಬಹುದು. ಕಾಲವನ್ನು ದೂಷಿಸದೆ ಆಯಾ ಸಮಯಾನುಸಾರ ಬದುಕನ್ನು ಕಾಣುವ, ಕಟ್ಟುವ, ಕಲಿಯುವ, ಕಲಿಸುವ ಪರಿಸರವನ್ನು ನಿರ್ಮಿಸಿಕೊಂಡರೆ ಕಾಲದ ಮಹತ್ವದ ಅರಿವಾಗುತ್ತದೆ. ಆ ಸುಂದರ, ಸುಮಧುರ, ಅರ್ಥಪೂರ್ಣ, ಚೈತನ್ಯದ ಕಾಲ ನಮಗೊದಗಲಿ ಎಂದು ಹಂಬಲಿಸೋಣ.
1: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ, ಸಮಯ 6:35:18. ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳು. ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಿ ವಿ ಗುಂಡಪ್ಪ ಅವರ ಭಾವರಚನೆ, ಮಡಿಕೇರಿ ನಾಗೇಂದ್ರ.

0: ಇದುವರೆಗೂ ಭಾವಗೀತೆಗಳನ್ನು ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಹೈನುಗಾರಿಕೆಯನ್ನ ಮಾಡ್ತಕ್ಕಂತಹ ಕೃಷಿಕರು ಸಾಮಾನ್ಯವಾಗಿ ಎದುರಿಸ್ತಕ್ಕಂತಹ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಕೆಚ್ಚಲಬಾವು. ಈ ಕೆಚ್ಚಲಬಾವು ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲಿ ನಾವು ಸ್ವಚ್ಛತೆಯನ್ನ ಕಾಪಾಡೋದಿಲ್ವೋ ಅಂತಹ ಕೊಟ್ಟಿಗೆಗಳಲ್ಲಿ ಇರುವಂತಹ ಹಸುಗಳನ್ನ ಸಾಮಾನ್ಯವಾಗಿ ಬಾಧಿಸುತ್ತೆ. ಈ ಕೆಚ್ಚಲಬಾವುನಲ್ಲಿ ಎರಡು ವಿಧಾನಗಳನ್ನ ನಾವು ಗಮನಿಸಬಹುದು. ಮೊದಲನೆಯದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಕೆಚ್ಚಲಬಾವು. ಈ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಕೆಚ್ಚಲು ಊದಿಕೊಳ್ಳುತ್ತೆ, ಗಟ್ಟಿಯಾಗಿರುತ್ತೆ ಮತ್ತು ಹಾಲಿನ ಬಣ್ಣ ಕೆಟ್ಟೋಗುತ್ತೆ. ಹಾಲು ಹೆಪ್ಪಾಗ್ತಕ್ಕಂಥದ್ದು, ಹಾಲಿನಲ್ಲಿ ಕೀವು ಬರ್ತಕ್ಕಂಥದ್ದು, ರಕ್ತ ಬರ್ತಕ್ಕಂಥದ್ದು, ಈ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸುತ್ತೆ. ಇಂತಹ ಲಕ್ಷಣಗಳು ಇರುವಂತಹ ಹಾಲು ಏನಿರುತ್ತೋ ಈ ಹಾಲನ್ನು ನೀಡ್ತಾ ಇರತಕ್ಕಂತಹ ಹಸುವಿಗೆ ಕೆಚ್ಚಲಬಾಹು ಬಂದಿದೆ ಅಂಥೇಳಿ ನಾವು ಬಹಳ ಸುಲಭವಾಗಿ ಪತ್ತೆಯನ್ನು ಮಾಡಬಹುದು. ಮತ್ತೊಂದು ಕೆಚ್ಚಲ ಬಾವಿನ ಪ್ರಕಾರ ಅಂತ ಹೇಳಿದರೆ ಅದು ಸುಪ್ತ ಕೆಚ್ಚಲಬಾವು ಅಂಥೇಳಿ. ಈ ಸುಪ್ತ ಕೆಚ್ಚಲಬಾವಿನಲ್ಲಿ ಈ ಯಾವುದೇ ತರಹದ ಲಕ್ಷಣಗಳು ಕೂಡ ಕಾಣೋದಿಲ್ಲ. ಆದರೆ ಹಾಲಿನ ಇಳುವರಿ ಮಾತ್ರ ದಿವಸದಿಂದ ದಿವಸಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಲಿನ ಗುಣಮಟ್ಟದಲ್ಲಿಯೂ ಕೂಡ ಕುಸಿತ ಆಗುತ್ತೆ. ಹಾಲಿನಲ್ಲಿ ಬರ್ತಕ್ಕಂತಹ ಜೀವಕೋಶಗಳ ಸಂಖ್ಯೆ ಪ್ರತಿ ಮಿಲಿಲೀಟರ್ ಹಾಲಿನಲ್ಲಿ 2 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಇರುತ್ತೆ. ಈ ಸ್ಥಿತಿಗೆ ನಾವು ಸುಪ್ತ ಕೆಚ್ಚಲಬಾವು ಅಂಥೇಳಿ ಕರಿತೇವೆ. ಸಾಮಾನ್ಯವಾಗಿ ಕೃಷಿಕರು ಈ ಸುಪ್ತ ಕೆಚ್ಚಲಬಾವನ್ನು ಗುರುತು ಮಾಡೋದು ಅಷ್ಟು

0: ಸುಲಭ ಅಲ್ಲ. ಯಾಕೆ ಅಂತ ಅಂದರೆ ಯಾವುದೇ ಲಕ್ಷಣಗಳು ಕೂಡ ನಮಗೆ ನೇರವಾಗಿ ಗೋಚರಿಸದೇ ಇರೋದ್ರಿಂದ ನಾವು ಈ ಪ್ರಕಾರವನ್ನು ಪತ್ತೆಯನ್ನು ಮಾಡುವಂಥದ್ದು ಒಂದಷ್ಟು ಕಷ್ಟವಾಗುತ್ತೆ. ಆದರೆ ಒಂದು ಸಣ್ಣ ಪರೀಕ್ಷೆಯ ಮೂಲಕ ಈ ಸುಪ್ತ ಕೆಚ್ಚಲ ಭಾವವನ್ನು ನಾವು ಪತ್ತೆಯನ್ನು ಮಾಡಬಹುದು. ಸುಪ್ತ ಕೆಚ್ಚಲ ಭಾವವನ್ನು ಕ್ಯಾಲಿಫೋರ್ನಿಯಾ ಮ್ಯಾಸ್ಟೈಟಿಸ್ ಟೆಸ್ಟ್ ಅಂದರೆ ಕ್ಯಾಲಿಫೋರ್ನಿಯಾ ಕೆಚ್ಚಲ ಬಾವು ಪರೀಕ್ಷೆಯ ಮೂಲಕ ಸುಲಭವಾಗಿ ಪತ್ತೆಯನ್ನು ಮಾಡಬಹುದು. ಈ ಪರೀಕ್ಷೆಗೆ CMT ಹಿಡಿಕೆ, ಕೆಚ್ಚಲು ಬಾವು ಪರೀಕ್ಷಾ ದ್ರಾವಣ ಇಷ್ಟು ಇದ್ದರೆ ಸಾಕಾಗುತ್ತೆ. ನಾವು ಮನೆಯಲ್ಲಿಯೇ ಸುಲಭವಾಗಿ ಈ ಪರೀಕ್ಷೆಯನ್ನು ಮಾಡಿ ಕೆಚ್ಚಲು ಬಾವು ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ಗುರುತನ್ನು ಮಾಡಬಹುದು. CMT ಹಿಡಿಕೆಯಲ್ಲಿ 4 ವೃತ್ತಾಕಾರದ ಬಟ್ಟಲುಗಳು ಇರುತ್ತೆ. ಹಸುವಿನ ಕೆಚ್ಚಲಿನ 4 ತೊಟ್ಟುಗಳಿಂದಲೂ ಕೂಡ ಸುಮಾರು 3-5 ಮಿಲಿಲೀಟರ್ ಹಾಲನ್ನು ಸಮಾನವಾಗಿ ಮತ್ತು ಪ್ರತ್ಯೇಕವಾಗಿ ಈ 4 ಬಟ್ಟಲುಗಳಿಗೆ ಹಿಂಡಿಕೊಳ್ಬೇಕು. ಆನಂತರ ಅಷ್ಟೇ ಪ್ರಮಾಣದ CMT ದ್ರಾವಣವನ್ನು ಪ್ರತಿ ಬಟ್ಟಲಿಗೆ ಹಾಕಬೇಕು. ನಂತರ ಸುಮಾರು 15 ಸೆಕೆಂಡುಗಳ ಕಾಲ CMT ಹಿಡಿಕೆಯನ್ನು ಬಲ ಮತ್ತು ಎಡದಿಕ್ಕುಗಳಲ್ಲಿ ವೃತ್ತಾಕಾರವಾಗಿ ತಿರುಗಿಸಿ ಹಾಲು ಮತ್ತು ದ್ರಾವಣ ಒಂದಕ್ಕೆ ಒಂದು ಬೆರೆಯುವ ಹಾಗೆ ಮಾಡಬೇಕು. ಆನಂತರ ಮಿಶ್ರಣದಲ್ಲಾಗ್ತಕ್ಕಂತಹ ಬದಲಾವಣೆಗಳನ್ನು ಗಮನಿಸಬೇಕು. ಹಾಲು ಮತ್ತು ದ್ರಾವಣದ ಮಿಶ್ರಣ ತಿಳಿಯಾಗಿ ಹಾಲಿನ ಹಾಗೆಯೇ ಇದ್ದರೆ ನಾವು ಕರೆದಂತಹ ಹಾಲು ಪರಿಶುದ್ಧವಾಗಿದೆ ಅಂಥೇಳಿ ಅರ್ಥ. ಸುಪ್ತ ಕೆಚ್ಚಲ ಬಾವಿನ ಲಕ್ಷಣಗಳಿಲ್ಲ ಅಂಥೇಳಿ ನಾವು ಅಂದಾಜನ್ನು ಮಾಡಬಹುದು. ಹಿಡಿಕೆಯನ್ನು ತಿರುಗಿಸಿದಾಗ ಹಾಲು ಮತ್ತು ದ್ರಾವಣ ಬೆರೆತು ತೆಳು ಲೋಳೆಯಂತಹ ಹಾಲು ಕಂಡುಬಂದರೆ ಅಲ್ಪ ಪ್ರಮಾಣದ ಸುಪ್ತ ಕೆಚ್ಚಲ ಬಾವು ಇದೆ ಅಂಥೇಳಿ ತಿಳಿಬಹುದು. ದ್ರಾವಣವನ್ನು ಹಾಲಿಗೆ ಮಿಶ್ರಣವನ್ನು ಮಾಡಿ ತಕ್ಷಣವೇ ನಿರ್ದಿಷ್ಟವಾಗಿ ಗಟ್ಟಿಯಾದ ಲೋಳೆಯಂತಹ ಪದಾರ್ಥ ಕಂಡರೆ ಮಧ್ಯಮ ಪ್ರಮಾಣದ ಸುಪ್ತ ಕೆಚ್ಚಲ ಬಾವು ಅಂಥೇಳಿ ತಿಳಿಬಹುದು. ಹಾಗೆಯೇ ದ್ರಾವಣವನ್ನು ಹಾಲಿಗೆ ಹಾಕಿದ ತಕ್ಷಣ ಹಾಲು ನಿರ್ದಿಷ್ಟವಾಗಿ ಲೋಳೆಯಾಗಿ ಹಿಡಿಕೆಯನ್ನು ಅಲುಗಾಡಿಸಿದಾಗ ಸಣ್ಣ ಸಣ್ಣ ಗಡ್ಡೆಗಳು ಕಾಣಿಸಿದರೆ ಹೆಚ್ಚಿನ ಪ್ರಮಾಣದ ಸುಪ್ತ ಕೆಚ್ಚಲ ಬಾಹು ಇದೆ ಅನ್ನುವಂಥದ್ದನ್ನು ತಿಳಿಬಹುದು. ಹೀಗೆ ಬಹಳ ಸುಲಭವಾಗಿ ತಿಳಿಯಲಿಕ್ಕೆ ಸಾಧ್ಯ ಇರುವಂತಹ ಈ ಕಾಯಿಲೆಯನ್ನು ಆದಷ್ಟು ಬೇಗ ಗುರುತಿಸಿ ಉತ್ತಮ ಗುಣಮಟ್ಟದ ಹಾಲನ್ನು ಹಿಂಡಬೇಕು. ಈ ಮೂಲಕ ನಮ್ಮ ಕೃಷಿಕರ ಆರ್ಥಿಕ ಸ್ಥಿತಿಗತಿಯೂ ಕೂಡ ಚೆನ್ನಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
0: ಆಕಾಶವಾಣಿ ಹಾಸನ. ಯೋಗೋತ್ಸವ
3: ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.
5: ಹಾಸನದ SDM ಆಯುರ್ವೇದ ಆಸ್ಪತ್ರೆಯ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸೂಕ್ತವಾದ ಆಹಾರ, ಜೀವನ ಶೈಲಿ ಹಾಗೂ ಯೋಗಾಭ್ಯಾಸದ ಸಲಹೆ ಮತ್ತು ತೂಕ ಇಳಿಸುವ ವಿಶೇಷ ಆಯುರ್ವೇದ ಚಿಕಿತ್ಸೆ ಲಭ್ಯವಿದೆ. ಆಸಕ್ತರು ಆಸ್ಪತ್ರೆಯ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಹೊರರೋಗಿ ಕೊಠಡಿ 9 ಸಂಪರ್ಕಿಸಿ ಪ್ರಯೋಜನ ಪಡೆಯಬಹುದಾಗಿದೆ.
3: ಸಕ್ಕರೆ ಕಾಯಿಲೆಯಲ್ಲಿ ಯೋಗದ ಮಹತ್ವ ಈ ಕುರಿತು ಡಾಕ್ಟರ್ ಶಿವಕುಮಾರ್ ಅವರಿಂದ ಮಾಹಿತಿ.
6: ಶ್ರೋತೃಗಳೇ ನಮಸ್ಕಾರ. ನಾವಿಂದು ಸಕ್ಕರೆ ಕಾಯಿಲೆಯಲ್ಲಿ ಯೋಗದ ಮಹತ್ವ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ಹೆಚ್ಚು ಸಿಹಿ ಅಥವಾ ಸಕ್ಕರೆ ತಿಂದರೆ ಸಕ್ಕರೆ ಕಾಯಿಲೆ ಬರುತ್ತದೆ ಎಂಬುದು ಜನರ ನಂಬಿಕೆ. ಇದು ನಿಜ ಅಲ್ಲ. ಅಧಿಕ ದೇಹ ತೂಕ, ಬೊಜ್ಜು, ವ್ಯಾಯಾಮ ಅಥವಾ ದೈಹಿಕ ಚಟುವಟಿಕೆ ಇಲ್ಲದ ಜೀವನ, ಅನುವಂಶಿಕತೆ, ಕೆಲಸದ ಒತ್ತಡ, ಚಿಂತೆ, ದೇಹದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಿಸುವ ಹಾರ್ಮೋನ್ಗಳ ಕೊರತೆ, ಈ ಎಲ್ಲಾ ಕಾರಣಗಳಿಂದ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಬರುತ್ತದೆ ಎಂದು ಹೇಳಬಹುದು. ಸಂತುಲಿತ ಆಹಾರ ವಿಹಾರ ಆಚಾರ ವಿಚಾರ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಲು ಸಹಕಾರಿ ಎಂಬುದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ ಇವು ಯೋಗದ ಅಂಗಗಳು. ನಿತ್ಯ ಯೋಗದ ಅಭ್ಯಾಸದಿಂದ ಆಚಾರ ವಿಚಾರಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ಯಮ ನಿಯಮಗಳು

0: ಶಿಸ್ತುಬದ್ಧ ಜೀವನವನ್ನು ರೂಪಿಸಲು ಸಹಾಯ ಮಾಡುತ್ತವೆ. ನೈತಿಕ ಮೌಲ್ಯಗಳು ಹಾಗೂ ಮಾನಸಿಕ ಸ್ಥಿರತೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಯಮ ನಿಯಮಗಳು ಅಗತ್ಯ. ಜಾಡ್ಯತೆ, ದೈಹಿಕ ಚಟುವಟಿಕೆ ಇಲ್ಲದಿರುವುದು ಸಕ್ಕರೆ ಕಾಯಿಲೆಯ ಅತಿಮುಖ್ಯ ಕಾರಣಗಳು. ಆಸನಗಳು ದೇಹದ ಅಂಗಾಂಗಗಳನ್ನು ಪುನಶ್ಚೇತನಗೊಳಿಸುತ್ತವೆ. ವಿವಿಧ ಆಸನಗಳ ಅಭ್ಯಾಸ ಸಕ್ಕರೆಯ ಅಂಶವನ್ನು ನಿಯಂತ್ರಿಸಲು ಬೇಕಾದಂತಹ ಇನ್ಸುಲಿನ್ ಉತ್ಪತ್ತಿ ಮಾಡಲು ಮೆದುಳನ್ನು ಪ್ರಚೋದಿಸುತ್ತದೆ. ಲಯಬದ್ಧವಾದ ದೇಹದ ಚಲನೆ ಮಾಂಸಖಂಡಗಳು ಹಾಗೂ ಗ್ಲೂಕೋಸ್ ಅನ್ನು ಉಪಯೋಗಿಸುವಂತೆ ಮಾಡುತ್ತದೆ. ದೇಹದ ತೂಕವನ್ನು ಕಡಿಮೆ ಮಾಡುತ್ತದೆ. ನಿಯಮಿತ, ನಿರಂತರ ಹಾಗೂ ಲಯಬದ್ಧವಾದ ಆಸನಗಳ ಅಭ್ಯಾಸ ಗ್ಲೂಕೋಸ್ ಅನ್ನು ನಿಯಂತ್ರಿಸಲು ಸಹಕಾರಿ ಎಂದು ಉನ್ನತ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಆಸನದ ಅಭ್ಯಾಸದೊಂದಿಗೆ ಉಸಿರಾಟವೂ ಮುಖ್ಯ. ಪ್ರಾಣಾಯಾಮದ ಅಭ್ಯಾಸ ದೇಹಕ್ಕೆ ಅಗತ್ಯ ಪ್ರಮಾಣದ ಪ್ರಾಣವಾಯು ರಕ್ತಗಳಲ್ಲಿ ಸಂಚರಿಸುವಂತೆ ಮಾಡುತ್ತದೆ. ನಿಯಂತ್ರಿತ ಉಸಿರಾಟದ ಪ್ರಕ್ರಿಯೆಯು ದೇಹದ ಚಯ ಅಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಈ ಮೂಲಕ ರಕ್ತದಲ್ಲಿರುವ ಅಂಶವನ್ನು ನಿಯಂತ್ರಿಸುತ್ತದೆ. ಸಕ್ಕರೆ ಕಾಯಿಲೆಯ ಮತ್ತೊಂದು ಪ್ರಮುಖ ಕಾರಣ ಮನಸ್ಥಿತಿ ಹಾಗೂ ಮಾನಸಿಕ ಒತ್ತಡ. ಮನಸ್ಸಿನ ಒತ್ತಡಕ್ಕೆ ಸಾಕಷ್ಟು ಕಾರಣಗಳೂ ಇರಬಹುದು. ಮಾನಸಿಕ ಒತ್ತಡವು ದೇಹದ ಚಯ ಅಪಚಯ ಕ್ರಿಯೆಗೆ ಪೂರಕವಾದ ಇನ್ಸುಲಿನ್ನ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುತ್ತದೆ. ಪ್ರತ್ಯಾಹಾರ, ಧಾರಣ ಹಾಗೂ ಧ್ಯಾನದ ಅಭ್ಯಾಸವು ಮನಸ್ಸನ್ನು ಹತೋಟಿಯಲ್ಲಿಡಲು ಸಹಾಯ ಮಾಡುತ್ತದೆ. ಮಾನಸಿಕ ಸ್ಥಿರತೆ ತರುವುದರ ಮೂಲಕ ಧನಾತ್ಮಕ ಚಿಂತನೆಯನ್ನು ಹೆಚ್ಚಿಸಿ ಬೇಕಾದ ಹಾರ್ಮೋನುಗಳನ್ನು ಉತ್ಪಾದಿಸಿ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ನಿಯಂತ್ರಿಸಿ ದೇಹಕ್ಕೆ ಉಲ್ಲಾಸ ಉತ್ಸಾಹವನ್ನು ತುಂಬಿ ದೇಹವನ್ನು ಹಾಗೂ ಮನಸ್ಸನ್ನು ಪ್ರಫುಲ್ಲಿತಗೊಳಿಸುತ್ತದೆ. ದೇಹಕ್ಕೆ ವಿಶ್ರಾಂತಿಯು ಬಹುಮುಖ್ಯ. ಅದು ಗಾಢವಾದ ನಿದ್ರೆಯ ಮೂಲಕ ಮಾತ್ರ ಸಾಧ್ಯ. ಹುಲು ಮಾನವನಿಗೆ ನಿದ್ರೆಯೇ ಸಮಾಧಿ. ಕನಿಷ್ಠ 8 ಗಂಟೆಗಳ ಸಮರ್ಪಕ ನಿದ್ರೆಯು ದೇಹಕ್ಕೆ ಮನಸ್ಸಿಗೆ ಚೈತನ್ಯವನ್ನು ತುಂಬುತ್ತದೆ. ಯೋಗಿಗಳು ಹೇಳುವ ಸಾತ್ವಿಕ ಆಹಾರದ ಅಭ್ಯಾಸ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ತಾಮಸಿಕ ಹಾಗೂ ರಾಜಸಿಕ ಆಹಾರ ಎಂದರೆ ಜಂಕ್ ಫುಡ್, ಫಾಸ್ಟ್ ಫುಡ್ ಇವುಗಳನ್ನು ಹೆಚ್ಚು ಸೇವಿಸಬಾರದು. ಯೋಗ ಕ್ರಿಯೆಗಳಾದ ಧೌತಿ, ಭಸ್ತ್ರಿಕಾ ಹಾಗೂ ತ್ರಾಟಕ ಅಭ್ಯಾಸದಿಂದ ದೇಹ ಹಾಗೂ ಮನಸ್ಸು ಶುದ್ಧಿಯಾಗಿ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಬಹುದು. ಒತ್ತಡ ರಹಿತ ದೈಹಿಕ ಜೀವನ ಹಾಗೂ ಒತ್ತಡ ಸಹಿತ ಮಾನಸಿಕ ಜೀವನ ಸಕ್ಕರೆ ಕಾಯಿಲೆಗೆ ಕಾರಣ. ಯೋಗದ ನಿಯಮಿತ ಅಭ್ಯಾಸ ಮಾಡುತ್ತದೆ ಸಕ್ಕರೆ ಕಾಯಿಲೆಯ ನಿವಾರಣ.
1: ಇದುವರೆಗೆ ಸಕ್ಕರೆ ಕಾಯಿಲೆಯಲ್ಲಿ ಯೋಗದ ಮಹತ್ವ ಈ ಕುರಿತು ಡಾಕ್ಟರ್ ಶಿವಕುಮಾರ್ ಅವರಿಂದ ಮಾಹಿತಿ ಮೂಡಿಬಂತು.
2: ಯೋಗೋತ್ಸವ
1: ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ಪ್ರಸ್ತುತಿ ಸುಜಾತ ಎಫ್ ತಳವಾರ್.
3: ನೆರವು ಹೆಚ್ಜೆ ಲಕ್ಷ್ಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
4: ಆಕಾಶವಾಣಿ ಹಾಸನ ಏಕ ಸಮಯವಾಗುತ್ತಲಿದೆ. 6:55. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.
5: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಭಾರತ ಸ್ಲೋವಾಕಿಯಾ ದೇಶಯೋಃ ಸಂಬಂಧಃ ಸಮಗ್ರ ಸಹಭಾಗಿತ್ವೇನ ಸಂವರ್ಧಿತಃ ಅಸ್ತಿ. ಬ್ರಾತಿಸ್ಲಾವಾ ನಗರೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ತಸ್ಯ ಸ್ಲೋವಾಕಿಯಾ ಸಮಕಕ್ಷೀಯೇಣ ರಾಬರ್ಟ್ ಫಿಕೋ ಇತ್ಯನೇನ ಸಹ ವಾರ್ತಾಲಾಪಸ್ಯಾನಂತರಂ ಶ್ರಮ, ಪ್ರವಾಸ, ಡಿಜಿಟಲ್, ತಂತ್ರಜ್ಞಾನ್, ರಕ್ಷಾದಿಷು ಪ್ರಮುಖೇಸು ಕ್ಷೇತ್ರೇಸು ಸಹಕಾರಂ ವರ್ಧಯಿತುಂ ಉಭೌ ಪಕ್ಷೌ ಸಮಗ್ರ ಏಕಾದಶ ಸಂಧಿಪತ್ರೇಷು ಹಸ್ತಾಕ್ಷರಿತವಂತೌ. ಪಶ್ಚಾತ್ ಸಂಯುಕ್ತ ವಾರ್ತಾಹರ ಸಮ್ಮೇಳನಂ ಸಂಬೋಧಯನ್ ಶ್ರೀಮೋದಿ ಅವದತ್ ಯತ್ ಸಂಬಂಧಾನಾಂ ಉನ್ನತಿಹಿ ಸಹ ವಿಶ್ವಾಸಾನಾಂ ಪ್ರಾಥಮಿಕತಾನಾಂ ಭವಿಷ್ಯಸ್ಯ ಚ ಪ್ರತೀಕಃ ಅಸ್ತಿ. ಕಸ್ಯಾಪಿ ಭಾರತೀಯ ಪ್ರಧಾನಮಂತ್ರಿಣಃ ಯುರೋಪೀಯ ರಾಷ್ಟ್ರಸ್ಯ ಪ್ರಥಮಾಯಾಂ ಯಾತ್ರಾಯಾಂ ಶ್ರೀಮೋದಿ ಅವದತ್ ಯತ್ ಉಭೌ ದೇಶೌ ರಕ್ಷಾಕ್ಷೇತ್ರೆ ಸಂಧಿಪತ್ರೆ ಹಸ್ತಾಕ್ಷರಂ ಕೃತವಂತೌ.
6: AI ಕಾ ಭವಿಷ್ಯ ಕೇವಲ ಇನ್ನೋವೇಶನ್ ಸೇ ನಹೀ ಬಲ್ಕಿ ಟ್ರಸ್ಟ್, ರಿಸ್ಪಾನ್ಸಿಬಿಲಿಟಿ ಆರ್ ಹ್ಯೂಮನ್ ಡಿಗ್ನಿಟಿ ಪರ್ ಆಧಾರಿತ ಹೋನಾ ಚಾಹಿಯೆ. ರಕ್ಷಾ ಸಹಯೋಗ ಹಮಾರೆ ಗೆಹರೆ ಆಪರಿಸಿ ವಿಶ್ವಾಸ ಆರ್ ಸ್ಟ್ರಾಟೆಜಿಕ್ ಕನ್ವರ್ಜೆನ್ಸ್ ಕಾ ಪ್ರಮಾಣ ಹೈ. इस महत्वपूर्ण क्षेत्र में हमने लेटर ऑफ इंटेंट साइन किया। इससे ज्वाइंट डेवलपमेंट, ज्वाइंट प्रोडक्शन और डिफेंस इंडस्ट्रीज के बीच सहयोग को नई गति मिलेगी।
5: स्लोवाकिया देशस्य राष्ट्रपतिना पीटर पेलेग्रेनी इत्यनेन स्लोवाकिया देशस्य सर्वोच्चं प्रशासकीय सम्मानं द ऑर्डर ऑफ द व्हाइट डबल क्रॉस फर्स्ट क्लास इति प्रधानमन्त्रिणं श्रीमोदिनं प्रदत्तम्। श्रीमोदी स्लोवाकिया देशस्य राष्ट्रपत्ये सर्वकाराय नागरिकेभ्यश्च विशिष्ट सम्मानाय कृतज्ञतां प्रकटितवान्। द्वयोः राष्ट्रयोः यात्रायाः तृतीये चरणे G7 शिखर सम्मेलने भागग्रहणाय प्रधानमन्त्री श्रीमोदी अद्य फ्रांस देशस्य एवियन नगरं सम्प्राप्ष्यति। तस्य आगमनावधौ फ्रांस देशस्य राष्ट्रपतिना इमैनुअल मैक्रों इत्यनेन औपचारिक रूपेण तस्य स्वागतं क्रियते। द्विपञ्चाशत्तमं G7 शिखर सम्मेलनं ह्यः एवियन नगरे समारब्धम्, यत्र विश्वस्य प्रमुखानां अर्थव्यवस्थानां नेतारः प्रमुखेषु वैश्विक समाह्वानेषु विचार विनिमयं कुर्वन्ति। राष्ट्रपतिः मैक्रों वर्यः प्रमुख अन्तर्राष्ट्रिय समाह्वानान् निवारणाय संयुक्तरूपेण कार्याचरणस्य विषये कार्यरात्रिभोजस्य आयोजनम् अकरोत्। ततः पूर्वं सः अमेरिका देशस्य राष्ट्रपतिना डोनाल्ड ट्रम्प, यूके देशस्य प्रधानमन्त्री कीर स्टार्मर इत्यादिभिः नेतृभिः सह G7 देशानां नेतृणाम् औपचारिकरूपेण स्वागतं विहितवान्। यूरोपीय आयोगस्य अध्यक्षा उर्सुला फोन डेर लेयेन, यूरोपीय परिषदः अध्यक्षः एंटोनियो कोस्टा च शिखर सम्मेलने भागं भजन्ति। केन्द्रीय वाणिज्य उद्योग मन्त्री पीयूष गोयलः ह्यः फ्रांस देशे मोनाको देशस्य राज्यमन्त्रिणा क्रिस्टोफ मिरमैंड, विदेश कार्य सहकार मन्त्रिणा इजाबेल बेरो आमादेई, वित्त अर्थव्यवस्था मन्त्रिणा फेडरिक कोटालोर्डा इत्येतैः सह मेलनं कृतवान्। सामाजिकान्तर्जालीय पटले श्रीगोयलः अवदत् यत् द्वैपाक्षिक व्यापारं सुदृढं कर्तुं नूतनान् निवेशावसरान् अन्वेष्टुं भारत मोनाको देशयोः मध्ये उपवेशनम् आर्थिक सहकारं सुदृढं कर्तुं च केन्द्रितम् आसीत्। संघलोक सेवा आयोगेन UPSC इत्यनेन अस्य वर्षस्य लोक सेवा प्राथमिक परीक्षायाः परिणामाः घोषिताः। UPSC ह्यः सूचितवान् यत् अस्मिन् वर्षे 1,000+ रिक्तस्थानेषु लोकसेवा मुख्य परीक्षायाः कृते आहत्य 13,000+ अभ्यर्थिनः चिताः सन्ति। परीक्षार्थिनः UPSC इत्यस्य आधिकारिक वेबफलके upsc.gov.in इत्यत्र प्राथमिक परीक्षाफलं द्रष्टुं शक्नुवन्ति। इति वार्ताः।

0: ಸಮಯ 7:05. ಇದು ಆಕಾಶವಾಣಿ ಹಾಸನ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಕೇಳುಗರೆ, ಇಂದು ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. 8:30 ಸೊಬಗಿನ ಶಾಲೆ, ಹಾಸನ ನಗರದಲ್ಲಿರುವ ವಾಣಿವಿಲಾಸ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತ ಮಾಹಿತಿಯ ಅಂತಿಮ ಭಾಗ, ಪ್ರಸ್ತುತಿ ಡಾ ಮಂಜುನಾಥ್ ಕೆಎಂ.
3: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
4: ನಾವೇ ಅಲ್ವೇ.
3: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.
0: ಆಕಾಶವಾಣಿ ಹಾಸನ, ಈಗ ಸಮಯ 7:02.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಅಳ್ತಾ ಇರೋ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೆ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ. ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಈಗ ವಾರ್ತೆಗಳ ವಿವರ. ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಖೇತ್ ಬಚಾವೋ ಅಭಿಯಾನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮದಲ್ಲಿ ಜರುಗಿತು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಸ್ ಮನೋಹರಗೌಡ ಅಭಿಯಾನಕ್ಕೆ ಚಾಲನೆ ನೀಡಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ, ರಸಗೊಬ್ಬರಗಳ ಸಮತೋಲಿತ ಬಳಕೆ ಹಾಗೂ ಸರ್ಕಾರದ ಪ್ರಮುಖ ರೈತ ಕಲ್ಯಾಣ ಯೋಜನೆಗಳ ಕುರಿತು ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಾಷ್ಟೀಯ ಆಹಾರ ಸುರಕ್ಷತಾ ಅಭಿಯಾನ ಎನ್ಎಫ್ಎಸ್ಎಂ ಯೋಜನೆಯಡಿ ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರೋತ್ಸಾಹಿಸಲು ತೊಗರಿ ಮಿನಿಕೇಟ್ ಹೊಸ ತಳಿ ಜಿಆರ್ಬಿ 152 ಭೀಮಾ ತಳಿಯನ್ನು ಆಯ್ದ ಫಲಾನುಭವಿಗಳಿಗೆ ಅವರು ವಿತರಿಸಿದರು. ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕೆ ಇಲಾಖೆಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲಿಸಿದರು. ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜ, ರಸಗೊಬ್ಬರಗಳ ಸಮರ್ಪಕ ಪೂರೈಕೆ, ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮಗಳ ಪೂರ್ವ ಸಿದ್ದತೆ, ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಕೂಡ ಸನ್ನದ್ದರಾಗುವಂತೆ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕ್ರಿಮಿನಾಶಕ ಸಿಂಪಡಣೆ, ಕೃಷಿ ಸಲಕರಣೆ ವಿತರಣೆ ಮೂಲಕ ರೈತರಿಗೆ ಸಕಾಲಿಕ ನೆರವು ಒದಗಿಸುವಂತೆ ನಿರ್ದೇಶಿಸಿದರು. ಕೇಂದ್ರ ಕೃಷಿ ಉನ್ನತಿ ಯೋಜನೆಯಡಿ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ಕೃಷಿ ಇಲಾಖೆ ದಾವಣಗೆರೆ ಜಿಲ್ಲೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಕೋರಿದ್ದಾರೆ. ದೇಶಿ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟನಲ್ಲಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಯಂತ್ರೋಪಕರಣ ಖರೀದಿಸಲು ಜುಲೈ 4ನೇ ತಾರೀಖಿನ ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಇಂದಿನಿಂದ 20ನೇ ತಾರೀಖಿನವರೆಗೆ ಆಯೋಜಿತವಾಗಿದೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು ಚಿತ್ರಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಮೈಸೂರಿನ ಹಿರಿಯ ಸಾಹಿತಿ ದೇವನೂರು ಮಹಾದೇವ ರೈತರಿಗೆ ಚಿತ್ರನಮನ ಕಲಾಶಿಬಿರ ಉದ್ಘಾಟಿಸಲಿದ್ದಾರೆ. ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಾಸಾ ಕುಮಾರ್ ಶಿಬಿರದ ಕುರಿತು ಮಾಹಿತಿ ನೀಡಿದ್ದಾರೆ.
1: ನಾವು ರೈತರನ್ನ ಗುರುತಿಸಿ ಅವರ ಬದುಕನ್ನ ಚಿತ್ರಿಸಿದ್ದು ಇಲ್ಲ. ಕವಿಗಳು ಕವಿತೆಗಳು ಬರೆದಿದ್ದಾರೆ, ಕಾದಂಬರಿಕಾರರು ಕಾದಂಬರಿಗಳು ಬರೆದಿದ್ದಾರೆ. ನಮ್ಮ ಕಡೆಯಿಂದ ಏನು ಆಗಿಲ್ಲ ಅನ್ನೋ ಒಂದು ಕೊರತೆ ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡಿದ್ದೇನೆ. ಈ ರೈತ ಚಳವಳಿಯಲ್ಲಿ ತುಂಬಾ ಪ್ರಮುಖವಾಗಿ ಭಾಗವಹಿಸಿದ್ರು ಪ್ರೊಫೆಸರ್ ನಂಜುನ್ ಸ್ವಾಮಿ ಆಗ್ಲಿ, ಸುಂದರೇಶನ್ ಆಗ್ಲಿ, ಇತರದ ಒಂದು ದೊಡ್ಡ ಪಟ್ಟಿನಿದೆ, ಪುಟ್ಟಣ್ಣ ಅವರು ಇದ್ದಾರೆ. ಇವರೆಲ್ಲ ಹೋರಾಟ ಮಾತ್ರ ಒಂದು ಭಾಗ, ಮತ್ತೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಆ ರೈತರ ಬದುಕೆ ಹೇಗಿರುತ್ತೆ, ಅದು ಇವತ್ತಿನ ತನಕ ಯಾವ ರೀತಿ ಇದೆ ಅನ್ನೋ ರೀತಿ ಬಗ್ಗೆ ಒಂದು ಪೂರ್ತಿ ಚಿತ್ರ ಬರೆಸಬೇಕು ಅಂತ 20 ಜನ ಕಲಾವಿದರು ಆ ವಿಶೇಷವನ್ನ ಬರೀತಾರೆ.
0: ಭಾರತೀಯ ವಿಮಾನಯಾನ ಪ್ರಾಧಿಕಾರ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಯಾತ್ರಾ ಸುವಿಧಾ ದಿವಸ್ ಅಂಗವಾಗಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪಾಲ್ಗೊಂಡು ತಮ್ಮ ತಾಯಿಯ ಹೆಸರಲ್ಲಿ ಸಸಿ ನೆಟ್ಟು ಚಾಲನೆ ನೀಡಿದರು. ಸ್ಕಾಯಿ ಶಾಲೆ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡರು. ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸುರಕ್ಷಿತ ಹಾಗೂ ನಿಖರ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಆಧುನೀಕರಿಸಲಾಗಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅನುಮೋದಿಸಿದೆ. ಕೇಂದ್ರದ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 12ನೇ ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರು ತಾಲೂಕು ಬುಗುಡನಹಳ್ಳಿಯಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡ ನೆಟ್ಟರು. ನಗರದ ಶ್ರೀರಾಮ ಮಂದಿರದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತಾ ಕಾರ್ಯ ಕೈಗೊಂಡರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸೀಸಾ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದ್ದು ಸೀಸದ ವಿಷಬಾಧೆ ತಡೆಯಲು ಸಾಂಘಿಕ ಪ್ರಯತ್ನ ಅವಶ್ಯ ಎಂದು ಲೆಡ್ ಮ್ಯಾನ್ ಆಫ್ ಇಂಡಿಯಾ ಖ್ಯಾತಿಯ ಪರಿಸರ ವಿಜ್ಞಾನಿ ಹಾಗೂ ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಮನವಿ ಮಾಡಿದ್ದಾರೆ. ಶಿವಮೊಗ್ಗದ ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ

0: ಸೀಸದ ಮಾಲಿನ್ಯ, ಮಕ್ಕಳಲ್ಲಿ ಸೀಸದ ವಿಷಬಾಧೆಯ ದುಷ್ಪರಿಣಾಮಗಳು ಹಾಗೂ ತಡೆಗಟ್ಟುವ ಕ್ರಮಗಳು ಕುರಿತ ಶಿಕ್ಷಕರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಅಭಿಯಾನದಡಿ ಗ್ರಾಮೀಣ ಕ್ರೀಡೆ ಅಂಗಸೌಷ್ಠವ ಸಾಧನೆಯ ಮಲ್ಲಕಂಬಕ್ಕೆ ಕೇಂದ್ರ ಕ್ರೀಡೆ ಹಾಗೂ ಯುವಜನ ಸಚಿವಾಲಯ ವಿಶೇಷ ಪ್ರೋತ್ಸಾಹ ನೀಡುತ್ತಿದೆ. ಅಂತಾರಾಷ್ಟೀಯ ಮಲ್ಲಕಂಬ ದಿನಾಚರಣೆ ಪ್ರತಿ ವರ್ಷ ಜೂನ್ 15ರಂದು ಆಚರಿಸಲಾಗುತ್ತದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಹರಲಾಪುರದ ಜಾನಪದ ಕ್ರೀಡಾ ರಂಗಕುಟೀರ ಮಲ್ಲಕಂಬ ತರಬೇತಿಯ ಹೆಸರಾಂತ ಕೇಂದ್ರ. 1993ರಲ್ಲಿ ಆರಂಭಗೊಂಡ ಮಲ್ಲಕಂಬ ತರಬೇತಿ ಕೇಂದ್ರದ ಕುರಿತು ರಂಗಕುಟೀರದ ಅಧ್ಯಕ್ಷ ಸಾಂಬಯ್ಯ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಲ್ಕಂಬ ರೋಮಾಂಚನಕಾರಿ ಕ್ರೀಡೆಯಾಗಿ ಪ್ರೇಕ್ಷಕರನ್ನ ಆಕರ್ಷಣೆ ಮಾಡತಕ್ಕಂತ ಒಂದು ಕ್ರೀಡೆ ಆಗಿತ್ತು. ಇತ್ತೀಚೆಗೆ ಅದನ್ನ ಖೇಲೋ ಇಂಡಿಯಾದಲ್ಲಿ ಸೇರಿಸ್ತಾ ಇದ್ದಾರೆ. ಅದರ ಜೊತೆಗೆ ಮೋದಿ ಅವರು ಕೂಡ ಮಲ್ಕಂಬ ಆಡಿದ್ದಾರೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಈಗ ಅದು ಶಾಲಾ ಮಕ್ಕಳಿಗೂ ಕೂಡ ಸ್ಪರ್ಧೆಯಾಗಿ ಇಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರು ಕೂಡ ಈಗ ಮಲ್ಕಂಬವನ್ನ ಆಡ್ತಾ ಇದ್ದಾರೆ. ಜೂನ್ 15ರಲ್ಲ ಇದು ಮಲ್ಕಂಬ ಡೇ ಮಾಡಿದ್ದಾರೆ. ನಾನು 93ರಲ್ಲಿ ಆರಂಭ ಮಾಡಿ 24 ಮಕ್ಕಳನ್ನ ನಾನು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಅವ್ರಿಗೊಂದಿಷ್ಟು ಪಗಾರ ಕೊಟ್ಟು ಊಟ ಕೊಟ್ಟು ಅವ್ರಿಗಲ್ಲೇ ಶಾಶ್ವತವಾಗಿರ್ತಕ್ಕಂಥ ಒಂದು ನೌಕರಿಯನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ನಮ್ಮೂರಿಂದ. ಅದರ ಜೊತೆಗೆ ಮೂಡುಬಿದಿರೆ ಆಳ್ವಾದಲ್ಲಿ ಕೂಡ ನಮ್ಮ ಮಕ್ಕಳು ಅಲ್ಲಿ ತರಬೇತಿ ಕೊಡ್ತವರಿದ್ದಾರೆ. ಈ ಮಲ್ಕಂಬನ ನಮ್ಮೂರಲ್ಲಿ ನಾವು 93ರಲ್ಲಿ ನಮ್ಮ ಬಂಜಾಡ್ ಈಶಣ್ಣವ್ರು ಒಂದು ಕಂಬ ಕೊಟ್ಟರು. ಅವಾಗ್ಲಿಂದ ಆರಂಭ ಮಾಡಿ ಇವತ್ತು ನಮ್ಮೂರಿನ ಮನೆ ಮನೆಯಲ್ಲಿ ಕೂಡ ಮಲ್ಕಂಬ ಯೂನಿವರ್ಸಿಟಿ ಪ್ಲೇವ್ ಇದಾರೆ, ನ್ಯಾಷನಲ್ ಆಡಿದವರಿದ್ದಾರೆ. ಮೈಲಾರಿ ಸುರುಣಿ ಅಂತಕ್ಕಂಥ ಒಬ್ಬ ಹುಡುಗ ವಿಯೆಟ್ನಾಂಗ್ ಹೋಗಿ ಯೋಗ ಮಲ್ಕಂಬ ಕಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ವರ್ಷ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನು ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಹಾವೇರಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದೆ.
0: ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ವಿ ಬಾಡಗ ಬಳಿ 11 ಎಕರೆಯಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟೀಯ ಮಾದರಿ ಕ್ರೀಡಾ ತರಬೇತಿ ಕೇಂದ್ರ ನಿರ್ಮಾಣಗೊಳ್ಳುತ್ತಿದೆ. ಶಾಸಕ ಎಎಸ್ ಪೊನ್ನಣ್ಣ ಹಿರಿಯ ಅಧಿಕಾರಿಗಳೊಂದಿಗೆ ಕಾಮಗಾರಿಯ ಪ್ರಗತಿ ಪರಿಶೀಲಿಸಿದರು. ಕರ್ನಾಟಕದ ಯಶಸ್ ಪಾಲಾಕ್ಷ ಹಾಗೂ ಲೋಕೇಶ್ ಸತ್ಯನಾಥನ್ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಜುಲೈ ಹಾಗೂ ಆಗಸ್ಟ್ನಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. 32 ಅಥ್ಲೀಟ್ಗಳ ತಂಡವನ್ನು ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಮುನ್ನಡೆಸಲಿದ್ದಾರೆ. ಸೈಬರ್ ಆರ್ಥಿಕ ವಂಚನೆಗೆ ಒಳಗಾದ ಸಾರ್ವಜನಿಕರು ತಕ್ಷಣವೇ 1930 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ದೂರು ದಾಖಲಿಸುವಂತೆ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧ ವಯೋಮಾನದವರಿಗೆ ಇಂದು ಯೋಗ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಪರ್ವತಗೌಡ್ ಹಿರೇಗೌಡರ್ ತಿಳಿಸಿದ್ದಾರೆ. ಹತ್ತಿ ಉತ್ಪಾದನೆ ಮಿಷನ್ ಯೋಜನೆಯಡಿ ರಾಯಚೂರು ತಾಲೂಕು ಮಿಟಿ ಮಲ್ಕಾಪುರ ಗ್ರಾಮದಲ್ಲಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ ಧಾರವಾಡ ಜಿಲ್ಲೆ ಹರಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ 7:15:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್.
3: ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

ಎಲ್ಲರಿಗೂ ನಮಸ್ಕಾರ. ಪಾರಿಜಾತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಪಾರಿಜಾತದಲ್ಲಿ ವಿಜ್ಞಾನ ಬರಹಗಳ ಒಂದು ಗುಚ್ಛವನ್ನ ನಿಮಗೆ ಪರಿಚಯ ಮಾಡಲಿಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ವಿಜ್ಞಾನ ಅನ್ನೋದು ನಮ್ಮ ಜನಜೀವನದಲ್ಲಿ ಹಾಸು ಹೊಕ್ಕಾಗಲಿಲ್ಲ, ಅಂದ್ರೆ ವಿಜ್ಞಾನ ಬದುಕಿನ ಭಾಗವಾಗಲಿಲ್ಲ ಅನ್ನೋದು ಬಹಳ ವಿಷಾದದ ಸಂಗತಿ. ಇಂತಹ ಸಂದರ್ಭದಲ್ಲಿ ನಾಗೇಶ್ ಹೆಗ್ಡೆಯವರು ಬರೆದಿರುವ ಭೂಮಿ ಎಂಬ ಗಗನ ನೌಕೆ ಈ ಕೃತಿಯನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಈ ಕೃತಿಯ ಪ್ರಕಾಶಕರು ಭೂಮಿ ಬುಕ್ಸ್, ಬೆಂಗಳೂರು. ಬಾಹ್ಯಾಕಾಶದಲ್ಲಿ ವರ್ಷಗಟ್ಟಲೆ ಸತತವಾಗಿ ಚಲಿಸಬೇಕಾದ ಗಗನ ನೌಕೆಯಲ್ಲಿ, ಅಂದರೆ ಸ್ಪೇಸ್ ಶಿಪ್, ಅತ್ಯಂತ ನಿಖರವಾಗಿ ಕೆಲಸ ನಿರ್ವಹಿಸಲೇಬೇಕಾದ ಲಕ್ಷೋಪಲಕ್ಷ ಸೂಕ್ಷ್ಮ ಬಿಡಿಭಾಗಗಳು ಇರುತ್ತವೆ. ಅವೆಲ್ಲವಕ್ಕೂ ಪರಸ್ಪರ ಸಂಬಂಧ ಅಂತೂ ಇದ್ದೇ ಇರುತ್ತೆ. ಒಂದು ಚಿಕ್ಕ ಭಾಗಕ್ಕೆ ಧಕ್ಕೆ ಬಂದರೂ ಅದನ್ನು ಕಡೆಗಣಿಸಿದರೆ ಕ್ರಮೇಣ ಇಡೀ ನೌಕೆಗೆ ಅಪಾಯ ಬರುತ್ತೆ. ಈ ಗಗನ ನೌಕೆಯಲ್ಲಿ ನೀರು, ಗಾಳಿ, ಆಹಾರ ದ್ರವ್ಯ ಎಲ್ಲವೂ ಸೀಮಿತ ಪ್ರಮಾಣದಲ್ಲೇ ಇರುತ್ತೆ. ಅದು ಮುಗಿದು ಹೋದರೆ ಹೊರಗಿನಿಂದ ತರಲಿಕ್ಕೆ ಸಾಧ್ಯ ಇಲ್ಲ. ಈ ನಮ್ಮ ಭೂಮಿಯು ಕೂಡ ಗಗನ ನೌಕೆಯ ಹಾಗೆ. ಇಲ್ಲಿ ನೀರಿದೆ, ಖನಿಜ ಇದೆ, ಇಂಧನ, ಯಾವುದು ಮುಗಿದು ಹೋದ್ರೂ ಹೊರಗಿನಿಂದ ತರಲಿಕ್ಕೆ ಸಾಧ್ಯವೇ ಇಲ್ಲ. ಈ ನೌಕೆಯ, ಅಂದರೆ ಈ ಭೂಮಿ ಅನ್ನುವಂತಹ ನೌಕೆಯ ಸೀಮಿತವಾದಂತಹ ಸಂಪತ್ತನ್ನು ಕೆಲವರು ಮಾತ್ರ ಬಾಚಿ ಗುಡ್ಡೆ ಹಾಕ್ಕೊಳ್ತಾರೆ. ಈ ಬಾಚಿಕೊಳ್ಳುವ ಇವರ ಭರಾಟೆಯಲ್ಲಿ ಅಪಾರ ತ್ಯಾಜ್ಯ, ಪರಸ್ಪರ ದ್ವೇಷ, ವೈಷಮ್ಯ ಎಲ್ಲವೂ ಗುಡ್ಡೆಗಟ್ಟಿ ಇಡೀ ಭೂಗ್ರಹವನ್ನೇ ಅಪಾಯದ ಅಂಚಿಗೆ ತಂದು ನಿಲ್ಲಿಸ್ತಾ ಇವೆ. ಸ್ನೇಹಿತರೆ, ಈ ಭೂಮಿಯ ಚರಿತ್ರೆಯಲ್ಲಿ ಹಿಂದೆಂದು ಕಂಡಿರದಷ್ಟು ಮಹಾನ್ ಸ್ಥಿತ್ಯಂತರವೊಂದನ್ನು ನಾವು ದಾಖಲಿಸ್ತಾ ಇದ್ದೀವಿ. ಅದು ನಾವು ಅಂದರೆ ಮನುಷ್ಯರೇ ದಾಖಲಿಸ್ತಾ ಇದ್ದೀವಿ. 2 ಲಕ್ಷ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಮೆಲ್ಲಗೆ ಕಾಲೂರಿದ ಮನುಷ್ಯ ಬೆಂಕಿಗೆ ಬೆದರ್ತಾ ಇದ್ದ, ಭೂಕಂಪಕ್ಕೆ ನಡುಗ್ತಾ ಇದ್ದ, ಜ್ವಾಲಾಮುಖಿಯನ್ನು ಕಂಡ್ರೆ ಓಡ್ತಾ ಇದ್ದ, ಸುಂಟರಗಾಳಿ ಅಂದರೆ ಹೌ ಹರ್ತಾ ಇದ್ದ, ಅವುಗಳಿಂದ ರಕ್ಷಣೆ ಪಡೀಲಿಕ್ಕೆ ಅಂತ ದೇವರನ್ನು ಸೃಷ್ಟಿಸಿ ಅಡ್ಡಬಿದ್ದ. ಕ್ರಮೇಣ ನಿಸರ್ಗದ ಈ ಶಕ್ತಿಗಳೊಂದಿಗೆ ಏಗಲಿಕ್ಕೆ ಕಲಿತ, ತನ್ನ ಒಳಿತಿಗಾಗಿ ಅವುಗಳನ್ನು ಪಳಗಿಸ್ಲಿಕ್ಕೂ ಕಲಿತ. 3ನೇ ಹಂತದಲ್ಲಿ, ಅಂದರೆ ಇದೀಗ, ಹಠಾತ್ತಾಗಿ ತಾನೇ ಅವೆಲ್ಲವುಗಳನ್ನು ಮೀರಿಸುವ ಶಕ್ತಿಯಾಗಿ ಬೆಳೆದು ನಿಂತಿದ್ದಾನೆ. ಇಂದು ಜಗತ್ತಿನ ಎಲ್ಲ ಜ್ವಾಲಾಮುಖಿಗಳಿಗಿಂತ ಹೆಚ್ಚಿನ ಇಂಗಾಲದ ಡೈಆಕ್ಸೈಡನ್ನು ನಾವು ಕಕ್ಕುತ್ತಾ ಇದ್ದೀವಿ. ಜಗತ್ತಿನ ಎಲ್ಲ ನದಿಗಳು ಸಾಗಿಸುವ ಮಣ್ಣಿಗಿಂತ ಹೆಚ್ಚು ಮಣ್ಣನ್ನು ನಾವೇ ಅತ್ತಿತ್ತ ಜರುಗಿಸ್ತಾ ಇದ್ದೀವಿ. ದೊಡ್ಡ ದೊಡ್ಡ ನದಿಗಳಿಗೆ ಸರಣಿಯ ಅಣೆಕಟ್ಟುಗಳನ್ನು ಕಟ್ಟಿ ಸಮುದ್ರಕ್ಕೆ ನೀರೇ ಹೋಗದಂತೆ ತಡಿತಾ ಇದ್ದೇವೆ. ನೆಲದಾಳದಲ್ಲಿ ಮರುಭೂಮಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ನಮಗೆ ಬೇಕಿದ್ದಂತಹ 100-200 ಸಸ್ಯಗಳನ್ನು, 20-30 ಪ್ರಾಣಿ ಪ್ರಭೇದಗಳನ್ನು ಭೂಖಂಡದುದ್ದಕ್ಕೂ ಬೆಳೆಸ್ತಾ ಭೂಮಿಯ ಮೇಲಿನ 54% ಜೀವಿಗಳನ್ನು ವಶಕ್ಕೆ ಹಾಕಿದ್ದೇವೆ. ಮನುಷ್ಯ ಪ್ರಕೃತಿಯ ಕೂಸು, ನಿಜ. ಪ್ರಕೃತಿಯ ವಿಕಾಸದ ಮಾರ್ಗದಲ್ಲಿ ಅಲ್ಲೊಂದು ಇಲ್ಲೊಂದು ಬೆಟ್ಟ ಮಾಯ ಆಗೋದು, ಅಲ್ಲೊಂದು ನದಿ ಒಣಗೋದು, ಹೊಸ ಪರ್ವತ ಮಾಲೆ ಸೃಷ್ಟಿಯಾಗಿ ಇನ್ನಷ್ಟು ನದಿಗಳು ಸೃಷ್ಟಿಯಾಗುವುದು, ಇವೆಲ್ಲವುಗಳು ಪ್ರಕೃತಿಯಲ್ಲಿ ಸಹಜವೇ. ಆದರೆ ಅವೆಲ್ಲ ತೀರಾ ನಿಧಾನವಾಗಿ ಕೋಟಿಗಟ್ಟಲೆ ವರ್ಷಗಳಲ್ಲಿ ನಡೆಯುವ ಕ್ರಿಯೆಗಳು. ಅದೆಷ್ಟೋ ಬಲಾಢ್ಯ ಜೀವಿಗಳು ಕ್ರಿಮಿಗಳಂತೆ ಹೊಸಕಿ ಹೋಗುವುದು, ಹೊಸ ಜೀವಿಗಳು ಉದಯಿಸುವುದು ನಡೀತಾನೆ ಇರುತ್ತೆ. ಆದರೆ ಮನುಷ್ಯ ಅನ್ನುವಂತಹ ಜೀವಿ ಬಂದ ಮೇಲೆ ಕಾಲದ ಗಡಿಯಾರ ಸರ್ರ ಅಂತ ಓಡ್ತಾ ಇದೆ. ಮೆಲ್ಲಗೆ ಹರಿತಾ ಇದ್ದ ತ್ವರೆಯೊಂದಕ್ಕೆ ಬೃಹತ್ ಮಹಾಪೂರ ಬಂದ ಹಾಗೆ ಮನುಷ್ಯ ಜೀವಿ ಕಳೆದ ಕೇವಲ 150 ವರ್ಷಗಳಲ್ಲಿ ಭಯಂಕರ ಶಕ್ತಿಯಾಗಿ ಬೆಳೀತಾ ಇದ್ದಾನೆ. ಭೂಮಿಯೇ ಹೂತಿಟ್ಟಿದ್ದ ಪೆಟ್ರೋಲಿಯಂ, ಕಲ್ಲಿದ್ದಲು, ಪರಮಾಣು ಇಂಧನವನ್ನು ಹೊರಕ್ಕೆ ತೆಗೆದು ಮನುಷ್ಯ ಭೂಮಿಯ ಹೊದಿಕೆಯನ್ನು ಅತ್ತ ಇತ್ತ ಸರಿಸ್ತಾ ಇತರ ಜೀವಿಗಳನ್ನೆಲ್ಲ ಚೆಲ್ಲಾಚಿಂದಿ ಮಾಡ್ತಾ ಇದ್ದಾನೆ. ತಂತ್ರಜ್ಞಾನ ಸ್ಫೋಟದಿಂದಾಗಿ ಉದ್ಯಮ ಕ್ರಾಂತಿ, ಅದರಿಂದಾಗಿ ಕೃಷಿ ಕ್ರಾಂತಿ, ಜೊತೆ ಜೊತೆಗೆ ವೈದ್ಯಕೀಯ ಕ್ರಾಂತಿಯಿಂದಾಗಿ ಈ ಅಗಾಧ ಶಕ್ತಿ ಮನುಷ್ಯನ ಕೈಗೆ ಬಂತು.
ಸ್ಫೋಟದಿಂದ ಕಾವು ಕಾವಿನಿಂದ ಹೊಗೆ ಹೊಮ್ಮಿತು. ನೆಲದಾಳದಲ್ಲಿ ಇದ್ದ ಕಾರ್ಬನ್, ಮೀಥೇನ್, ಗಂಧಕದ ಕೆಮಿಕಲ್ಗಳೆಲ್ಲ ಹೊಗೆಯಾಗಿ ವಾಯುಮಂಡಲ ಸೇರಿ ಭೂಮಿಗೆ ಜ್ವರ ಬಂತು. ಋತುಮಾನಗಳೆಲ್ಲ ಏರುಪೇರಾಗ್ತಾ ಹೊತ್ತಲ್ಲದ ಹೊತ್ತಿನಲ್ಲಿ ಚಂಡಮಾರುತ, ಹಿಮಪಾತ, ಮರುಭೂಮಿ ವಿಸ್ತರಣೆ, ಮಹಾಪೂರ, ಕಾಡಿಗೆ ಬೆಂಕಿ, ಬರಗಾಲ, ಜಡಿಮಳೆ, ಹೊಸ ರೋಗ ರುಜಿನಗಳು, ಈ ಎಲ್ಲ ಉತ್ಪಾತಗಳು ಕಾಣಿಸ್ತಾ ಇವೆ. ಈ ನಡುವೆ ಇನ್ನೊಂದು ಚಮತ್ಕಾರ ವಿಕಾಸ ಆಯಿತು. ಮನುಷ್ಯರೂ ಪರಸ್ಪರ ಕೈ ಜೋಡಿಸಿದಂತೆ 101 ದೇಶಗಳ ಸಕಲ ಧೀಶಕ್ತಿಗಳನ್ನು ಒಂದಾಗಿಸುವಂತೆ ಮಾಹಿತಿ ಕ್ರಾಂತಿಯ ವಿರಾಟ್ ಜಾಲ ಮೈದಳೆಯಿತು. ಜಿಡ್ಡು ಕೃಷ್ಣಮೂರ್ತಿಯವರು ಹೇಳುವ ಹಾಗೆ ಜ್ಞಾನದ ಅನ್ವೇಷಣೆಯ ಉಪ ಉತ್ಪನ್ನಗಳು ಅಂದರೆ ವಿಜ್ಞಾನ ತಂತ್ರಜ್ಞಾನವೆಂದು ಅವರು ಹೇಳ್ತಾ ಇದ್ರು. ಅವು ನಮ್ಮ ಸೌಕರ್ಯಗಳನ್ನು, ಸಾಮರ್ಥ್ಯಗಳನ್ನು ಹೆಚ್ಚಿಸಲಿಕ್ಕೆ ನೆರವಾಗುತ್ತವೆ, ನಿಜ. ಹಾಗೆಯೇ ವಿವೇಕದ ಉಪ ಉತ್ಪನ್ನಗಳು ಅಂದರೆ ಪ್ರೀತಿ, ಭ್ರಾತೃತ್ವ ಮತ್ತು ಸಹಕಂಪನ. ಅವು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ನೆರವಾಗ್ತವೆ. ಭೂಮಿ ಎಂಬ ಗಗನನೌಕೆ ಕೃತಿಯ ನೀರಾವಿಯ ದಿಗಿಲು ದುಮ್ಮಾನಗಳು ಅನ್ನುವಂತಹ ಲೇಖನದಲ್ಲಿ ನೀರೆಂದರೆ ಅಚ್ಚರಿಗಳ ಆಗರ. ಅದು ನಮ್ಮ ಕಣ್ಣೆದುರೆ ಹೆಪ್ಪುಗಟ್ಟುತ್ತೆ, ದ್ರವಿಸುತ್ತೆ, ಆವಿಯಾಗಿ ಹಾರಿ ಹೋಗುತ್ತೆ. ಅದಕ್ಕೆ ಅಂಟುಗುಣವೂ ಇದೆ. ಅದಕ್ಕೆ ತದ್ವಿರುದ್ಧವಾಗಿ ಅಷ್ಟೇ ಸಲೀಸಾಗಿ ಜಾರಿಕೊಳ್ಳುವ ಗುಣವೂ ಇದೆ. ಅದು ಬಿಸಿಯಾದಾಗಲೂ ಉಬ್ಬುತ್ತದೆ, ಅದಕ್ಕೆ ತದ್ವಿರುದ್ಧವಾಗಿ ತೀರಾ ತಂಪಾದಾಗಲೂ ಉಬ್ಬುತ್ತದೆ. ಅದು ಸಹಜವಾಗಿ ತಗ್ಗಿನತ್ತ ಇಳಿಯುತ್ತೆ, ಅದಕ್ಕೆ ತದ್ವಿರುದ್ಧವಾಗಿ ಅಷ್ಟೇ ಸಹಜವಾಗಿ ಮೇಲ್ಮುಖವಾಗಿಯೂ ಏರುತ್ತೆ. ಅದು ಏನೆಲ್ಲವನ್ನೂ ತನ್ನೊಳಗೆ ವಿಲೀನ ಮಾಡಿಕೊಳ್ಳುತ್ತೆ. ಸಾಕಷ್ಟು ಸಮಯಾವಕಾಶ ಸಿಕ್ಕರೆ ಕಲ್ಲನ್ನ ಕೂಡ ಜೀರ್ಣಿಸಿಕೊಳ್ಳುತ್ತೆ. ತಾನು ಸಾಗುವ ಮಾರ್ಗದಲ್ಲಿ ಕಲ್ಲನ್ನು ಸೃಷ್ಟಿಸುತ್ತೆ. ಬೇರೆ ಯಾವುದೇ ದ್ರವದಲ್ಲಿ ಕಾಣಲಾಗದಷ್ಟು ಅಚ್ಚರಿಗಳು ಇದರಲ್ಲಿ ತುಂಬಿಕೊಂಡಿರೋದ್ರಿಂದಲೇ ಅದಕ್ಕೆ ಸರ್ವಶ್ರೇಷ್ಠ ದ್ರವ ಅಂತೀವಿ. ಪೃಥ್ವಿ ತನ್ನ ಮೈಯ 73% ಭಾಗದಲ್ಲಿ ಈ ದ್ರವವನ್ನೇ ಹಾಸಿ ಹೊದೆಯೋದ್ರಿಂದಲೇ ಇದನ್ನು ಪುಣ್ಯಗ್ರಹ ಅಂತ ಕರಿತೀವಿ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿದ್ದರೂ ಮನುಷ್ಯರ ಬಳಕೆಗೆ ಲಭಿಸುವ ಜೀವಜಲದ ಪ್ರಮಾಣ 1% ಕಡಿಮೆ ಇದೆ. ಎಲ್ಲಕ್ಕಿಂತ ದೊಡ್ಡ ವೈಚಿತ್ರ ಏನು ಗೊತ್ತಾ? ಮನುಷ್ಯನ ಮೆದುಳಿನ 75% ಭಾಗವನ್ನು ನೀರೇ ಆವರಿಸಿಕೊಂಡಿದ್ದರೂ ನೀರಿನ ಯಥೋಚಿತ ಬಳಕೆಯ ವಿವೇಕ ಅದರಲ್ಲಿ ಮೂಡಿಲ್ಲ. ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯ ಒಳಹೊಕ್ಕು ಆಟ ಆಡಿಸಿ ಹೊರಬಿದ್ದು ಹರಿದು ಸಾಗುವ ಈ ದ್ರವ ಅನಂತವಾದದ್ದು. ಲೆಕ್ಕಾಚಾರದ ಪ್ರಕಾರ ನೀರನ್ನ ಮುಗಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಅದರ ರೂಪವನ್ನು ಬದಲಿಸಬಹುದು ಅಷ್ಟೆ. ಆಧುನಿಕ ಮಾನವ ನೀರನ್ನ ನಿರಂತರವಾಗಿ ಬದಲಾಯಿಸ್ತಾ ಇದ್ದಾನೆ. ನದಿಯನ್ನ ತಿರುಗಿಸಿ ಹೊಲಗಳಿಗೆ ಹರಿಸಿ ಅದನ್ನ ಆವಿಯಾಗಿಸ್ತಾ ಇದ್ದಾನೆ. ಒಣಭೂಮಿಯಲ್ಲಿ ಉಳುಮೆ ಮಾಡ್ತಾ ಮಣ್ಣಿನಲ್ಲಿರುವ ತೇವವನ್ನ ಆವಿಯಾಗಿಸ್ತಾ ಇದ್ದಾನೆ. ಕೆರೆಗಳಿಗೆ ಪಂಪ್ಸೆಟ್ ಹಚ್ಚಿ ನೀರನ್ನ ಸೆಳೆದು ಬಟ್ಟೆ ತೊಳೆದು ಸ್ನಾನ ಮಾಡಿ ಅಡಿಗೆ ಮಾಡಿ ಉಂಡು ಆವಿಯಾಗಿಸ್ತಾ ಇದ್ದಾನೆ. ಆಳವಾದ ಬೋರ್ವೆಲ್ಗಳಿಂದ ನೀರನ್ನ ಮೇಲೆತ್ತಿ ಫ್ಯಾಕ್ಟರಿಗಳಲ್ಲಿ ನಾನಾ ಬಗೆಯ ಉತ್ಪನ್ನಗಳನ್ನು ತಯಾರಿಸ್ತಾ ಆವಿಯಾಗಿಸ್ತಾ ಇದ್ದಾನೆ. ಹೀಗಾಗಿ ಇಷ್ಟು ದಿನ ಎಲ್ಲೆಲ್ಲೂ ಬಿಡುಬೀಸಾಗಿದ್ದ ನೀರು ನೋಡು ನೋಡುತ್ತಾ ಆವಿಯಾಗಿ ಹಾರಿ ಹೋಗುವ ವೈಚಿತ್ರವನ್ನು ನಾವು ಈಗ ಕಾಣ್ತಾ ಇದ್ದೇವೆ. ನೀರು ಯಾಕೆ ಕಣ್ಮರೆ ಆಗ್ತಾ ಇದೆ ಅನ್ನುವಾಗ ನಮ್ಮಲ್ಲೇ ಅದಕ್ಕೆ ಉತ್ತರ ಇದೆ. ಕಳೆದ 50 ವರ್ಷಗಳಲ್ಲಿ ನಾವು ಸಾಧಿಸಿದ ಅಭಿವೃದ್ಧಿಯ ಈ ವಿರಾಟ್ ರೂಪವನ್ನು ನೋಡಿದಾಗ ನೀರಿನ ಅಭಾವ ಏಕಾಗ್ತಾ ಇದೆ. ಜಗತ್ತಿನ ಬಹುತೇಕ ದೇಶಗಳಲ್ಲಿ ಲಭ್ಯವಿರುವ ನೀರು ಕಣ್ಣಿಗೆ ಕಾಣದಂತೆ ಕಣ್ಣೆದರೆ ಆವಿಯಾಗುತ್ತೆ. ರಷ್ಯಾದ ಅರಲ್ ಸಮುದ್ರ ಒಣಗಿ ಹೋಗಿದೆ. ಅದರ ನೀರೆಲ್ಲ ಗೋಧಿಯ ರೂಪದಲ್ಲಿ, ಆಲೂಗೆಡ್ಡೆಯ ರೂಪದಲ್ಲಿ ಎಲ್ಲೆಲ್ಲೋ ಹರಿದು ಹೋಗಿದೆ. ಆಫ್ರಿಕಾದ 4 ರಾಷ್ಟ್ರಗಳ ನಡುವೆ ಇರುವ ಚಾಡ್ ಸರೋವರ ಒಣಗಿದೆ. ಅದರ 25,000 ಚದರ್ ಕಿಲೋಮೀಟರ್ ವಿಸ್ತೀರ್ಣ ಈಗ ಕೇವಲ 1,350 ಚದರ್ ಕಿಲೋಮೀಟರ್ ಉಳಿದಿದೆ. ಬೊಲಿವಿಯಾ ದೇಶದ 1,000 ಕಿಲೋಮೀಟರ್ ವಿಸ್ತೀರ್ಣದ ಪೂಪೋ ಸರೋವರ 95% ಒಣಗಿದೆ. ಜೋರ್ಡಾನ್ ನದಿ ಸಮುದ್ರಕ್ಕೆ ಸೇರುವುದೇ ಇಲ್ಲ. ಅದರ ನೀರೆಲ್ಲ ಮಾಂಸವಾಗಿ, ಹಣ್ಣು ತರಕಾರಿಗಳಾಗಿ ಐರೋಪ್ಯ ಮಾರುಕಟ್ಟೆಗಳಿಗೆ ಹೋಗಿದೆ. ಜಗತ್ತಿನ 8 ಮಹಾನದಿಗಳು ಹೇಗೆ ಸಮುದ್ರ ಸೇರುವಲ್ಲಿ ವಿಫಲವಾಗುತ್ತಿವೆ ಎಂಬ ಬಗ್ಗೆ ಈಚೆಗೆ
ನ್ಯಾಷನಲ್ ಜಿಯೋಗ್ರಫಿಕ್ ಪತ್ರಿಕೆ ಒಂದು ಸಮೀಕ್ಷೆಯನ್ನು

0: ಆದರೆ ವಾಯುಮಂಡಲದ ಸಮತೋಲನವೂ ಏರುಪೇರಾಗಿರೋದ್ರಿಂದ ಮಳೆಯೂ ಲೆಕ್ಕಾಚಾರ ತಪ್ಪಿ ಎಲ್ಲೋ ಸುರಿತಾ ಇದೆ. ಅಲ್ಲಿನ ನೆಲಕ್ಕೆ ವರವಾಗುವ ಬದಲು ಶಾಪ ಆಗ್ತಾ ಇದೆ. ಸ್ನೇಹಿತರೆ, ಈ ಕೃತಿಯ ಮೊದಲಿಗೆ ಒಂದು ವಿಶೇಷ ಸ್ಮರಣೆ ಇದೆ. ಅವನಿಗೆ ಅವರೆಲ್ಲರಿಗೆ ನಮನ ಅನ್ನುವಂಥದ್ದು ಆ ಲೇಖನದ ಶೀರ್ಷಿಕೆ. ಅವನಿ ಅಂದರೆ ಭೂಮಿ. ಭೂಮಿಗೆ ಲೇಖಕರು ಹೇಗೆ ಸ್ಮರಣೆ ಮಾಡಿಕೊಂಡಿದ್ದಾರೆ ಅಥವಾ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸಿದ್ದಾರೆ ಅಂದರೆ ಆ ಹಿನ್ನೆಲೆ ಸ್ವಲ್ಪ ಹೇಳಿಬಿಟ್ಟು ಆ ಲೇಖನವನ್ನು ಓದ್ತೀನಿ. ನೀವು ನಿಮ್ಮ ಜೀವನದಲ್ಲಿ ಯಾರ್ಯಾರಿಗೆ ಕೃತಜ್ಞತೆ ಹೇಳಲು ಬಯಸುತ್ತೀರಿ ಅವರೆಲ್ಲರ ಪಟ್ಟಿ ಮಾಡಿ ದಿನಕ್ಕೆ ಮೂರು ಜನರ ಬಗ್ಗೆ ಬರೆಯುತ್ತಾ ಒಟ್ಟು 5 ದಿನಗಳವರೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಹೋಗಿ. ಹೀಗೆ ಅಂತ ಫೇಸ್ಬುಕ್ನಲ್ಲಿ ಯಾರೋ 2014 ಒಂದು ದಿನ ಸವಾಲು ಹಾಕಿದರು. ಮೊದಲ ದಿನ ಲೇಖಕರು ಬರೆದದ್ದು, ನನಗೆ ಬದುಕಲು ಅವಕಾಶ ಮಾಡಿಕೊಟ್ಟ ಈ ಪೃಥ್ವಿಗೆ ನನ್ನ ಮೊತ್ತ ಮೊದಲ ಕೃತಜ್ಞತೆಗಳು. ಇಡೀ ಸೌರಮಂಡಲದಲ್ಲಿ ಅಥವಾ ಅದರಾಚಿನ ಗಮ್ಯ ಲೋಕದಲ್ಲೆಲ್ಲೋ ಜೀವ ವಿಕಾಸ ದುಸ್ಸಾಧ್ಯವಾಗಿದ್ದಾಗ ಈ ಭೂಮಿ ಏನೆಲ್ಲ ಅಡೆತಡೆ ಎದುರಿಸಿ ಉಲ್ಕಾಘಾತ, ವಿಶ್ವಕಿರಣಗಳ ಸುರಿಮಳೆ, ಯುವಿ ಕಿರಣಬಾಣ ಮತ್ತೆ ತನ್ನೊಳಗಿನದೇ ಜ್ವಾಲಾಮುಖಿಗಳನ್ನೆಲ್ಲ ನಿವಾರಿಸಿಕೊಂಡು ಹೊರಕ್ಕೆ ಓಜೋನ್ ರಕ್ಷಾ ಕೊಡೆಯನ್ನ ನಿರ್ಮಿಸಿ ವಿಷವಸ್ತುಗಳನ್ನೆಲ್ಲ ತನ್ನದೇ ಉದರದೊಳಗೆ ಅಡಗಿಸಿ ಕ್ರಮೇಣ ಇಷ್ಟೊಂದು ಜೀವಿಗಳಿಗೆ ಜನ್ಮ ನೀಡಿ ಅಷ್ಟೊಂದು ಬಗೆಯ ವಿಕಾಸಕ್ಕೆ ನೆರವಾದ ಪುಣ್ಯಭೂಮಿ ಇದು. ಅದಕ್ಕೆ ನನ್ನ ಮೊದಲ ಸಲಾಂ. ಎರಡನೇದು, ನನ್ನೊಳಗಿನ ಛಲವಂತ ವರ್ಣತಂತುಗಳಿಗೆ ಎರಡನೆಯ ಸಲಾಂ. ಕಳೆದ 150 ವರ್ಷಗಳ ಸುದೀರ್ಘ ವಿಕಾಸ ಯಾತ್ರೆಯಲ್ಲಿ ಮಳೆ, ಚಳಿ, ಬರಗಾಲ, ಹಿಮಪಾತ, ಭೂಕಂಪನ, ಚಂಡಮಾರುತ, ಬೆಂಕಿ, ರೋಗ ರುಜಿನ, ವಿಷಜಂತು, ವೈರಿಗಳ ಆಕ್ರಮಣಗಳ ಸರಮಾಲೆಗಳ ನಡುವೆಯೂ ಒಂದರ ನಂತರ ಒಂದರಂತೆ ಕೋಟ್ಯಂತರ ಗಟ್ಟಿ ಪೀಳಿಗೆಗಳನ್ನು ಸೃಷ್ಟಿಸಿಕೊಂಡು ಹೊಸ ಹೊಸ ಸಾಮರ್ಥ್ಯಗಳನ್ನು ಪೇರಿಸಿಕೊಂಡು ವಿಕಾಸವಾಗುತ್ತಾ ಇದುವರೆಗೂ ಸಾಗಿ ಬಂದು ನನ್ನನ್ನು ಸೃಷ್ಟಿ ಮಾಡಿದ ಆ ಮಹಾನ್ ಜೀನ್ ಸರಪಳಿಗೆ ಸದಾರುಣಿ. ಹಾಗೆ ಮೂರನೇದು, ನನ್ನೊಳಗಿನ ಈ ಜೀನ್ಗಳ ಯಾತ್ರೆಯುದ್ದಕ್ಕೂ ಸಹಕಾರ ನೀಡಿದ ಅಸಂಖ್ಯ ಇತರ ಜೀವಿಗಳಿಗೆ ಮೂರನೆಯ ಸಲಾಂ. ನನ್ನ ಹಿಂದಿನ ಪೀಳಿಗೆಯವರು ನೀರೊಳಗಿನ ಸೂಕ್ಷ್ಮ ಜೀವಿಗಳಾಗಿ, ನಂತರ ಮತ್ಸ್ಯ ಕೂರ್ಮಗಳಾಗಿ, ನಡೆದಾಡುವ ಜೀವಿಗಳಾಗಿ, ಮರವೇರಿದ ಮರ್ಕಟಗಳಾಗಿ, ಹಿಮಯುಗದ ಮಾನವರಾಗಿ, ಒಂದೊಂದು ಜನ್ಮದಲ್ಲೂ ವಂಶೋದ್ಧಾರದ ಹಂತಕ್ಕೆ ಬರುವವರೆಗೂ ಆಸರೆ ಕೊಟ್ಟು ನನ್ನ ಆ ಪೂರ್ವಜರನ್ನ ಆಹಾರವಾಗಿ ಸೇವಿಸದೆ ಬದಲಿಗೆ ಅದೆಷ್ಟೋ ಬಾರಿ ತಮ್ಮನ್ನೇ ತಾವು ಆಹಾರವಾಗಿ ಬಲಿಕೊಟ್ಟ ಸಕಲ ಜೀವಿಗಳಿಗೂ ನನ್ನ ಅನಂತ ಪ್ರಣಾಮಗಳು. ಹೀಗೆ ಸಾಗುತ್ತೆ ಋಣ ಸಂದಾಯದ ಪತ್ರ. ನೀವು ಕೂಡ ಈ ಕೃತಿಯನ್ನ ಓದಬಹುದು. ನಿಮಗಾಗಿ ಕೃತಿಯ ಹೆಸರು ಮತ್ತೊಮ್ಮೆ, ಭೂಮಿ ಎಂಬ ಗಗನ ನೌಕೆ. ಲೇಖಕರು ನಾಗೇಶ್ ಹೆಗಡೆ, ಪ್ರಕಾಶಕರು ಭೂಮಿ ಬುಕ್ಸ್ ಬೆಂಗಳೂರು. ಮತ್ತೆ ಮುಂದಿನ ಪಾರಿಜಾತದಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.
1: ಇದುವರೆಗೆ ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಹಾಸನ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಜನತೆ ಹೋ ದೋಸ್ತೋ, ಜಿಸೆ ಹಮ್ ಸಿರ್ಫ್ ಚಿಲ್ ಚಿಲಾತಿ ಧೂಪ್ ಕಹತೆ ಥೆ, ಆಜ್ ಉಸಿ ಧೂಪ್ ಸೆ ಹಮ್ ಅಪನಿ ಛತೋ ಪರ್ ಊರ್ಜಾ ಬನಾ ಲೇತೆ ಹೈ. तभी तो आज लगभग 37 लाख घर पीएम सूर्य घर बने हैं, जिससे देश का बिजली बिल घटा है और आत्मविश्वास बढ़ा है.
5: एक दशक पहले भारत सोलर पावर के मामले में बहुत पीछे था, लेकिन आज सोलर पावर के मामले में भारत दुनिया के

0: टॉप 5 देशों में आ गया।
1: 12 साल विश्वास के, विकास के, जन कल्याण के।
2: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
3: ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ. ಈಗ ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಜಾಹೀರಾತು, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಏವಿಯಾನ್ನಲ್ಲಿ ಜಿ7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ವಾರ್ತೆಗಳ ವಿವರ: ಫ್ರಾನ್ಸ್ನ ಏವಿಯಾನ್ನಲ್ಲಿ 52ನೇ ಜಿ7 ಶೃಂಗಸಭೆಯು ನಿನ್ನೆ ಅಧಿಕೃತವಾಗಿ ಆರಂಭವಾಗಿದ್ದು, ವಿಶ್ವದ ಪ್ರಮುಖ ಆರ್ಥಿಕ ರಾಷ್ಟಗಳ ನಾಯಕರು ಜಾಗತಿಕ ಮಟ್ಟದ ಪ್ರಮುಖ ಸವಾಲುಗಳ ಕುರಿತು ಮಹತ್ವದ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ. ಶೃಂಗಸಭೆಯ ಮೊದಲ ದಿನವಾದ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಪ್ರಮುಖ ಅಂತಾರಾಷ್ಟೀಯ ಸವಾಲುಗಳನ್ನು ಎದುರಿಸಲು ಒಟ್ಟಾಗಿ ಶ್ರಮಿಸುವುದು ಎಂಬ ವಿಷಯದ ಅಡಿಯಲ್ಲಿ ಆಯೋಜಿಸಿದ್ದ ವಿಶೇಷ ಭೋಜನಕೂಟದಲ್ಲಿ ವಿವಿಧ ದೇಶಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಅಧ್ಯಕ್ಷ ಮ್ಯಾಕ್ರಾನ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸೇರಿದಂತೆ ಜಿ7 ದೇಶಗಳ ನಾಯಕರನ್ನು ಅಧಿಕೃತವಾಗಿ ಸ್ವಾಗತಿಸಿದರು. ಈ ಉನ್ನತ ಮಟ್ಟದ ಸಭೆಯಲ್ಲಿ ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ಸಹ ಉಪಸ್ಥಿತರಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಅಸಮತೋಲನವನ್ನು ಕಡಿಮೆ ಮಾಡುವುದು, ಪ್ರಮುಖ ಬಿಕ್ಕಟ್ಟುಗಳನ್ನು ಪರಿಹರಿಸುವುದು, ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಸಂಘಟಿತ ಅಪರಾಧಗಳು ಹಾಗೂ ಅಕ್ರಮ ಹಣಕಾಸು ಹರಿವಿನ ವಿರುದ್ದದ ಹೋರಾಟವನ್ನು ಬಲಪಡಿಸುವ ಕುರಿತು ನಾಯಕರು ಸುದೀರ್ಘ ಸಮಾಲೋಚನೆ ನಡೆಸಲಿದ್ದಾರೆ. ಜಿ7 ಶೃಂಗಸಭೆಯು ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ ಮತ್ತು ಅಮೆರಿಕ ದೇಶಗಳನ್ನೊಳಗೊಂಡ ಸದಸ್ಯ ರಾಷ್ಟಗಳ ವಾರ್ಷಿಕ ಅತ್ಯುನ್ನತ ಅಂತಾರಾಷ್ಟೀಯ ವೇದಿಕೆಯಾಗಿದೆ. ಸ್ಲೊವಾಕಿಯಾ ಗಣರಾಜ್ಯದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಗೌರವವನ್ನು ಪ್ರದಾನ ಮಾಡಿದ್ದಾರೆ. ಈ ಪ್ರತಿಷ್ಠಿತ ಮತ್ತು ವಿಶಿಷ್ಟ ಗೌರವಕ್ಕಾಗಿ ಪ್ರಧಾನಿ, ಸ್ಲೊವಾಕಿಯಾದ ಅಧ್ಯಕ್ಷರು, ಸರ್ಕಾರ ಮತ್ತು ಅಲ್ಲಿನ ಜನತೆಗೆ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಅತ್ಯುನ್ನತ ಗೌರವ ಭಾರತದ 140 ಕೋಟಿ ಜನತೆಗೆ ಸಂದ ಗೌರವವಾಗಿದೆ ಹಾಗೂ ಇದು ಭಾರತ ಮತ್ತು ಸ್ಲೊವಾಕಿಯಾ ದೇಶಗಳ ನಡುವಿನ ದೀರ್ಘಕಾಲೀನ ಸ್ನೇಹ ಸಂಬಂಧಕ್ಕೆ ಸಂದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. ಈ ಪ್ರಶಸ್ತಿಯು ಭಾರತ ಮತ್ತು ಸ್ಲೊವಾಕಿಯಾ ದೇಶಗಳ ಜನರ ನಡುವಿನ ಪರಸ್ಪರ ವಿಶ್ವಾಸ, ಆತ್ಮೀಯತೆ ಮತ್ತು ಪ್ರೀತಿಯ ಸಂಕೇತವಾಗಿದೆ ಎಂದು ಬಣ್ಣಿಸಿದ ಪ್ರಧಾನಿ, ಉಭಯ ದೇಶಗಳ ಮುಂಬರುವ ಪೀಳಿಗೆಗೆ ತಮ್ಮ ನಡುವಿನ ವಿಶೇಷ ಸ್ನೇಹ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಹಾಗೂ ಪೋಷಿಸಲು ಈ ಗೌರವ ನಿರಂತರ ಪ್ರೇರಣೆ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ, ನೀತಿ ಚರ್ಚೆಗಳು ಮತ್ತು ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ನೀಡುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟದ ಚರ್ಚೆಯ ಮುಖ್ಯವಾಹಿನಿಗೆ ತರುವ ಒಂದು ಚಳವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆ ಹಾಗೂ ಅಮೂಲ್ಯ ವಸ್ತುಗಳ ದುರ್ಬಳಕೆ ಆರೋಪಗಳ ಕುರಿತು ತನಿಖೆ ನಡೆಸಲು ರಚಿಸಲಾದ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನಿಖೆಯನ್ನು ಆರಂಭಿಸಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಈ ಎಸ್ಐಟಿಯಲ್ಲಿ ಪೊಲೀಸ್ ಮಹಾನಿರೀಕ್ಷಕ ಕಿರಣ್ ಎಸ್ ಹಾಗೂ ಹಣಕಾಸು ಇಲಾಖೆಯ ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಸದಸ್ಯರಾಗಿದ್ದಾರೆ. ಎಸ್ಐಟಿ ಸದಸ್ಯರು ಅಯೋಧ್ಯೆಗೆ ಆಗಮಿಸಿ ತನಿಖೆ ಆರಂಭಿಸಿದ್ದು, ನಿನ್ನೆ ಅಯೋಧ್ಯೆ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ರಾಮಮಂದಿರ ಆವರಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಎಸ್ಐಟಿಗೆ 7 ದಿನಗಳೊಳಗೆ ಪ್ರಾಥಮಿಕ ವರದಿ ಹಾಗೂ 15 ದಿನದೊಳಗೆ ಅಂತಿಮ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆಯಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲೆ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಿಸಿದೆ. ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿವೆ. ಹೊಸ ಆದೇಶದ ಪ್ರಕಾರ ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 13.05 ರೂಪಾಯಿಯಿಂದ 14 ರೂಪಾಯಿ ಹಾಗೂ ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 9.05 ರೂಪಾಯಿಯಿಂದ 12.05 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪೆಟ್ರೋಲ್ ರಫ್ತು ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಪ್ರತಿ ಲೀಟರ್ಗೆ 1.05 ರೂಪಾಯಿ ಉಳಿಸಿಕೊಳ್ಳಲಾಗಿದೆ. ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕದ ದರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ದೇಶೀಯ ಮಾರುಕಟ್ಟೆಗೆ ಆದ್ಯತೆ ನೀಡಲು ಮತ್ತು ದೇಶೀಯ ರಫ್ತುಗಳನ್ನು ನಿಯಂತ್ರಿಸಲು ಸರ್ಕಾರ ಮಾರ್ಚ್ 27ರಿಂದ ಈ ರಫ್ತು ಸುಂಕದ ವ್ಯವಸ್ಥೆ ಜಾರಿಗೆ ತಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದೆ. ಕಳೆದ ವರ್ಷ May 6 ಮತ್ತು 7ರ ಮಧ್ಯರಾತ್ರಿ ನಡೆಸಲಾದ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಭಯೋತ್ಪಾದನೆಯನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ರವಾನಿಸಿತು. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಗಳ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿದ್ದ 9 ಪ್ರಮುಖ ಉಗ್ರರ ನೆಲೆಗಳನ್ನು

0: ಧ್ವಂಸಗೊಳಿಸಲಾಯಿತು. 100ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದರು. ಇದೇ ವೇಳೆ ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ನಿರ್ಮಾಣ ಕಾರ್ಯಕ್ಕೆ ಸರ್ಕಾರ ವೇಗ ನೀಡಿದೆ. ಗಡಿ ಭದ್ರತೆ, ಭಯೋತ್ಪಾದನೆ ನಿಗ್ರಹ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯತ್ತ ಸರ್ಕಾರ ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ. ಭಯೋತ್ಪಾದನೆ ವಿರುದ್ಧ ಯಾವುದೇ ರಾಜಿ ಇಲ್ಲ ಎಂಬ ನಿಲುವಿನೊಂದಿಗೆ ಎನ್ಡಿಎ ಸರ್ಕಾರ ತನ್ನ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಮುಂದುವರೆಸಿದೆ. ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಈ ವರ್ಷದ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಿದೆ. 1000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗಾಗಿ ನಡೆದ ಪರೀಕ್ಷೆಯಲ್ಲಿ 13,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನಾಗರಿಕ ಸೇವೆಗಳ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ ಎಂದು ಯುಪಿಎಸ್ಸಿ ತಿಳಿಸಿದೆ. ಅಂಕಗಳು ಹಾಗೂ ಉತ್ತರ ಕೀಲಿಯನ್ನು ಅಂತಿಮ ಫಲಿತಾಂಶ ಪ್ರಕಟವಾದ ಬಳಿಕ ಆಯೋಗದ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಲಾಗಿದೆ. ಅಭ್ಯರ್ಥಿಗಳು ತಮ್ಮ ಫಲಿತಾಂಶವನ್ನು ಯುಪಿಎಸ್ಸಿಯ ಅಧಿಕೃತ ಜಾಲತಾಣ upsc.gov.in ವೀಕ್ಷಿಸಬಹುದು. ಕಳೆದ 4 ತಿಂಗಳುಗಳಿಂದ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿದ್ದ ಸಂಘರ್ಷಕ್ಕೆ ಅಂತ್ಯ ಹಾಡುವ ನಿಟ್ಟನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಮಹತ್ವದ ಚೌಕಟ್ಟು ಒಪ್ಪಂದವನ್ನು ಘೋಷಿಸಿವೆ. ಉಭಯ ದೇಶಗಳ ನಡುವೆ ಈಗಾಗಲೇ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಗಿದ್ದು, ಶುಕ್ರವಾರದಂದು ಸ್ವಿಟ್ಜರ್ಲೆಂಡ್ನ ಜೆನೆವಾದಲ್ಲಿ ಅಧಿಕೃತ ಸಹಿ ಹಾಕುವ ಕಾರ್ಯಕ್ರಮ ನಡೆಯಲಿದೆ. ಈ ಒಪ್ಪಂದದ ಅನ್ವಯ ಜಗತ್ತಿನ ಅತ್ಯಂತ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಮರುಚಾಲನೆಗೊಳಿಸಲು ಹಾದಿ ಸುಗಮವಾಗಲಿದ್ದು, ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು 60 ದಿನಗಳ ಕಾಲಾವಕಾಶದ ಮಾತುಕತೆಗಳು ಆರಂಭವಾಗಲಿವೆ. ಈ ಸಕಾರಾತ್ಮಕ ಬೆಳವಣಿಗೆಯಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಇಳಿಕೆ ಕಂಡಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜ್ಗಿಶ್ಚಿಯಾನ್ ಈ ಬೆಳವಣಿಗೆಯನ್ನು ಸ್ವಾಗತಿಸಿದ್ದು, ಯುದ್ಧ ಕೊನೆಗೊಳಿಸುವ ನಿಟ್ಟನಲ್ಲಿ ಇದನ್ನು ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ನಿರ್ಬಂಧಗಳ ಸಡಿಲಿಕೆ, ಜಲಮಾರ್ಗದ ಸುಂಕ ಮತ್ತು ಇಸ್ರೇಲ್ ಲೆಬನಾನ್ ಗಡಿ ಸಂಘರ್ಷದಂತಹ ಪ್ರಮುಖ ವಿಷಯಗಳಲ್ಲಿ ಇನ್ನೂ ಭಿನ್ನಾಭಿಪ್ರಾಯಗಳು ಮುಂದುವರೆದಿವೆ. ಈ ಒಪ್ಪಂದ ಆ ವಲಯದ ಸುದೀರ್ಘ ಶಾಂತಿಗೆ ದಾರಿಯಾಗಲಿದೆಯೇ ಎಂಬುದನ್ನು ಮುಂಬರುವ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಫಿಫಾ ವಿಶ್ವಕಪ್ 2026ರಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ಗೆ ಅರ್ಹತೆ ಪಡೆದಿರುವ ಪುಟ್ಟ ರಾಷ್ಟ ಕಾಬೋ ವರ್ಡೆ ಬಲಿಷ್ಠ ಸ್ಪೇನ್ ತಂಡವನ್ನು ಗೋಲು ರಹಿತ ಡ್ರಾಗೆ ತಡೆದು ಅಚ್ಚರಿ ಮೂಡಿಸಿದೆ. 40 ವರ್ಷದ ಗೋಲ್ ಕೀಪರ್ ಒಜಿನ್ಹಾ ಅವರ ಅದ್ಭುತ ಪ್ರದರ್ಶನದ ನೆರವಿನಿಂದ ಕಾಬೋ ವರ್ಡೆ 0-0 ಅಂತರದಲ್ಲಿ ಪಂದ್ಯವನ್ನು ಸಮಬಲದಲ್ಲಿ ಅಂತ್ಯಗೊಳಿಸಿತು. ಇದುವರೆಗೆ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಫಲಿತಾಂಶವೆಂದು ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೋವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ 7:45:45. ನಮ್ಮ ಮುಂದಿನ ಕಾರ್ಯಕ್ರಮ ಸವಿಗಾನ.
2: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು, 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಆಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ಬಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9091986185.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಕೇಳಿ ಬೆಸುಗೆ ಚಿತ್ರದ ಗೀತೆ. ಈ ಗೀತೆಗೆ ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್. ಈ ಗೀತೆಯ ಸಾಹಿತ್ಯ ಗೀತಾಪ್ರಿಯ ಅವರದು, ಸಂಗೀತ ವಿಜಯಭಾಸ್ಕರ್ ಅವರದು.

0: ಕೇಳುಗರೆ, ಇಂದು ಬೆಳಗ್ಗೆ 9 ಗಂಟೆಗೆ ಯೋಗ ಅಮೃತ, ವಿಷಯ ಸೊಂಟ ನೋವು ಮತ್ತು ಯೋಗ. ಭಾಗವಹಿಸುತ್ತಾರೆ ಡಾಕ್ಟರ್ ರಚನಾ ಯಾದವರಾಯ, ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 9:30 ರಾಷ್ಟ್ರೀಯ ಅಂತಾರಾಷ್ಟೀಯ ಯೋಗ ದಿವಸದ ಸಂದರ್ಭದಲ್ಲಿ ಕಳೆದ 25 ವರ್ಷಗಳಿಂದ ಯೋಗಾಭ್ಯಾಸದಲ್ಲಿ ನಿರತರಾಗಿರುವ ಯೋಗ ಶಿಕ್ಷಕರಾದ ಹಾಸನದ ಸಿಕೆ ಹರೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
0: ಸವಿಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪಿ ಸುಶೀಲಾ ಅವರ ಸ್ವರದಲ್ಲಿರುವ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ. ಈ ಗೀತೆಯ ರಚನೆ ಚಿ ಉದಯಶಂಕರ್ ಅವರದು. ಕೇಳಿ ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ ಈ ಗೀತೆ.

ஜோரோ கண்டே அவ

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಸವಿಗಾನ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ರಾಜನ್ ನಾಗೇಂದ್ರ ಅವರು ಸಂಗೀತ ಸಂಯೋಜನೆ ಮಾಡಿರುವ ಗೀತೆಯ ಸಾಹಿತ್ಯ ಜಿ ಉದಯಶಂಕರ್ ಅವರದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಕೇಳಿ ಪ್ರೇಮಾನುಬಂಧ ಚಿತ್ರದ ಈ ಗೀತೆ.

0: ಕೇಳಿ.
1: ಆತ್ಮೀಯ ಕೇಳುಗರೆ, ತಮಗೆಲ್ಲರಿಗೂ ಸೊಬಗಿನ ಶಾಲೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನ ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಣಿ ವಿಲಾಸ ಹಾಸನ, ಈ ಶಾಲೆಯ ಕುರಿತಾಗಿ ಅಲ್ಲಿನ ಹಿರಿಯ ಶಿಕ್ಷಕರು ಹಾಗೂ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿದ್ದ ಮೀನಾಕ್ಷಿ ಎಂಎಚ್ ಅವರಿಂದ ಈ ಶಾಲೆಗೆ ಸಂಬಂಧಿಸಿದ ಮತ್ತಷ್ಟು ವಿಶೇಷವಾದ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ಆಲಿಸೋಣ.
2: ಹಾಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅದರಲ್ಲೂ ಕೂಡ ಕೆಲವೊಂದು ಮಕ್ಕಳಿಗೆ ಈ ಇಂಗ್ಲಿಷ್ ಭಾಷೆ ಅನ್ನುವಂಥದ್ದು, ಆಂಗ್ಲ ಭಾಷೆ ಅನ್ನುವಂಥದ್ದು ಬಹಳಷ್ಟು ಕಷ್ಟಕರ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ತಮ್ಮ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲೂ ಕೂಡ ಶಿಕ್ಷಣವನ್ನು ಕೊಡ್ತಾ
3: ಇದ್ದಾರೆ.
2: ಹಾಗಾಗಿ ಆ ರೀತಿ ಆಂಗ್ಲ ಭಾಷೆಯಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ವಿಶೇಷವಾಗಿರ್ತಕ್ಕಂತಹ ಒಂದು ಚಟುವಟಿಕೆಗಳನ್ನು ಕೊಡ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ

0: ಒಂದು ಕೆಲಸಗಳನ್ನ ಮಾಡಿಸ್ತಕ್ಕಂಥದ್ದು ಏನಾದರೂ ಗಮನಿಸಿದ್ದೀರಾ?
1: ಖಂಡಿತ ಗಮನಿಸಿದ್ವಿ, ಕರ್ತವ್ಯ ನಿರ್ವಹಿಸ್ತಾನು ಇದ್ದೀವಿ. ಹೇಗೆಂದ್ರೆ ಈ ಮಕ್ಕಳಿಗೆ ತುಂಬಾ ಪದಗಳದ್ದು ಕಠಿಣ ಸಮಸ್ಯೆ ಬಂದಾಗ ನಮ್ಮ ಶಾಲಾ ಶಿಕ್ಷಕರು ಆಯಾ ತರಗತಿಗೆ ಆ ಮಕ್ಕಳ ವಯೋಮಾನಕ್ಕೆ ತಕ್ಕಂತೆ, ಈಗ ಮನೆಯಲ್ಲೇ ಒಂದು ಸೋಪ್ ತರ್ತೀವಿ, ಸೋಪ್ ಅನ್ನೋದನ್ನ ನೋಡಪ್ಪ ಅದ್ರಲ್ಲಿ ಹೆಸರು ಇರುತ್ತೆ, ಅದನ್ನ ಬರೀರಿಂದಾಗ ಅದು SOAP ಈ ರೀತಿ ಬರ್ಕೊಂಬರುತ್ತೆ. ಇಂಥವನ್ನ ಮಾಡಿ ಅದನ್ನ ಆ ಮಟ್ಟಕ್ಕೆ ತರಲಿಕ್ಕೆ ನೂರಕ್ಕೂ ನೂರು ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಸ್ವಲ್ಪ ಅದರಲ್ಲಿ ನಾವು ಸಕ್ಸಸ್ ಅನ್ನು ಕೂಡ ಕಂಡಿದ್ವಿ.
0: ಅಂದ್ರೆ ಆ ಮಕ್ಕಳು ಬರೆಸ್ತಕ್ಕಂತ
1: ವಸ್ತುಗಳಾಗಿರ್ಬೋದು
0: ಆ ವಸ್ತುಗಳ ಹೆಸರನ್ನೇ ಬರೆಸ್ತಕ್ಕಂಥದ್ದು ಬರೆದು ತರ್ತಕ್ಕಂಥದ್ದು
1: ತರ್ತಕ್ಕಂಥದ್ದು. ಆಮೇಲೆ ಮೊದಲು ಆ ತಾಯಿ ತಂದೆ ಹೆಸರು ಬರ್ಸೋದು, ನೀನೇ ಬರೆಯಪ್ಪ ಅನ್ನೋದು, ಅದನ್ನ ಒಂದು ಕೆಲವೊಂದು ಪದಗಳನ್ನ ಬರೆದು ಮೊದಲು ಒಂದನೇ ತರಗತಿಗೆ ಬಂದಾಗ ಎರಡೆರಡು ಅಕ್ಷರದೊಂದು ಪದ ಮಾಡಿಸೋದು, ಮೂರು ಅಕ್ಷರದೊಂದು ಪದ, ಈ ರೀತಿ ಬಹಳ ನುರಿತ ಶಿಕ್ಷಕರಿದ್ದಾರೆ. ಈಗ ಹೇಗೆ BRC CRP ಅಂತ ಹೇಳಿದ್ವು ಅಂತ ಶಿಕ್ಷಕರು ಇರೋದ್ರಿಂದ ಆ ತರದ ಮಕ್ಕಳ ಕಲಿಕಾ ಮಟ್ಟಕ್ಕೆ, ಮಕ್ಕಳ ವಯೋಮಾನಕ್ಕೆ, ಆ ಮಗುವಿನ ಸಾಮರ್ಥ್ಯಕ್ಕೆ ತಕ್ಕಂತೆ ಆ ಮಟ್ಟಕ್ಕೆ ಹಿಡಿದು ತರಗತಿಗಳನ್ನ ಮಾಡಕ್ಕೆ ಬಹಳ ಪ್ರಯತ್ನ ಪಟ್ಟು ಸಾಧನೆಯನ್ನ ಗೈದಿದ್ದಾರೆ.
0: ನೋಡಿ, ಯಾವಾಗ ಶಿಕ್ಷಕರು ಎಷ್ಟೇ ಪದವಿಯನ್ನ ಗಳಿಸಿರಬಹುದು ಆದ್ರೆ ಮಕ್ಕಳ ಮಟ್ಟಕ್ಕೆ ಇಳಿದು ಪಾಠವನ್ನ ಮಾಡಿದಾಗ ಅವರೋರ್ವ ಉತ್ತಮ ಶಿಕ್ಷಕ ಅನ್ನೋದಾಗಿ ಕರೆಸ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಮಕ್ಕಳೇ ಮುಖ್ಯವಾಗಿರುತ್ತಾರೆ, ಅವ್ರಿಗೆ ಯಾವ ರೀತಿಯಲ್ಲಿ ಹೇಳಿದಾಗ ಅರ್ಥ ಆಗುತ್ತೆ, ಯಾವ ವಿಧಾನದ ಮೂಲಕ ಹೇಳಿದಾಗ ಅರ್ಥ ಮಾಡ್ಕೊಳ್ತಾರೆ ಅನ್ನೋದನ್ನ ಶಿಕ್ಷಕರು ಮನಗಂಡಾಗ ಆ ರೀತಿಯಲ್ಲಿ ಪಾಠ ಮಾಡಿ ಆ ಮಕ್ಕಳಿಗೆ ಆ ಒಂದು ವಿಷಯವನ್ನ ಅರ್ಥ ಮಾಡಿಸಬಹುದಾಗಿರುತ್ತೆ. ಹಾಗಾಗಿ ನೀವು ತಾವು ಒಳ್ಳೆ ಒಂದು ಮಾತನ್ನ ಹೇಳಿದ್ರಿ, ಮಕ್ಕಳ ಮಟ್ಟಕ್ಕೆ ಇಳಿದು ಪಾಠವನ್ನ ಮಾಡ್ಬೇಕು ಅನ್ನುವಂಥದ್ದು ತುಂಬಾ ಒಳ್ಳೆ ಮಾತು.
1: ಮತ್ತೆ ಇದರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಸರ್, ಈಗ ಮೂರನೇ ತರಗತಿ ಮಕ್ಕಳು ಇರ್ತಾರೆ, LKG ಮಕ್ಕಳ ಪುಸ್ತಕವನ್ನು ಯಾವಾಗ ಮಗು ಅದನ್ನು ಓದಲ್ಲ ಆಗ ನಾವು ಕೆಳಮಟ್ಟದ ತರಗತಿಗಳ ಪುಸ್ತಕಗಳನ್ನು ತೆಗೆದು ಆ ಪದಗಳನ್ನು ಪರಿಚಯ ಮಾಡಿಬಿಟ್ಟು ಕಪ್ಪು ಹಲಗೆ ಮೇಲೆ ಬರೆದು ಓದಿಸ್ತೀವಿ, ಇದನ್ನ ಮನೆಗೆ ಮೆಸೇಜ್ ಮಾಡ್ತೀವಿ, ಆಗ ಅವ್ರು ಬರೆಸ್ಲೇಬೇಕು. ಅದರ ಜೊತೆಗೆ ಮಗು ಒಂದೇ ಸಾರಿ ಬರೆದ್ರೆ ಮತ್ತೆ ಅಳಿಸ್ಲಿಲ್ಲ ಅಂದ್ರೆ ಸ್ಲೇಟ್ ಇಟ್ಸಿದೀವಿ, ಆ ಸ್ಲೇಟಲ್ಲಿ ಆದ್ರೆ ಬರಿ ಮನೆ ಗೋಡೆ ಮೇಲೆ ಬರಿ. ಇದೆಲ್ಲ ಬಹಳ ಅಚ್ಚುಗಟ್ಟಾಗಿ ನನ್ನ ಶಿಕ್ಷಕರು ಮಾಡ್ತಾ ಇದ್ದಾರೆ, ಹಾಗಾಗಿ ನನ್ನಲ್ಲಿ ಶಿಕ್ಷಕರ ಆಗಿರೋದು ಕೂಡ ನನ್ನ ಅದೃಷ್ಟ ಅಂತ ನಾನು ಕೂಡ ಭಾವಿಸ್ತೇನೆ.
0: ಇದನ್ನೇ ಇನ್ವಾಲ್ವ್ಮೆಂಟ್ ಅನ್ನತಾಗಿ ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ಪ್ರತಿಯೋರ್ವ ಶಿಕ್ಷಕರು ಕೂಡ ಆ ಒಂದು ಸಿಕ್ಕ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡಾಗ ನಮ್ಮ ಸರ್ಕಾರಿ ಶಾಲೆಗಳು ಯಾವುದೇ ಕಾರಣದಲ್ಲೂ ಕೂಡ ಮುಚ್ಚೋಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ತಾವೇ ಹೇಳಿದ್ರಿ ನೋಡಿ, ಸರ್ಕಾರಿ ಶಾಲೆಯಲ್ಲಿ ದಾಖಲಾತಿ ಪ್ರಾರಂಭವಾಗಿದೆ, ಹೆಚ್ಚಿನ ಮಟ್ಟಿಗೆ ಪೋಷಕರು ತಮ್ಮ ಮಕ್ಕಳನ್ನ ತಮ್ಮ ಶಾಲೆಗೆ ದಾಖಲು ಮಾಡಬೇಕು ಅನ್ನುವಂತ ಒಂದು ಮನಸ್ಸಿನಿಂದ ಆಸಕ್ತಿಯಿಂದ ಬರ್ತಾ ಇದ್ದಾರೆ ಅನ್ನೋದಾಗಿ. ಈ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣವನ್ನ ನಮ್ಮ ರಾಜ್ಯದಾದ್ಯಂತ ಪ್ರತಿ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಸೃಷ್ಟಿ ಮಾಡಿದ್ದೇ ಆದಲ್ಲಿ ಸರ್ಕಾರಿ ಶಾಲೆಗಳ ಉಳಿವು ಬೆಳವಣಿಗೆ ಅನ್ನುವಂಥದ್ದು ಆಗುತ್ತೆ, ಯಾವುದೇ ಕಾರಣದಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಮುಚ್ಚೋದಿಲ್ಲ. ಈಗ ಶಿಕ್ಷಣವನ್ನ ತುಂಬಾ ಅತ್ಯುತ್ತಮವಾದಂತಹ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಕೊಡ್ತಾ ಇದ್ದೀರಿ ಅನ್ನೋದಾಗಿ ತಾವು ಬಹಳಷ್ಟು ಬಾರಿ ಹೇಳಿದ್ರಿ. ಹಾಗೆ ಶಿಕ್ಷಕರು ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡು ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅನ್ನೋದಾಗಿ ಕೂಡ ತಾವು ತಿಳಿಸ್ಕೊಟ್ರಿ. ಹಾಗೆ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪಠ್ಯೇತರ ಚಟುವಟಿಕೆಗಳನ್ನ ತಮ್ಮ ಶಾಲೆಯಲ್ಲಿ ಒದಗಿಸಿಕೊಡ್ತಾ ಇದ್ದೀರಾ?
1: ಇದು ಲೈಬ್ರರಿ ಗ್ರಂಥಾಲಯ ಪುಸ್ತಕಗಳಾಗಿರ್ಬೋದು, ಮತ್ತೆ ಪ್ರತಿಭಾ ಕಾರಂಜಿನ ಕಾರ್ಯಕ್ರಮ ಆಗಿರ್ಬೋದು. ಪ್ರತಿ ಗುರುವಾರ ನಾವು ಮಕ್ಕಳಿಗೆ ಗ್ರಂಥಾಲಯದ ಪುಸ್ತಕಗಳನ್ನು ಕೊಟ್ಟು ಓದಿಸ್ತೀವಿ. ಮಗು ಒಂದು ವಾರ ಅದನ್ನ ಅಲ್ಲೇ ಇಟ್ಕೊಂಡು ನೆಕ್ಸ್ಟ್ ತಂದು ಕೊಡ್ತಾರೆ. ಒಂದೊಂದು ತರಗತಿಗೆ ಒಂದೊಂದು ವಾರ ಕೊಡ್ತೀವಿ. ಪ್ರತಿ ಗುರುವಾರ ಶಾಲೆಯಲ್ಲಿ ಒಂದೊಂದು ವಾರ ಓದಿಸ್ತೀವಿ. ಇದಾದ ನಂತರ ಕ್ರೀಡೆಗೆ ಸಂಬಂಧಿಸಿದಂತೆ ಲೆಜಿಮ್ಸ್ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಇದನ್ನ ಮಕ್ಕಳಿಗೆ ಒಂದು ಕಡೆ ಕೊಡ್ತಾ ಇದ್ದೀವಿ. ಮಗು ಯಾವಾಗಲೂ ಬೇಸರ ಮಾಡಿಕೊಳ್ಳಬಾರದು ಎಂದುಕೊಂಡು ಅದನ್ನ ಪ್ರಯತ್ನ ಪಟ್ಟು ಆ ರೀತಿ ಈ ತರ ಪಠ್ಯೇತರ ಚಟುವಟಿಕೆ. ಇಷ್ಟೇ ಅಲ್ಲ, ಇದರ ಜೊತೆಗೆ ಸಂಗೀತ ಇದೆ, ಕರಾಟೆ ಇದೆ, ಕಂಪ್ಯೂಟರ್ ಕ್ಲಾಸ್ಗಳಿದೆ, ಇವೆಲ್ಲವನ್ನು ಕೂಡ ಉತ್ತಮ ರೀತಿಯಲ್ಲಿ ಇಷ್ಟು ಜನ ಶಿಕ್ಷಕರಲ್ಲಿ ಒಂದೊಂದು ವಿಭಾಗಕ್ಕೆ ಬಂದಂತೆ ಪ್ರತ್ಯೇಕವಾಗಿ ಅವರನ್ನ ವಿಂಗಡಿಸಿಕೊಂಡು ಇಷ್ಟು ಪಠ್ಯೇತರ ಚಟುವಟಿಕೆಗಳನ್ನ ಮಾಡ್ತೀವಿ. ಅದೇ ಕೆಲವು ಸಾರಿ ಗಿಡಗಳಿಗೆ ನೀರು ಹಾಕ್ಸ್ತೀವಿ, ಗಿಡ ನೆಡಿಸ್ತೀವಿ, ಇದು ಒಂದು ಚಟುವಟಿಕೆ ಆದಂಗಾಯ್ತು ಮಕ್ಕಳಿಗೆ. ಈ ರೀತಿ ಇವೆಲ್ಲ ಕೊಡ್ತೀವಿ. ಅದರಲ್ಲೇ ಈ ಗಣಿತ ಕಿಟ್ ಕೊಟ್ರೆ ಆಟದ ಜೊತೆ ಪಾಠನೂ, ಗಣಿತ ಕಿಟ್ಟಲ್ಲೂ ಕೂಡ ಎಲ್ಲರೂ ಇನ್ವಾಲ್ವ್ ಆಗಿ ಆಟ ಆಡದಂತೆ ಪಾಠನೂ ಕಲಿತಾ ಇದ್ದಾರೆ. ಹಾಗಾಗಿ ಈ ತರ ಸುಮಾರು ಚಟುವಟಿಕೆಗಳೆಲ್ಲವನ್ನು ನಾವು ಶಾಲೆಯಲ್ಲಿ ಅಳವಡಿಸಿಕೊಂಡು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ.
0: ಹಾಗೆ ಈಗ ಬೆಳಗಿನ ವೇಳೆಯಲ್ಲಿ ಪ್ರಾರ್ಥನೆಯ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ದಿನಪತ್ರಿಕೆಗಳನ್ನ ಓದಿಸ್ತಕ್ಕಂಥದ್ದು, ಯಾವುದಾದ್ರೂ ಚಿಕ್ಕ ಚಿಕ್ಕ ವಿಷಯಗಳನ್ನ ತೆಗೆದುಕೊಂಡು

0: ಅದರ ಬಗ್ಗೆ ಮಾತನಾಡತಕ್ಕಂಥದ್ದು, ಆ ರೀತಿ ಏನಾದರೂ ಬೆಳವಣಿಗೆ
1: ಖಂಡಿತ ಮಾಡ್ತಾ ಇದ್ದೀವಿ. ಈಗ ಪ್ರಾರ್ಥನೆಗೆ ಫಸ್ಟು 10 ನಿಮಿಷ ಮೊದಲೇ ನಾವು ಬೆಲ್ ಹೊಡೆಸ್ತೀವಿ. 10 ನಿಮಿಷ ಬೆಲ್ ಹೊಡೆಸಿದ ನಂತರ ಮಕ್ಕಳಲ್ಲಿ ಕೆಲವು ಜನರಲ್ ನಾಲೆಡ್ಜನ್ನು, ಸಾಮಾನ್ಯ ಜ್ಞಾನವನ್ನು ಮಕ್ಕಳಲ್ಲಿ ಮೂಡಿಸ್ಬೇಕು ಅಂತ ಒಂದು ವಿದ್ಯಾರ್ಥಿ 2 ಪ್ರಶ್ನೆಯನ್ನು ಹೇಳಬೇಕು, ಇದು ಮೊದಲನೇದು. ಇದಾದ ನಂತರ ವಾರ್ತಾಪತ್ರಿಕೆಯನ್ನು ತರಿಸ್ತೀವಿ, ಅದರಲ್ಲಿರ್ತಕ್ಕಂಥ ಕ್ರೀಡೆ ಬಗ್ಗೆ ಮೊದಲು ತೆಗೆದುಕೊಳ್ತೀವಿ ಮಕ್ಕಳಿಗೆ. ಆಮೇಲೆ ಸುಭಾಷಿತ ಇರುತ್ತೆ, ಇವೆಲ್ಲವನ್ನು ಹೇಳ್ತೀವಿ. ಈ ಸುಭಾಷಿತವನ್ನು ಮಕ್ಕಳು ಹೇಳಿದ್ಮೇಲೆ ಒಬ್ಬ ಶಿಕ್ಷಕರು ಅದನ್ನು ಮಕ್ಕಳಿಗೆ ಅದರ ಬಗ್ಗೆ ವಿವರಣೆಯನ್ನು ನೀಡ್ತಾರೆ, ಇದನ್ನು ಮಾಡ್ತೀವಿ. ಈಗ ಅದರಲ್ಲಿರ್ತಕ್ಕಂಥ ಕೆಲವು ಈಗ ಪದಗಳು ಮುಖ್ಯವಾಗಿದ್ದೇನಾದರೂ ನಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದ್ರೆ ಕಪ್ಪು ಹಲಗೆಯ ಮೇಲೆ ಬರೆಸಿ ಮಕ್ಕಳಿಗೆ ಓದಿಸ್ತೀವಿ, ಅದನ್ನು ನೋಟ್ ಮಾಡ್ಕೊಳಕ್ಕೆ ಹೇಳ್ತೀವಿ. ಈ ರೀತಿ ಎಲ್ಲವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತೀವಿ.
0: ಒಟ್ಟಲ್ಲಿ ಮಕ್ಕಳಿಗೆ ಸಭಾಕಂಪನ ಅಥವಾ ಸ್ಟೇಜ್ ಫಿಯರ್ ಅಂತ ಏನಿದೆಯೋ ಅದನ್ನ ಆದಷ್ಟು ಮಟ್ಟಿಗೆ ಈ ಪ್ರಾಥಮಿಕ ಹಂತದಿಂದಲೇ
1: ಹೋಗಲಾಡಿಸ್ಬೇಕು. ಪ್ರತಿ ತರಗತಿ ಮಗು ಅಲ್ಲಿ ಬಂದು ಒಂದು ಪ್ರತಿದಿನ ಒಬ್ಬೊಬ್ರು ಹೇಳ್ಬೇಕು. ಹಾಗಾಗಿ ಆಗ ಎಲ್ಲರಿಗೂ ಕೂಡ ಒಂದು ಭಯ ಅನ್ನೋದು ಹೋಗ್ಬೇಕು, ನಿವಾರಣೆ ಮಾಡಬೇಕು, ನಿರ್ಭಯದ ವಾತಾವರಣವನ್ನ ಸೃಷ್ಟಿಸಿಕೊಡ್ತೀವಿ.
0: ಒಳ್ಳೇದು ಒಳ್ಳೇದು. ಹಾಗೆ ಇಷ್ಟೆಲ್ಲ ನೋಡಿ ಅತ್ಯುತ್ತಮವಾಗಿರ್ತಕ್ಕಂತ ಒಂದು ರೀತಿಯಲ್ಲಿ ತಮ್ಮ ಒಂದು ವೃತ್ತಿಯನ್ನ ಬಹಳಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ರ. ಹಾಗೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಸರ್ಕಾರದಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗುತ್ತೆ. ತಮ್ಮ ಒಂದು ಶಾಲೆಯಲ್ಲಿ ಆ ಸರ್ಕಾರದ ಸೌಲಭ್ಯಗಳ ಬಳಕೆ ಹೇಗೆ ಆಗ್ತಾ ಇದೆ?
1: ಬಿಸಿ ಊಟ ಮಾಡಿಸ್ತಾ ಇದ್ವಿ, ಯಾವುದೇ ರಾಜಿಯನ್ನ ಮಾಡ್ಕೊಳ್ತಾ ಇಲ್ಲ. ಬಿಸಿ ಬಿಸಿಯಾದ ಪೌಷ್ಟಿಕವಾದ ರಸಭರಿತವಾದಂಥ ರುಚಿಕರವಾದಂಥ ಅಡುಗೆಯನ್ನು ಬಡಿಸ್ತಾರೆ. ನಮ್ಮಲ್ಲಿ ಅಡುಗೆ ಸಿಬ್ಬಂದಿ 5 ಜನ ಇದ್ದಾರೆ ಸರ್. ಪ್ರತಿಯೊಬ್ಬರು ಕೂಡ ಒಂದು ದಿನ ಉಪ್ಪು ಖಾರ ಇದ್ಯಾವುದನ್ನೂ ಇಲ್ಲ, ತುಂಬ ಚೆನ್ನಾಗಿ ಪ್ರತಿ ದಿನಕ್ಕೂ ಒಂದೊಂದು ದಿನಕ್ಕೆ ಒಂದೊಂದು ಒಂದು ವಾರದಲ್ಲಿ 6 ದಿನಕ್ಕೂ 6 ತರದ ತರಕಾರಿಗಳನ್ನೇ ತರ್ತೀವಿ. ಹಾಗಾಗಿ ಮಕ್ಕಳು ಖುಷಿಯಾಗಿ ಸಂತೋಷದಿಂದ ಊಟ ಮಾಡ್ತಾರೆ. ಜೊತೆಗೆ ಮೊಟ್ಟೆ ಕೊಡ್ತೀವಿ, ಇದ್ರೊಟ್ಟಿಗೆನೆ ಮೊಟ್ಟೆ ತಿಂದೇ ಇರೋ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ಕೊಡ್ತೀವಿ. ಪ್ರತಿ ದಿನ ಯಾವುದೇ ರಾಜಿ ಮಾಡಿಕೊಳ್ಳದೆ ಎಲ್ಲಾ ರೀತಿ ಊಟದ ಸೌಕರ್ಯಗಳನ್ನು ಅವರಿಗೆ ಒದಗಿಸ್ತಾ ಇದ್ವಿ. ಬೆಳಿಗ್ಗೆನೆ ಪ್ರಾರ್ಥನೆ ಮುಗಿದ ತಕ್ಷಣ ರಾಗಿ ಮಾಲ್ಟ್ ಅನ್ನ ಬಳಸ್ಕೊಂತಾರೆ ಮೊದಲು. ಅದಾದ ನಂತರ ಮಧ್ಯಾಹ್ನದ ಊಟದಲ್ಲಿ ಯಾವುದೇ ರಾಜಿಯನ್ನು ನಾವು ಮಾಡ್ಕೊಳಲ್ಲ. ಇದು ಒಂದು ರಾಗಿ ಮಾಲ್ಟು, ಬಿಸಿ ಊಟ ಇವೆಲ್ಲವನ್ನೂ ಸದ್ಬಳಕೆ ಆಗ್ತಾ ಇದೆ. ಇದರ ಜೊತೆಗೆ 6 ಮತ್ತು 7ನೇ ತರಗತಿ ಮಕ್ಕಳಿಗೆ, ಹದಿಹರೆಯದ ವಿದ್ಯಾರ್ಥಿಗಳಿಗೆ ಶುಚಿ ಪ್ಯಾಡ್ ಅನ್ನು ಕೊಡ್ತಾ ಇದ್ದಾರೆ. ಅದು ನಾವು 3 ತಿಂಗಳಿಗೊಮ್ಮೆ ಕೊಟ್ಟಾಗ ಅದನ್ನು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಹಾಗಾಗಿ ಮಕ್ಕಳು ಅದರಲ್ಲೂ ನಿರ್ಭಯ ವಾತಾವರಣವನ್ನು ಮೂಡಿಸಿದ್ವಿ. ನೇರವಾಗಿ ಬಂದು ಆ ತರಗತಿ ಶಿಕ್ಷಕರನ್ನ ಕೇಳ್ತಾರೆ, ಆಗ ನಾವು ಅದರ ವ್ಯವಸ್ಥೆಯನ್ನು ಮಾಡ್ತೀವಿ. ಇದರ ಜೊತೆಗೆ ಮಕ್ಕಳಿಗೆ ಯಾರಾದರೂ ಒಂದು ಹುಷಾರು ತಪ್ಪಿದ್ರು, ಏನೋ ಮಗುಗಾಯ್ತು, ನಾವು ಪೋಷಕರನ್ನ ಕಾಯಲ್ಲ, ಆಯಾ ತರಗತಿ ಶಿಕ್ಷಕರೇ ಕರೆದುಕೊಂಡು ಹೋಗ್ತಾರೆ, ಯಾರನ್ನು ಕೇಳಲ್ಲ. ಮೊದಲು ಪ್ರಥಮ ಚಿಕಿತ್ಸೆಯನ್ನು ಮಾಡಿ ಅಲ್ಲಿಂದ ಪ್ರಾಥಮಿಕ ಆರೋಗ್ಯ ಇಲಾಖೆಗೆ ಕರೆದುಕೊಂಡು ಹೋಗ್ತೀವಿ. ಅಲ್ಲಿ ಏನಾದ ವ್ಯವಸ್ಥೆಯನ್ನು ಮಾಡಿ ಕರ್ಕೊಂಡ್ಬಂದ ನಂತರ ಪೋಷಕರಿಗೆ ನಾವು ಹೇಳ್ತೀವಿ. ಅದರಲ್ಲೂ ಕೂಡ ಮಕ್ಕಳನ್ನ ನಾವು ಕೈ ಬಿಟ್ಟಿಲ್ಲ.
0: ಒಟ್ಟಲ್ಲಿ ಸಂಪೂರ್ಣವಾಗಿರ್ತಕ್ಕಂತ ಒಂದು ಜವಾಬ್ದಾರಿ
1: ತೆಗೆದುಕೊಳ್ತಾ ಇದೆ.
0: ತಮ್ಮ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳ ಬಳಕೆ ಹೇಗೆ ಆಗ್ತಾ ಇದೆ?
1: ಅದರಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಆಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ಕೊಠಡಿಗಳ ವ್ಯವಸ್ಥೆ ಆಗಿರ್ಬೋದು, ಪೀಠೋಪಕರಣಗಳು, ಗಣಿತ ಕಿಟ್ಗಳು, ವಿಜ್ಞಾನದ ಪ್ರಯೋಗಾಲಯ ಇವೆಲ್ಲವನ್ನೂ ಕೊಟ್ಟಿದೆ. ಅದನ್ನು ನಾವು ಪ್ರತಿ ಬುಧವಾರ ಪ್ರಯೋಗಾಲಯದ ಸಾಮಗ್ರಿಗಳನ್ನು ಬಳಸ್ಕೊಂಡು ದಿನದಲ್ಲಿ 1 ಪ್ರಯೋಗ ಅದು ಬುಧವಾರ ಇಟ್ಕೊಂಡಿದ್ವಿ. ಇದು ವಿಜ್ಞಾನ ಶಿಕ್ಷಕರು ಇದನ್ನು ಮಾಡಿ ಆ ಒಂದು ಕಾರಿಡಾರಲ್ಲಿ ಮಾಡಿಬಿಟ್ಟು ಎಲ್ಲ ತರಗತಿ ವಿದ್ಯಾರ್ಥಿಗಳನ್ನು ಕರೆದು ಒಬ್ಬೊಬ್ಬರಿಗೂ ಕೂಡ ಅದ್ರ ಬಗ್ಗೆ ವಿಷಯವನ್ನ ಅರ್ಥೈಸ್ತಾರೆ.
0: ಒಳ್ಳೇದು ಒಳ್ಳೇದು. ಹಾಗೆ ತಮ್ಮ ಒಂದು ಶಾಲೆಯ ಅಭಿವೃದ್ಧಿ ಅನ್ನುವಂಥದ್ದು ಬಹಳಷ್ಟು ಚೆನ್ನಾಗಿ ಆಗಿದೆ, ಇನ್ನು ಮುಂದಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಬೆಳವಣಿಗೆ ಆಗುತ್ತೆ ಅನ್ನೋದಾಗಿ ತಮ್ಮ ಮಾತುಗಳಲ್ಲೇ ಅರ್ಥ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗೆ ಯಾವುದಾದ್ರೂ ದಾನಿಗಳು ಸಹಾಯವನ್ನು ಮಾಡಿರ್ತಕ್ಕಂಥದ್ದು, ಆ ರೀತಿ ಮುಂದೆ ಬಂದಿರತಕ್ಕಂಥದ್ದು ಏನಾದರೂ ಕಂಡು ಬರುತ್ತಾ?
1: ಹೌದು, ಕಂಡು ಬರುತ್ತೆ. ನಮ್ಮಲ್ಲಿ ಹಳೆ ವಿದ್ಯಾರ್ಥಿಗಳ ಒಂದು ಸಂಘ ಇತ್ತು ಸರ್, ಅಲ್ಲೇ ಇಲ್ಲೇ ಹರ್ಷ ಮಾಲ್ ಅಂತ ನಮ್ಮ ಹಾಸನಲ್ಲಿದೆ, ನೀವು ಕೇಳಿರ್ಬೋದು, ಅವರ ಪಕ್ಕದಲ್ಲೇ ಗುಂಡಪ್ಪ ಬೇಕ್ರಿ ಅಂತ ಇದೆ. ಅಲ್ಲಿ ಅವರು ಪದ್ಮಪ್ರಸಾದ್ ಅಂತ, ಅವರು ನಮ್ಮ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ. ಅವರು ಹೀಗೆ ನಾವು 125ನೇ ವರ್ಷದ ಶತಮಾನೋತ್ತರ ರಜತ ಮಹೋತ್ಸವನ್ನ ಆಚರಿಸ್ತಾ ಇದ್ವಿ ಅಂತ ಅವ್ರಿಗೆ ಕಿವಿಗೆ ಬಿದ್ದ ತಕ್ಷಣ ನೇರವಾಗಿ ನಮ್ಮ ಶಿಕ್ಷಕರು ಹೇಳಿದ್ರು ಅಂತ ಆ ಶಿಕ್ಷಕರ ಕಡೆಯಿಂದ ಬಂದರು, ಬಂದು ವಿಚಾರಿಸಿದ್ರು. ನಮ್ಮೆಲ್ಲಾ ಮಕ್ಕಳಿಗೂ ಕೂಡ, ಬಂದಂತ ಪೋಷಕರಿಗೂ ಕೂಡ, ಎಲ್ಲರಿಗೂ ಅವರು ಊಟದ ವ್ಯವಸ್ಥೆಯನ್ನ ಮಾಡಿದ್ರು ಆ ದಿನ. ಆಮೇಲೆ ಒಬ್ಬರು KSRTCಲಿ ಒಬ್ಬರಿದ್ದಾರೆ, ಅವರು ಪ್ರೇಮ ಅಂತ, ಅವರು ಕೂಡ ಬಂದು ನಮಗೆ ಶಾಲಾ ವಾರ್ಷಿಕೋತ್ಸವಕ್ಕೆ ಸಹಕಾರವನ್ನ ನೀಡಿದ್ರು.
2: 23-24ನೇ ಸಾಲಿನಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಲು ಪ್ರಾರಂಭಿಸಿದಾಗ ಗುಂಡೇಗೌಡನ ಕೊಪ್ಪಲಿನ ನಿವಾಸಿಯಾದ ಶ್ರೀಯುತ ಮಹೇಶ್ ಹಾಗೂ ನನ್ನ ಮಗನಾದ ನಿತಿನ್ BM ಇವರು ಭೂಸೇನೆಯಲ್ಲಿ ಮೇಜರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಬ್ಬರ ಸಹಕಾರದಿಂದ ಮಕ್ಕಳ ಕಲಿಕೆಗೆ ಅನುಕೂಲವಾಗುವಂತೆ ಅಂತರ್ಜಾಲದ ವ್ಯವಸ್ಥೆಯನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾದ ಶ್ರೀಮತಿ ಸಾಕಮ್ಮ ಮೇಡಮ್ ಅವರು ಅಜೀಜ್ ಖಾನ್ ಉಪನಿರ್ದೇಶಕರ ಕಚೇರಿ ಹಾಸನ, ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಾಂತರಾಜ್ ಸರ್ ಮತ್ತೆ ಸಹಾಯಕರ ಶಾಲೆ ಕಾಟಿಹಳ್ಳಿ ಕಿರಣ್ ಕುಮಾರ್ ಹಾಗೂ ನಾನು ಸೇರಿದಂತೆ 24,000 ಮೌಲ್ಯದ ಹೊಸದಾಗಿ ಬೆಡ್ ಸೆಟ್ ಅನ್ನ ಖರೀದಿಸಲಾಯಿತು. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ವಿನಮ್ರತೆಯಿಂದ ಸ್ಮರಿಸುತ್ತೇನೆ.
1: ಇಷ್ಟೇ ಅಲ್ಲ, ಇನ್ನು ತುಂಬಾ ದಾನಿಗಳಂತ ಹೇಳಿ ಬಂದಾಗ ನಮ್ಮ ಮೈಸೂರು ಸುತ್ತೂರು ಮಠದ ದೇಶೀಯ ಕೇಂದ್ರ ಸ್ವಾಮೀಜಿಯವರು ಇದ್ದಕ್ಕಿದ್ದಂಗೆ ಹಾಸನಗೆ ಬಂದಿದ್ದರಂತೆ. ಬಂದಾಗ ನಮ್ಮ ಶಾಲೆಗೆ ನೇರವಾಗಿ ಬಂದರು, ಅದು ನಮ್ಮ ಅದೃಷ್ಟ. ಬಂದು ಇಷ್ಟು ಜನ ಆ ದಿನಗಳಲ್ಲಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದರು, ಕರ್ತವ್ಯ ನಿರ್ವಹಿಸ್ತಾ ಇದ್ದರು, 15 ಜನ ಇದ್ವಿ. ಎಲ್ಲಾ ಮಹಿಳೆಯರ ಇದ್ದೀರಾ, ಎಷ್ಟು ಚೆನ್ನಾಗಿ ಶಾಲೆ ಇಟ್ಕೊಂಡಿದ್ದೀರಾ ಅಂತ ಮಕ್ಕಳನ್ನ ನಮ್ಮನ್ನ ನೋಡಿ ಅವರಿಗೆ ಒಂಥರ ಸ್ಫೂರ್ತಿ ಬಂದ ರೀತಿಯಲ್ಲಿ ನಮ್ಮನ್ನ ಕಂಡು ನಮಗೆ ಶಾಲೊದಿಸಿ ಹಾರ ಹಾಕಿ ಎಲ್ಲವನ್ನು ಮಾಡಿ ನಿಮಗೆ ಏನು ಬೇಕು ಕೇಳಿ ಅಂತ ಸ್ವತಃ ಅವರೇ ಕೇಳಿದಾಗ ನಮಗೆ ಮನಸ್ಸು ತುಂಬಿ ಬಂತು. ಆವಾಗ ಭಕ್ತಿಪೂರ್ವಕವಾಗಿ ಅವ್ರ ಹತ್ರ ನನಗೆ ಕೇಳಿದೆ, ಸರ್ ನನಗೆ ನನ್ನಲ್ಲಿ ಮಕ್ಕಳು 400-500 ವಿದ್ಯಾರ್ಥಿಗಳಿದ್ದಾರೆ, ನನಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಬೇಕಾಗಿತ್ತು ಸರ್ ಅಂತ. ಅವರು 125 ಲೀಟರ್ ಇರತಕ್ಕಂತ ಶುದ್ಧ ನೀರಿನ ಕುಡಿಯುವ ನೀರಿನ ಘಟಕವನ್ನ ನಮಗೆ 1.5 ಲಕ್ಷದ ಮೌಲ್ಯದ್ದು ತರಿಸಿಕೊಟ್ರು ಹೇಳಿದ ಒಂದೇ ವಾರದಲ್ಲಿ. ಅದರ ಜೊತೆಗೆ ನಾನು ಸೂಕ್ಷ್ಮ ದರ್ಶಕವನ್ನ ಹೇಳಿದ್ದೆ, ದೂರದರ್ಶಕ ಯಂತ್ರವನ್ನು ಕೇಳಿದ್ದೆ. ಅಷ್ಟೇ ನಾನು ಏನನ್ನ ಕೇಳಿದ್ದೆ, ಬೇಡಿಕೆಯನ್ನ ಮುಂದಿಟ್ಟೆ, ಓದ ತಕ್ಷಣ ಹೇಳಿ ಅಷ್ಟನ್ನು ಕೂಡ ಸರಿಸುಮಾರು 2 ಲಕ್ಷ ಮೌಲ್ಯದ ವಸ್ತುಗಳನ್ನ ನಮಗೆ ವಸ್ತುವಿನ ರೂಪದಲ್ಲಿ ತಂದು ಕೇವಲ ಒಂದೇ ಒಂದು ವಾರದಲ್ಲಿ ಕೊಟ್ರು. ನಾನು ಅದನ್ನ ಇಲ್ಲಿ ಮನಸಾಪೂರ್ವಕವಾಗಿ ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ ಸರ್. ತುಂಬಾ ಖುಷಿ ಆಯ್ತು ಸರ್ ನಮ್ಗೆ ಅವ್ರು ಕೊಟ್ಟಿದ್ದ.
0: ನೋಡಿ, ನಮ್ಮ ಸರ್ಕಾರಿ ಶಾಲೆಗಳಿಗೆ ಈ ರೀತಿ ಪ್ರೋತ್ಸಾಹವನ್ನ ಮಾಡಿದ್ದೆ ಆದಲ್ಲಿ ಇನ್ನೂ ಹೆಚ್ಚಿನ ಮಟ್ಟಿನ ರೀತಿಯಾಗಿರ್ತಕ್ಕಂತಹ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗುತ್ತೆ, ನಮ್ಮ ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಒಂದು ಶಿಕ್ಷಣ ಅನ್ನುವಂಥದ್ದು ಸಿಕ್ಕಂತೆ ಆಗೇ ಆಗುತ್ತೆ.
1: ಆಮೇಲೆ ಸರ್ ಇಷ್ಟೇ ಅಲ್ಲ, ನನಗೆ ತುಂಬಾ ಸಹಾಯ ಇನ್ನೂ ಮಾಡಿದ್ರು. ನಗರಸಭೆಯಲ್ಲಿ ಚಂದ್ರೇಗೌಡರು ಅಂತ ಇದ್ರು, ಅವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ರಂಗನಾಥ್ ಸರ್ ಬಂದಾಗ STMC ಅವರು ನಾವು ಹೋಗಿ ಕೇಳ್ಕೊಂಡಾಗ ಚಂದ್ರೇಗೌಡರಿಗೆ ನೇರವಾಗಿ ಲೆಟ್ರ್ ಕೊಡಿ ನಾನು ಹೇಳ್ತೀನಿ ಅಂದರು. ಕೊಟ್ಟಾಗ ಸರ್ ನಮ್ಮ ಶೌಚಾಲಯದ ವ್ಯವಸ್ಥೆ ಇದೆ, ಅಗತ್ಯಕ್ಕೆ ತಕ್ಕಷ್ಟಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಇದೆ. ಹಾಗಾಗಿ ಅವರು ಎಲ್ಲ ಶೌಚಾಲಯಗಳಿಗೂ ಕೂಡ ಸರ್ ನಲ್ಲಿ ವ್ಯವಸ್ಥೆ, ಸಿಂಟೆಕ್ಸು, ಸರಿಸುಮಾರು 35,000 ಸಂಬಂಧಿಸಿದಂತೆ ವಸ್ತುಗಳನ್ನು ಕೊಡಿಸಿದ್ರು ಸರ್. ಆಗ ನಾನು ಪ್ಲಂಬರ್ ಅಂತ ಹೇಳಿ ಅವರನ್ನು ಕರೆದು ನಾನು ಸ್ವಂತ ಸ್ವಲ್ಪ ದುಡ್ಡು ಕೊಟ್ಟೆ, ಇಲಾಖೆದೊಂದು ಸ್ವಲ್ಪ ಕೊಟ್ಟು ಅದೆಲ್ಲ ವ್ಯವಸ್ಥೆ ಅವರು ಮಾಡಿಕೊಟ್ರು ಸರ್. ಜೊತೆಗೆ ನಮ್ಮ ಸಂಸದೀಯ ಶಾಸಕರಾದಂಥ ಶ್ರೀಯುತ ನಮ್ಮ ಶ್ರೇಯಸ್ ಪಟೇಲ್ ಸರ್ ಇರ್ಬೋದು, ಮಾನ್ಯ ಶಾಸಕರಾದಂಥ ನಮ್ಮ ಸ್ವರೂಪ್ ಸರ್ ಇರ್ಬೋದು, ಇಲ್ಲಿ ನಮ್ಮ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಶ್ರೀಯುತ ಕೃಷ್ಣೇಗೌಡರು ಅವ್ರಿಗೂ ಇರ್ಬೋದು, ಎಲ್ಲರೂ ನನಗೆ ನಾನು ಕೇಳಿದರೆ ಯಾರೂ ಬಿಡಲಿಲ್ಲ ಸರ್. ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಸಹಕಾರವನ್ನು ನೀಡಿದರು. ಹಾಗಾಗಿ ನಾನು 500,000 ಮೌಲ್ಯದಷ್ಟು ಹಣ ಖರ್ಚಾಯಿತು. ಶಾಲಾ ವಾರ್ಷಿಕೋತ್ಸವವನ್ನ ತುಂಬಾ ಅದ್ದೂರಿಯಾಗಿ ಮಾಡಿದ್ವಿ ಸರ್. ಅದರಲ್ಲಿ ಸ್ಮರಣ ಸಂಚಿಕೆಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಇದ್ರ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳಾದಂತ ಲತಾ ಕುಮಾರಿ ಮೇಡಮ್ ಅವರು, ನಮ್ಮ ಉಪನಿರ್ದೇಶಕರಾದಂತ ಶ್ರೀಯುತ ಬಲರಾಮ್ ಸರ್ ಇವರೆಲ್ಲರೂ ಸೇರಿ ಕಲಾಭವನವನ್ನು ಕೂಡ ಉಚಿತವಾಗಿ ನಮಗೆ ಕೊಡಿಸಿದ್ರು. ಎಲ್ಲ ಇಲಾಖಾ ಸಿಬ್ಬಂದಿ ವರ್ಗದವರೆಲ್ಲ BRCಯಿಂದ, BO ಕಚೇರಿಯಿಂದ, DDP ಆಫೀಸಿಂದ ಪ್ರತಿಯೊಬ್ಬರು ಕೂಡ ಸರ್ ನನ್ನ ಬೆನ್ನಿಂದೆ ನಿಂತು ಸಹಕಾರ ತುಂಬಾ ನೀಡಿದ್ರು. ಹಾಗಾಗಿ ನಾನು ನಮ್ಮ ಶಿಕ್ಷಕರೆಲ್ಲ ಒಡಗೂಡಿ ಸ್ಕೂಲನ್ನ ಈ ಒಂದು ಅತ್ಯುತ್ತಮ ಮಟ್ಟಕ್ಕೆ ತಂದಿದ್ದೀವಿ ಸರ್.
2: ಜಿಲ್ಲೆಯ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅಕ್ಷರ ದಾಸೋಹ ನಿರ್ದೇಶಕರು, ಡಯಟ್ನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ, ಕ್ಷೇತ್ರ ಸಮನ್ವಯ ಅಧಿಕಾರಿಗಳ, BRC ಹಾಗೂ BO ಕಚೇರಿಯ ಎಲ್ಲ ಸಿಬ್ಬಂದಿಯವರ ಸೇವೆ ಇಲ್ಲಿ ಅತ್ಯಂತ ಸ್ಮರಣೀಯವಾಗಿದೆ. ಶಾಲೆಯ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗಿ ಸ್ಪಂದಿಸಿದ ಇಲಾಖೆ ಎಲ್ಲರ ಸೇವೆಯನ್ನು ನಾವು ಅತ್ಯಂತ ವಿನಮ್ರವಾಗಿ ಸ್ಮರಿಸುತ್ತೇವೆ.
1: ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಸರ್.
0: ಬಹಳ ಸಂತೋಷ ಆಗುತ್ತೆ. ಯಾಕೆಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳನ್ನ ಇಷ್ಟರ ಮಟ್ಟಿಗೆ ಒಂದು ಪ್ರಥಮ ಸ್ಥಾನಕ್ಕೆ ತರುವಂತದ್ದು, ಹಾಗೆ ಸಾಧನೆಯನ್ನ ಆ ಒಂದು ಶಾಲೆಯಲ್ಲಿ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ವಿಚಾರಗಳನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ಏನಾದರೂ ಒಂದು ಸಹಾಯವನ್ನ ನಮ್ಮ ಸರ್ಕಾರಿ ಶಾಲೆಗಳಿಗಾಗಿ ಮಾಡಲೇಬೇಕು ಅನ್ನುವಂಥ ಒಂದು ಹಂಬಲ ನಮ್ಮ ಮನಸ್ಸಿನಲ್ಲಿ ಬಂದೇ ಬರುತ್ತೆ. ಹಾಗಾಗಿ ಅಂತಹ ಒಂದು ತುಡಿತ ನಿಮ್ಮಲ್ಲಿ ಇದೆ. ಹಾಗಾಗಿ ನಿಮ್ಮ ಮಾತುಗಳನ್ನು ಕೇಳಿಸಿಕೊಂಡಂತಹ ನಮ್ಮ ಅನೇಕ ಕೇಳುಗರು ಖಂಡಿತವಾಗಿಯೂ ಕೂಡ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವಂತಹ ಒಂದು ಪ್ರಯತ್ನ ಕೆಲಸವನ್ನು ಮಾಡೇ ಮಾಡ್ತಾರೆ. ಹಾಗೆ ಬೇರೆ ಶಾಲೆಗಳಿಗಿಂತ ತಮ್ಮ ಶಾಲೆ ಯಾವ್ಯಾವ ವಿಚಾರದಲ್ಲಿ ಭಿನ್ನವಾಗಿದೆ ಅನ್ನೋದನ್ನ ತಿಳಿಸ್ಕೊಡಿ
1: ಸರ್. ನಮ್ಮಲ್ಲಿ ನಾನೀಗ ಹೇಳಿದೆ ನಿಮಗೆ ಪಠ್ಯೇತರ ಚಟುವಟಿಕೆಗಳು ಏನ್ ಮಾಡ್ತೀವಿ ಅಂತ. ಅದರ ಜೊತೆಗೆ ಸರ್ ದಾನಗಳಿಂದ ಆಗಿರ್ಬೋದು, ಬೇರೆಯವರಿಂದ ಆಗಿರ್ಬೋದು, ಇಲಾಖಾ ವತಿಯಿಂದ ಆಗಿರ್ಬೋದು, ಅಥವಾ ನಮ್ಮ ಹಳೆ ವಿದ್ಯಾರ್ಥಿಗಳ ಕಡೆಯಿಂದ ಆಗಿರ್ಬೋದು, ಸಹಾಯಕಾರವನ್ನ ಕೇಳಿದಾಗ ಅವರು ಬರ್ತಾರೆ. ಉಚಿತವಾಗಿ ನೋಟ್ ಪುಸ್ತಕ ಕೊಡಿಸಿದೀವಿ. ಇತ್ತೀಚೆಗೆ ಬಂದಂತ ನಂದಿನಿ ಹಾಲು ಒಕ್ಕೂಟದವರು ಕೂಡ ಮಕ್ಕಳಿಗೆಲ್ಲ ಕುಕ್ಕೀಸು, ಕುಡಿಯಲು ಹಾಲು ಇದೆಲ್ಲವನ್ನು ವಿತರಣೆ ಮಾಡಿದಾಗ ಪೋಷಕರು ಬಹಳ ಖುಷಿಯಿಂದ ಹೌದು ನಮ್ಮ ಶಾಲೆಯಲ್ಲಿ ಇವರೇನಾದರೂ ಒಂದು ಕೊಡ್ತಾರೆ. ಕೆಲವರಿಂದ ಪುಸ್ತಕ ಕೊಡಿಸಿರ್ಬೋದು, ನೋಟ್ ಪುಸ್ತಕಗಳನ್ನು ಕೊಡಿಸಿದ್ವಿ. ಮತ್ತೆ ಕೆಲವರು ಒಂದು ಮಹಾಲಕ್ಷ್ಮಿ ಟ್ರಾನ್ಸ್ಪೋರ್ಟ್ ಅಂತ ಒಂದು ಇದಿದೆ ಸರ್, ಅವರು ಬಂದು 1 ಮತ್ತು 2 ತರಗತಿ ಮಕ್ಕಳಿಗೆ T-shirt ವಿತರಣೆ ಮಾಡಿದ್ರು ಈ ಹಿಂದಿನ 2 ವರ್ಷದ ಹಿಂದೆ. ಹಾಗಾಗಿ ಪ್ರತಿ ವರ್ಷ ಒಬ್ಬರೆಲ್ಲ ಒಬ್ರು ಒಂದು ಸಂಸ್ಥೆಯವರು ಬಂದು ಏನಾರು ಒಂದು ಕೊಡ್ತಾ ಇದ್ದಾರೆ. ಜಾಯಲುಕಸಿಂದ ಬರ್ತಾ ಇದ್ದಾರೆ ಸರ್ ನಮ್ಮ ಮಕ್ಕಳಿಗೆ. 1ರಿಂದ 4 ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಟಿಫಿನ್ ಬಾಕ್ಸು, ಛತ್ರಿ ಏನೋ ಇರೋದು, ಒಂದೊಂದು ಕಿಟ್ಟನ್ನು ಆ ಮಕ್ಕಳಿಗೆ ವಿತರಣೆ ಮಾಡ್ತಾರೆ. ಹೀಗೆ ಯಾರನ್ನಾರು ಏನಾರು ಕೇಳಿದಾಗ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರವನ್ನು ನೀಡಿದಾಗ ಹೌದು ಈ ಶಾಲೆಯಲ್ಲಿ ಏನೋ ಶಿಕ್ಷಕರು ಹೆಚ್ಚಾಗಿ ಮಾತೃ ಹೃದಯವನ್ನು ಹೊಂದಿ ಆ ರೀತಿಯಲ್ಲಿ ಮಕ್ಕಳನ್ನು ನಾವು ಏನು ಮಾಡ್ತೀವಿ ಸಮಸ್ಯೆಯನ್ನು ಕೇಳಿಕೊಂಡಾಗ ಅವರಿಗೆ ಏನನ್ಸುತ್ತೆ ಓ ಇವರು ತುಂಬಾ ಚೆನ್ನಾಗಿ ನಮ್ಮ ಮಕ್ಕಳನ್ನ ಕಾಪಾಡ್ತಾರೆ ಜೋಪಾನ ಮಾಡ್ತಾರೆ ಅನ್ನೋ ಒಂದು ಆಸಕ್ತಿ ಅರಿವು ಪೋಷಕರಲ್ಲಿ ಇದೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ನಮ್ಮಲ್ಲಿ ಸೇರಿಸ್ಲಿಕ್ಕೆ ತುಂಬಾ ಇಷ್ಟಪಡ್ತಾರೆ. ಆಮೇಲೆ ಪ್ರತ್ಯೇಕವಾಗಿ ನಾನು ಹೇಳಿದ್ನೆಲ್ಲ ಪರಿಹಾರ ಬೋಧನೆ ಇದನ್ನೆಲ್ಲ ಮತ್ತೆ ಪೋಷಕರನ್ನ ಪ್ರತ್ಯೇಕವಾಗಿ ಕರೆಸ್ತೀವಿ. ವಿದ್ಯಾರ್ಥಿಗಳಿಗೆ ಈ ರೀತಿ ಈಗ ಮಾಡ್ಬೇಕು ಅಂತ ಹೇಳ್ತೀವಿ. ಇದೆಲ್ಲ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಪೋಷಕರಿಗೆ.
0: ಇದೆಲ್ಲವೂ ಕೂಡ ಬೇರೆ ಶಾಲೆಗಳಿಗಿಂತ ತಮ್ಮ ಶಾಲೆಯಲ್ಲಿ ಕಂಡುಬರುವಂತಹ ವಿಶೇಷತೆಗಳು ಅನ್ನೋದಾಗಿ ಹೇಳ್ಬೋದು. ಒಳ್ಳೆಯದು. ಈಗ ತಾವು ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ 33 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂತಹ ಸೇವೆಯನ್ನ ಮಾಡಿದಿರ. ಈಗ ಪ್ರಸ್ತುತವಾಗಿರ್ತಕ್ಕಂತಹ ಶಾಲೆಯಲ್ಲೂ ಕೂಡ ಎಷ್ಟು ಆಗುತ್ತೋ ಅಷ್ಟರ ಮಟ್ಟಿಗೆ ತಮ್ಮನ್ನ ತಾವು ಆ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದೀರ. ಇಷ್ಟೆಲ್ಲಾ ತಮ್ಮ ಒಂದು ಸೇವೆಯನ್ನ ಗುರುತಿಸಿ ಇಲಾಖೆ ಆಗಿರ್ಬೋದು, ಕೆಲವು ಸಂಘ ಸಂಸ್ಥೆಗಳಾಗಿರ್ಬೋದು, ಏನಾದರೂ ಪ್ರಶಸ್ತಿಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಗುರುತಿಸಿರ್ತಕ್ಕಂಥದ್ದು ಏನಾದರೂ ಕಂಡು ಬರುತ್ತಾ?
1: ಖಂಡಿತ ಸರ್, ನನಗೆ ರಾಜ್ಯ ಮಟ್ಟದಲ್ಲೇ ನನಗೆ ಅನುಪಮ ಪ್ರಶಸ್ತಿ ಸಿಕ್ಕಿದೆ ಸರ್. ಅಂದ್ರೆ ಈ 31 ಜಿಲ್ಲೆಯಲ್ಲಿ ಜಿಲ್ಲೆಗೆ ಒಬ್ಬರಂತೆ. ಅದರಲ್ಲಿ ನನಗೆ ಈಗ ಐದನೇ ವರ್ಷದ ಹಿಂದೆನೆ ನನಗೆ ಪ್ರಶಸ್ತಿ ದೊರೆತಿದೆ ಸರ್, ಅನುಪಮ ಪ್ರಶಸ್ತಿ. ಆಮೇಲೆ ನಾನೊಂದು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಒಬ್ಬರು ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ, ಅಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತೆ ರೋಟರಿ ಕ್ಲಬ್ ಅಲ್ಲಿ ಕರೆದು ಕೊಟ್ಟಿದ್ದಾರೆ, ಮಲ್ನಾಡು ಆಸ್ಪತ್ರೆ ಅಲ್ಲಿ ವುಮೆನ್ಸ್ ಡೇ ದಿನ ನನಗೆ ಸುಮಾರು 10 ಹಲವಾರು ಪ್ರಶಸ್ತಿ ದೊರೆತಿದೆ ಸರ್. ಇತ್ತೀಚೆಗೆ ಮೊನ್ನೆ ಧಾರವಾಡದಲ್ಲೂ ಕೂಡ ಶಾಲಾ ಶಿಕ್ಷಣ ವತಿಯಿಂದ ನನಗೆ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ರು ಸರ್. ಸುಮಾರು ಪ್ರಶಸ್ತಿಗಳು ನನಗೆ ಸಿಕ್ತಾ.
0: ಯಾಕೆ ಅಂತ ಹೇಳಿದ್ರೆ ತಮ್ಮ ಒಂದು ಕೆಲಸವನ್ನ ಗುರುತಿಸಿದಾಗ ಆ ಒಂದು ಪ್ರಶಸ್ತಿಗಳು ಕೂಡ ತಮ್ಮನ್ನ ಅರಸಿಕೊಂಡು ಬಂದೇ ಬರುತ್ತೆ. ಆ ರೀತಿಯಾಗಿ ತಾವು ಸಾಧನೆಯನ್ನ ಮಾಡಿದ್ದೀರಾ, ಅಭಿವೃದ್ಧಿಗೆ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದೀರಾ.
1: ಈಗ ನಾನು 2023-24 ಸಾಲಿನಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುವಾಗ ಇಲಾಖೆ ವತಿಯಿಂದ ಒಂದು ಕ್ರೀಡೆಯನ್ನ ಮಾಡಿಕೊಡಿದ್ರು ತಾಲೂಕು ಮಟ್ಟದಲ್ಲಿ ಅಂತ ಸರ್ ನಾನು ಮಾಡಿಕೊಟ್ಟೆ. ಸರಿ ಸುಮಾರು 1.5 ಲಕ್ಷದಷ್ಟು ದುಡ್ಡು ಹಣವನ್ನ ಖರ್ಚು ಮಾಡಿ ಬಹಳ ಅದ್ಭುತವಾಗಿ ಮಾಡಿದ್ದೆ ಸರ್. ಹಾಗಾಗಿ ಅದನ್ನು ಕೂಡ ಎಲ್ಲ ಪ್ರಶಂಸಿಸಿದ್ರು. ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಎಷ್ಟು 400 ಮಕ್ಕಳು ಅಲ್ಲಿ ತಾಲೂಕಿನಲ್ಲಿ ಭಾಗವಹಿಸಿದಂತೆ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಊಟ, ಎಲ್ಲರಿಗೂ ಪ್ರಶಸ್ತಿಗಳನ್ನು ಎಲ್ಲವನ್ನು ತುಂಬ ಚೆನ್ನಾಗಿ ಕೊಟ್ಟಿದೆ. ಅದಕ್ಕೂ ಕೂಡ ಇಲಾಖೆಯವರು ಇದು ಮಾಡಿದರು. ಆವಾಗ ಮಂಜುಳಾ ಮೇಡಮ್ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದರು, ಭಾಳ ಪ್ರಶಂಸೆಯನ್ನು ಮಾಡಿದರು. ಜೊತೆಗೆ ಈಗಲೂ ಕೂಡ ಜಿಲ್ಲಾ ಸಹಾಯಕ ನಿರ್ದೇಶಕರಾಗಿದ್ದಾರೆ ನಮ್ಮ ಬಿಸಿ ಊಟಕ್ಕೆ ಸಂಬಂಧಿಸಿದಂತೆ. ಅವರೆಲ್ಲರೂ ಕೂಡ ಭಾಳ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಕರ್ತವ್ಯ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡಿದರು. ಜೊತೆಗೆ ಇವರು ಡಿಡಿ ಅವರಿದ್ರು ಜವರೇಗೌಡರು ಅಂತ, ಅವರು ಕೂಡ ಮಕ್ಕಳ ಮನೆಗೆ ಸರ್ 2011-12 ನಮ್ಮದು ಎಲ್ ಕೆಜಿ ಯು ಕೆಜಿ ಪ್ರಾರಂಭವಾಗಿತ್ತು. ಅದು ಏನು ಅಂದ್ರೆ 23-24 ಸರ್ಕಾರದ ಅಡಿಗೆ ಬಂದಿರಲಿಲ್ಲ, ಎಸ್ ಟಿ ಎಂ ಸಿ ಅವರೇ ಅದನ್ನ ನಿರ್ವಹಣೆ ನೋಡ್ಕೊಂತ ಇದ್ರು. ಆ ವೇಳೆಯಲ್ಲಿ ಅದನ್ನು ಚೆನ್ನಾಗಿ ನಾವು ಪೀಠೋಪಕರಣಗಳಿಗೆ ಮತ್ತೆ ಜೊತೆಗೆ ಶಿಕ್ಷಕರಿಗೆ ಸಂಬಳ ಇದನ್ನೆಲ್ಲ ಕೊಟ್ರು ಸರ್, ಕೊಠಡಿ ವ್ಯವಸ್ಥೆ ಎಲ್ಲವನ್ನು. ಆಗ ಅದನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಾವು ಪೀಠೋಪಕರಣಗಳನ್ನೆಲ್ಲ ತಂದು ಅದಕ್ಕೂ ಜವರೇಗೌಡರಿದ್ದಾಗ ಬಹಳ ಪ್ರಶಂಸೆಯನ್ನ ಮಾಡಿದ್ರು ನನ್ನನ್ನ ಮತ್ತೆ ನಮ್ಮ ಶಿಕ್ಷಕರನ್ನ. ಅದು ಒಂದು ಖುಷಿ ಆಯ್ತು. ಸುಮಾರು ಕೆಲಸ ಕಾರ್ಯಗಳನ್ನ ನಾನು ಮಾಡಿದ್ದೀನಿ ಸರ್. 2020-21-22 ಕೂಡ 7ನೇ ತರಗತಿ ಎಲ್ಲಾ ವಿದ್ಯಾರ್ಥಿಗಳಿಗೂ ನಾನು ಡಿಕ್ಷನರಿಯನ್ನ ಉಚಿತವಾಗಿ ಕೊಡಿಸಿದ್ದೆ. ಮತ್ತೆ 22-23 ಆ ಸಾಲಲ್ಲಿ 7ನೇ ತರಗತಿ ಮಕ್ಕಳಿಗೆ ಕೊಡಿಸಿದ್ದೆ. ಆಗಲೂ ಕೂಡ 103 ಮಕ್ಕಳು ವಿದ್ಯಾರ್ಥಿಗಳು ಇದ್ರು. ತುಂಬಾ ಆ ರೀತಿ ಸಣ್ಣ ಪುಟ್ಟವೆಲ್ಲ ಕೆಲಸಗಳನ್ನ, ಯಾಕೆ ಅಂದ್ರೆ ಇದು ಪ್ರಶಂಸೆ ಮಾಡ್ಕೊಳ್ಲಿಕ್ಕಲ್ಲ, ನನ್ನ ಶಾಲೆಯಲ್ಲಿ ಮಕ್ಕಳು ಉಳಿಲಿ ಅನ್ನೋ ಒಂದು ಹಿತದೃಷ್ಟಿಯನ್ನ ಇಟ್ಕೊಂಡು. ನಾನು ಕಲಿಸಿದ್ದಕ್ಕಿಂತ ನಾನು ಕಲ್ತಿರೋದು ಜಾಸ್ತಿ ಇದೆ ಸರ್, ಶಿಕ್ಷಕರಾಗಿ ಕಲ್ತಿರೋದು ನಾನು ಜಾಸ್ತಿ ಇದೆ. ಹಾಗಾಗಿ ಇನ್ನು ಸುಮಾರು ಕೆಲಸಗಳನ್ನ ನಾವು ಮಾಡಿದೋ. ಇದೇ ಶಾಲೆಯಲ್ಲಿ 2010-11 ಶ್ರೀಯುತ ಉಮೇಶ್ ಅಂತ ಬಂದ್ರು. ಇದೇ ಮಕ್ಕಳಿಗೆ ನಾವು ಅವರು ನಾವು ಸೇರಿ ಸುಮಾರು ಸ್ವಂತ ಹಣವನ್ನ ಹಾಕಿ ಬಂದಂತ 60 ಮಕ್ಕಳಿಗೂ ಬಟ್ಟೆ ಉಚಿತವಾಗಿ, 2 ಜೊತೆ ಸಮವಸ್ತ್ರ, ಬಿಳಿದು ಇನ್ನೊಂದು ಯೂನಿಫಾರ್ಮ್, ಶೂ, ಸಾಕ್ಸ್ ಇವೆಲ್ಲವನ್ನು ಕೂಡ ಖರ್ಚನ್ನ ಮಾಡಿಕೊಂಡು ಎಲ್ ಕೆ ಜಿ ಯು ಕೆ ಜಿ ಉಳಿಸ್ಕೊಂಡಿದ್ದೆ ಸರ್ ಆ ಮಕ್ಕಳ ಮನೆಯನ್ನ. ಹಾಗಾಗಿ ಈಗ ಅದು ಸರ್ಕಾರದಿಂದ ಅನುಮತಿಯನ್ನ ಪಡೆದು ಈಗ 60 ಮಕ್ಕಳಿಗೆ ದಾಟಿದ್ದೇವೆ. ಅಂದಿನಿಂದನು 2 ಶಿಕ್ಷಕರಿದ್ದಾರೆ. ಅದೊಂದು ನನಗೆ ಮನಸ್ಸಿಗೆ ಒಂದು ಮುದ ಕೊಡುವಂತ ಒಂದು ವಿಷಯ ಆಗಿದೆ ಸರ್ ನನಗೆ.
0: ಸರಿ ಸರಿ, ಒಳ್ಳೇದು. ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂತ ಒಂದು ಸಾಧನೆಯನ್ನ ಮಾಡಿದಿರ, ತುಂಬಾ ಸಂತೋಷ ಆಗುತ್ತೆ. ಹಾಗೆ ಇದನ್ನ ಕೇಳಿದಂತಹ ಬೇರೆ ಶಿಕ್ಷಕರಿಗೂ ಕೂಡ ಪ್ರೇರಣೆ ಅನ್ನುವಂಥದ್ದು ಆಗುತ್ತೆ. ಹಾಗೆ ತಾವು ಇಷ್ಟು ಸುದೀರ್ಘವಾಗಿರ್ತಕ್ಕಂತಹ ಸೇವೆಯನ್ನ ಮಾಡಿದಿರ, ಮುಂಬರುವಂತಹ ಶಿಕ್ಷಕರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕಿವಿ ಮಾತನ್ನ ಹೇಳೋದಕ್ಕೆ ಬಯಸ್ತಾ ಇದ್ದೀರಾ?
1: ನಾನು ಇಷ್ಟೇ ಸರ್ ಹೇಳೋದು. ಅದೇನೇ ಆಗಿರಲಿ, ನನಗೇನು ನನ್ನ ಶಾಲೆ ನನ್ನ ಮಕ್ಕಳು, ನಾನು ನನ್ನ ಮನೆಯಲ್ಲಿ ಕೆಲಸ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ನನ್ನ ಶಾಲೆ ಮಾತ್ರ ಸರ್ ನಾನು. ಹಗಲಿರಳು ಅವರು ಕೊಟ್ಟಿರತಕ್ಕಂಥ ಸಮಯವನ್ನು ಹೊರತುಪಡಿಸಿ ಬೆಳಿಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಇನ್ನೂ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ಮಕ್ಕಳಿಗೆ ನಿರಂತರ ಕಲಿಕೆ ಆಗಬೇಕು, ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು, ನಾನು ಆದರ್ಶ ಶಿಕ್ಷಕರಾಗಿ ಇರಬೇಕು ಅನ್ನೋದು ಒಂದೇ ಧ್ಯೇಯ ದೃಷ್ಟಿ ಬಿಟ್ಟರೆ ನನಗೆ ಬೇರೆ ಯಾವುದೂ ಇಲ್ಲ. ಅದೇ ರೀತಿ ಮುಂಬರುವ ಶಿಕ್ಷಕರು ಕೂಡ ಅವರವರ ಕರ್ತವ್ಯವನ್ನ ಅವರು ಕಾಯಾವಾಚ ಮನಸ್ಸ ನಿರ್ವಹಿಸಿದ್ರೆ ಸಾಕು, ಅಷ್ಟನ್ನ ನಾನು ಕೇಳ್ಕಂತೀನಿ ಸರ್ ನಾನು.
0: ಹಾಗೆ ತಮ್ಮ ಒಂದು ವೃತ್ತಿಯ ಒಂದು ಅವಧಿಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ತಾವು ವಿದ್ಯಾರ್ಜನೆಯನ್ನ ಮಾಡಿದಿರ, ಹಾಗೆ ಈಗಿನ ಪ್ರಸ್ತುತ ಸನ್ನಿವೇಶದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಚ್ಛಿಸ್ತಾ ಇದ್ದೀರಾ?
1: ಅವ್ರಿಗೂ ಅಷ್ಟೇ ಸರ್, ನಾನು ಹೇಳೋದು ಏನಂದ್ರೆ, ಈಗ ನಮ್ಮಲ್ಲೇನೆ 7ನೇ ತರಗತಿವರೆಗೂ ಇದೆ, 10ರವರೆಗೂ ನಾನೇ ಸೇರಿಸಿದ್ದೆ ಮಕ್ಕಳನ್ನ, ಸುಕನ್ಯಾ ಮತ್ತೆ ಅನ್ನಪೂರ್ಣ ಅಂತ ಪ್ರಧಾನ ಶಾಲೆ ಅಂತ ಮೇನ್ ಇದೆ ಸರ್, ಅಲ್ಲೇ ಮಕ್ಕಳು ಓದಿದ್ರು. ಆ ಮಕ್ಕಳಿಗೆ ಹೆಚ್ಚು ಕಡಿಮೆ ಸರ್ ನನಗೀಗ ಖುಷಿ ಕೊಟ್ಟಿದ್ದು ಅದೇ ಹೆಚ್ಚು, 613ವರೆಗೂ ಮಕ್ಕಳು ಅಂಕಗಳನ್ನ ಗಳಿಸಿದ್ರು ಸರ್, 625ಕ್ಕೆ 613ಅನ್ನ. ಈ ದಿನ ಕೂಡ ಆ ಶಾಲೆನಲ್ಲಿ ಓದಿದ್ದಾರೆ, ಮತ್ತೆ ವಿಭಜಿತದಲ್ಲಿ ಓದಿದ್ದಾರೆ, ವಾಣಿ ವಿಲಾಸದಲ್ಲಿ. ಎಲ್ಲೋದ್ರೂ ನಮ್ಮ ಮಕ್ಕಳ ಮಾರ್ಕ್ಸೇ ಜಾಸ್ತಿ ಇದೆ. ಹಾಗಾಗಿ ಅಂತ ಮಕ್ಕಳನ್ನು ಕರೆದು ನಾವು ಸರ್ ಮಕ್ಕಳಿಗೆ ಸನ್ಮಾನವನ್ನು ಮಾಡಿದೆ ನಾನು 10th ಅಲ್ಲಿ ಇದ್ದಾದವರಿಗೆ. ಅದಾದ್ಮೇಲೆ ಈಗ ಮಕ್ಕಳಿಗೆ ಏನು ಅಂದ್ರೆ,
2: ಮಕ್ಕಳು ಭತ್ತ ತುಂಬುವ ಚೀಲಗಳಾಗಬಾರದು, ಭತ್ತ ಬೆಳೆಯುವ ಸಸಿಗಳಾಗಬೇಕು. ಅದರ ಜೊತೆಗೆ ನಾವು ಎಲ್ಲೇ ಇರಲಿ ಹೇಗೆ ಇರಲಿ, ಮಾನವೀಯ ಮೌಲ್ಯಗಳನ್ನ, ಸದ್ಗುಣಗಳನ್ನ, ಒಳ್ಳೆಯ ಸಂಸ್ಕೃತಿಯಿಂದ ಬದುಕುವಂತ ಹಾಗೂ ನಿರಂತರ ಕಲಿಕೆಯಲ್ಲಿ ತೊಡಗಿಕೊಳ್ಳುವಂತೆ ನಾನು ಆ ಮಕ್ಕಳಿಗೆ ಹೇಳಲು ಬಯಸುತ್ತೇನೆ.
1: ಪ್ರತಿದಿನ ಕಲಿಕೆಯಲ್ಲಿ ಅಂದಿನ ಪಾಠವನ್ನ ಅಂದೇ ಓದಿದಾಗ ಮಗು ಏನಾಗುತ್ತೆ, ಯಾವುದೇ ತೊಡಕುಗಳಿಗೆ ಸಮಸ್ಯೆಗಳಿಗೆ ಮಗು ಸಿಲ್ಕಲ್ಲ, ಯಾವತ್ತೋ ಒಂದಿನ ಓದಾಗಿದಾಗುತ್ತೆ. ಹಾಗಾಗಿ ಆ ಶಿಕ್ಷಕರು ಏನ್ ಹೇಳ್ತಾರೆ, ಅವರ ಮಾರ್ಗದರ್ಶನದಲ್ಲಿದ್ದು ಅಂದಿನ ಪಾಠವನ್ನ ಅಂದೇ ಓದಿದಾಗ ಮಗು ಮುಂಬರುತ್ತೆ, ತನ್ನ ಅನ್ನವನ್ನ ತಾನು ದುಡಿದು ತಿನ್ನುವಂತ ಸಾಮರ್ಥ್ಯವನ್ನ ಆ ಮಕ್ಕಳು ಬೆಳೆಸಿಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ.
0: ನಿಜ, ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ, ಮಾರ್ಗದರ್ಶನವನ್ನ ನಮ್ಮ ಈ ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ತಾವು ಹಂಚಿಕೊಂಡಿದ್ದೀರಾ. ಹಾಗಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಶಾಲೆಯ ಕುರಿತಾಗಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ನಮ್ಮ ಆಕಾಶವಾಣಿಯ ಹಾಸನ ಕೇಂದ್ರದ ವತಿಯಿಂದ ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.
1: ಥ್ಯಾಂಕ್ ಯು ಸರ್.
0: ಆತ್ಮೀಯ ಕೇಳುಗರೆ, ಇದುವರೆಗೂ ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನ ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಣಿ ವಿಲಾಸ ಹಾಸನ, ಈ ಶಾಲೆ ಕುರಿತಾಗಿ ಅಲ್ಲಿನ ಹಿರಿಯ ಶಿಕ್ಷಕರು ಹಾಗೂ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿದ್ದ ಮೀನಾಕ್ಷಿ ಎಂಎಚ್ ಅವರಿಂದ ಈ ಶಾಲೆಗೆ ಸಂಬಂಧಿಸಿದ ವಿಶೇಷವಾದ ಮಾಹಿತಿಯನ್ನ ಆಲಿಸಿದಿರಿ. ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಲ್ಲಿಯವರೆಗೆ ಸರ್ಕಾರಿ ಶಾಲೆಗಳ ಶೋಭೆಯನ್ನು ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ ಕೇಳಿದಿರಿ.
3: ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು.
4: ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ಕೆಎಂ ಮಂಜುನಾಥ್.
3: ಗುಟ್ಟೊಂದು ಹೇಳುವೆ ಪುಟ್ಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ.
5: ಇದು ಹಾಸನ ಆಕಾಶವಾಣಿಯ ಶಾಲಾ ಸಂಗತಿ.

0: ಈಗ ಸಮಯ 9:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕರಗುಡುವಿ ಮಧುಸೂದನ್.
2: ಸೊಂಟ ನೋವು ನಿವಾರಣೆಗೆ ಯೋಗ, ಈ ವಿಷಯವಾಗಿ ಡಾಕ್ಟರ್ ರಚನಾ ಯಾದವರಾಯ ಅವರಿಂದ ಮಾಹಿತಿ.
3: ಆತ್ಮೀಯ ಕೇಳುಗರೇ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಇರತಕ್ಕಂತಹ ವಿಷಯ ಸೊಂಟದ ನೋವು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಯೋಗ ಸಂಶೋಧಕರಾದ ಡಾಕ್ಟರ್ ರಚನಾ ಯಾದವ ರಾಯ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರಗಳು ಸರ್.
3: ಈ ಸೊಂಟ ನೋವು ಅಂತ ಅಂದ್ರೆ ಏನು, ಅದಕ್ಕೆ ಕಾರಣಗಳು ಸಾಮಾನ್ಯವಾಗಿ ಏನೇನಿರುತ್ತೆ?
4: ನಾವು ಓಪಿಡಿಯಲ್ಲಿ ಕೂತಾಗ ನಮ್ಗೆ ಹೆಚ್ಚಾಗಿ ಬರುವಂತಹ ತೊಂದರೆ ಏನಂತಂದ್ರೆ ಸೊಂಟದ ನೋವು. ಈ ಸೊಂಟದ ನೋವು ಎಷ್ಟು ಕಾಮನ್ ಆಗಿದೆ ಅಂತಂದ್ರೆ, ಸೊಂಟ ನೋವು ಇಲ್ಲಾರ್ದದ್ ಮನೆನೇ ಇರೋದಿಲ್ಲ. ಹುಟ್ಟಿದಾಗಿಂದ ಸಾಯುವವರೆಗೂ ಒಬ್ಬ ಮನುಷ್ಯನ್ಗೆ ಸೊಂಟ ನೋವು ಬಂದೇ ಬರುತ್ತೆ ಅಂತ ಸಂಶೋಧನೆಗಳು ತಿಳಿಸ್ಕೊಡ್ತವೆ. 10 ಜನರಲ್ಲಿ 8 ಜನರಿಗೆ ಬಂದೇ ಬರುತ್ತೆ ಅಂತ ಅನ್ನೋದು ತಿಳ್ಕೊಬೇಕಾಗ್ತದೆ. ಸೊಂಟ ನೋವು ಅಂದ್ರೇನು ಅಂತ ನೋಡ್ಬೇಕಾದ್ರೆ, ಬೆನ್ನು ಮೂಳೆಯ ಕೆಳ ಪ್ರದೇಶವನ್ನು ಸೊಂಟ ಎಂದು ಕರೀತಾರೆ. ಈ ಪ್ರದೇಶದಲ್ಲಿ ನೋವು ಬಂದಾಗ ಸೊಂಟದ ನೋವು ಅಂತ ಕರೀತಾರೆ. ಈ ನೋವು ಬೆನ್ನಿಗೆ ಸೀಮಿತ ಆಗಿರಬಹುದು ಅಥವಾ ಕೆಲವೊಮ್ಮೆ ಕಾಲಿಗನು ಹರ್ತ ಬರೋಹಂತಹ ಚಾನ್ಸಸ್ ಇರ್ತದೆ. ಇದು ಇದ್ದಕ್ಕಿದ್ದಂತೆಯೂ ಬರಬಹುದು ಅಥವಾ ಕೆಲವೊಮ್ಮೆ ನಿಧಾನವಾಗಿ ದೀರ್ಘಕಾಲೀನವಾಗಿಯೂ ಬರುವಂತಹ ಸಾಧ್ಯತೆಗಳು ಇರ್ತವೆ. ಇದಕ್ಕೆ ಕಾರಣಗಳು ಏನಂತ ನೋಡೋದಾದ್ರೆ, ಒಂದನೇದಾಗಿ ಸ್ನಾಯುಗಳ ಸೆಳೆತ. ಭಾರವಾದ ವಸ್ತುವನ್ನು ತಪ್ಪಾಗಿ ಎತ್ತುವುದರಿಂದ ಸ್ನಾಯುಗಳ ಸೆಳೆತ ಉಂಟಾಗಿ ನೋವು ಬರುವಂತಹ ಸಾಧ್ಯತೆ ಇರ್ತದೆ. ಮತ್ತು ಈ ಸಣ್ಣ ಪುಟ್ಟದಕ್ಕೂ ನಾವು 2-wheeler ಅನ್ನ ತಗೊಂಡು ಹೋಗ್ತೀವಿ, ಸೊ ಹಂಗೆ ತಗೊಂಡು ಹೋದಾಗ ಬೆನ್ನು ನೋವು ಮತ್ತೆ ಬರುವಂತಹ ಸಾಧ್ಯತೆಗಳು ಇರ್ತವೆ. ಮತ್ತು ದೀರ್ಘಕಾಲವಾಗಿ ತಪ್ಪಾದ ಭಂಗಿಯಲ್ಲಿ ಅಥವಾ ಕೆಲವೊಮ್ಮೆ ಸರಿಯಾದ ಭಂಗಿಯಲ್ಲಿಯೂ ತುಂಬಾ ಹೊತ್ತು, ಕಂಪ್ಯೂಟರ್ ಕೆಲಸ ಎಲ್ಲ ತುಂಬಾ ಜಾಸ್ತಿ ಆಗಿದೆ ಅಲ್ವಾ, ದೀರ್ಘಕಾಲವಾಗಿ ಹಾಗೆ ಕುತ್ತು ಕೆಲಸ ಮಾಡುವುದರಿಂದನೂ ಸೊಂಟದ ನೋವು ಬರುವಂತಹ ಸಾಧ್ಯತೆಗಳಿರ್ತವೆ. ಡಿಸ್ಕ್ ಸಮಸ್ಯೆ, ಇದು ಕೆಲವೊಮ್ಮೆ ಸೀರಿಯಸ್ ಆಗಿ ಇರ್ತದೆ. ಇದರಲ್ಲಿ ಕುಷನ್ ಅಂತ ಇರುತ್ತಲ್ವಾ, ಹಾಗೆ ಡಿಸ್ಕ್ 2 ಮೂಳೆಗಳ ಮಧ್ಯೆ ಕುಷನಿಂಗ್ ಇಫೆಕ್ಟ್ ಅನ್ನ ಕೊಡ್ತಾ ಇರ್ತದೆ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ,

0: ಡಿಸ್ಕ್ ಪ್ರೊಲ್ಯಾಪ್ಸ್ ಅಥವಾ ಡಿಸ್ಕ್ ಸ್ಲಿಪ್ ಜಾರುವಿಕೆ ಅಂತ ಕರೀತಾರೆ. ಹೀಗೆ ಆಗೋದ್ರಿಂದ ಅಲ್ಲಿರುವಂತಹ ನರ್ವ್ಸ್ ಮೇಲೆ ಅದು ಪ್ರೆಷರ್ ಉಂಟು ಮಾಡಿ ಸೊಂಟದ ನೋವು ಕಾಲಿಗೂ ಹರ್ತ ಬರೋ ಹಾಗೆ ಮಾಡ್ತಾರೆ. ಮತ್ತೆ ದೇಹದ ತೂಕ ಹೆಚ್ಚಿರುವುದರಿಂದ ಅದು ದೇಹದ ಮೇಲೆ ಭಾರ ಬೀರಿ ಸೊಂಟದ ನೋವನ್ನು ಹೆಚ್ಚಿಸುತ್ತದೆ. ನೆಕ್ಸ್ಟ್ ಡಿಜೆನರೇಟಿವ್ ಚೇಂಜಸ್, ಅಂದ್ರೆ ವಯೋಸಹಜವಾಗಿ ಏನ್ ಚೇಂಜಸ್ ಆಗುತ್ತಲ್ಲ ಅದರಿಂದನೂ ಸೊಂಟದ ನೋವು ಬರುವಂತಹ ಚಾನ್ಸಸ್ ಇರುತ್ತದೆ. ವ್ಯಾಯಾಮದ ಕೊರತೆ, ಗರ್ಭಾವಸ್ಥೆಯಲ್ಲಿ ಮಾನಸಿಕ ಒತ್ತಡಗಳು ಕೆಲವೊಮ್ಮೆ ಕಾರಣಗಳಾಗಿ ಬರ್ತವೆ. ಮತ್ತೆ ಬೆನ್ನಿನಲ್ಲಿ ಏನೂ ತೊಂದರೆ ಇಲ್ಲ ಅಂದ್ರೂ ಕೆಲವೊಮ್ಮೆ ಸೊಂಟದ ನೋವು ಇರ್ತದೆ. ಎಕ್ಸಾಂಪಲ್ ಗ್ಯಾಸ್ಟ್ರಿಕ್ ಅಂತಾರಲ್ವಾ, ಆ ತರ ಆದಾಗ ಬರುತ್ತೆ. ಅಥವಾ ಕಿಡ್ನಿ ಸ್ಟೋನ್ ಇದ್ದಾಗೂ ಬರುತ್ತೆ. ಕೆಲವೊಮ್ಮೆ ಪ್ಯಾಂಕ್ರಿಯಾಟೈಟಿಸ್ ಅಂತ ಕಂಡೀಷನ್ ಇರುತ್ತೆ, ಆವಾಗ್ಲೂ ಬೆನ್ನಿನಲ್ಲಿ ನೋವು ಬರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ.
1: ಈ ಎಲ್ಲಾ ಕಾರಣಗಳು ಕೂಡ ಸೊಂಟ ನೋವಿಗೆ ಒಂದು ಪ್ರಮುಖವಾದಂತಹ ಕಾರಣ ಆಗಿರುತ್ತೆ. ಸೊಂಟ ನೋವು ನಿಯಂತ್ರಣಕ್ಕಾಗಿ ನಾವು ಯಾವ ರೀತಿಯ ಜೀವನ ಶೈಲಿಯನ್ನ ರೂಢಿಸಿಕೊಳ್ತಕ್ಕಂಥದ್ದು ಸೂಕ್ತ ಅಂತೀರಿ?
0: ಇದೊಂದು ಬಹಳ ಒಳ್ಳೆಯ ಪ್ರಶ್ನೆ. ಬಹಳ ಬಾರಿ ಸೊಂಟದ ನೋವು ಏನ್ ಬರ್ತದಲ್ಲ ಅದು ತುಂಬಾ ಸಿವಿಯರ್ ಕಾಸ್ ಇಂದ ಇರೋದಿಲ್ಲ. ಸೊ ಅದಕ್ಕಾಗಿ ನಾವು ಒಂದು ಶಕ್ತಿಯುತ ಜೀವನ ಶೈಲಿಗೆ ನಾವು ಬದಲಾಯಿಸಿಕೊಂಡ್ರೆ ನಮ್ಮ ಸೊಂಟದ ನೋವು ಕಡಿಮೆ ಆಗುವಂತ ಚಾನ್ಸಸ್ ಇರ್ತದೆ. ವಿದೌಟ್ ಮೆಡಿಸಿನ್ ಆಗುವಂತಹ ಚಾನ್ಸಸ್ ಇರ್ತದೆ. ಈಗ ಶಕ್ತಿಯುತ ಜೀವನ ಶೈಲಿಯನ್ನು ನಾವು ಮಾಡ್ಕೋಬೇಕು ಅಂತಂದ್ರೆ ಎಲ್ಲರಿಗೂ ಫಸ್ಟ್ ಬರೋ ಪ್ರಶ್ನೆ ಏನಂತಂದ್ರೆ ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋದು ಬರುವಂತಹ ಪ್ರಶ್ನೆ. ಫಸ್ಟ್ ಚಲನೆಯಿಂದ ಸ್ಟಾರ್ಟ್ ಮಾಡಬೇಕು. ಬೆಳಿಗ್ಗೆ ವಾಕ್ ಹೋಗೋದು, ಚಲನೆಯಿಂದ ಸ್ಟಾರ್ಟ್ ಮಾಡಿದ್ರೆ ಸ್ನಾಯುಗಳು ಬಲ ಪಡ್ಕೊಳ್ತವೆ ಮತ್ತು ನಮ್ಯತೆ ಅಂದ್ರೆ ಫ್ಲೆಕ್ಸಿಬಿಲಿಟಿ ಹೆಚ್ಚಿಗೆ ಆಗುತ್ತದೆ ಮತ್ತು ರಕ್ತ ಪರಿಚಲನೆ ಹೆಚ್ಚಾಗಿ ಸೊಂಟದ ನೋವು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಾವು ಕೋರ್ ಅಂತ ಕರಿತೀವಲ್ವಾ, ಸಿಕ್ಸ್ ಪ್ಯಾಕ್ಸ್ ಅಂತ ಏನಂತೀವಲ್ವಾ, ಅದು ಕೋರ್ ಅಂತಂದಾಗ ಸಿಕ್ಸ್ ಪ್ಯಾಕ್ಸ್ ಅಷ್ಟೇ ಅಲ್ಲ, ಇದು ನಮ್ಮ ಕಿಬ್ಬೊಟ್ಟೆಯು ಮತ್ತು ಬೆನ್ನು ಸ್ನಾಯುಗಳನ್ನು ಒಳಗೊಂಡಿರುವ ಸ್ನಾಯುಗಳ ಗುಂಪು. ಇದು ಬೆನ್ನು ಮೂಳೆಗೆ ಒಂದು ನೈಸರ್ಗಿಕ ಪಟ್ಟಿಯಂತೆ ಕೆಲಸ ಮಾಡ್ತದೆ. ಕೋರ್ ಎಕ್ಸಸೈಸ್ ಮಾಡಬೇಕು ಅಂತಂದ್ರೆ ಜಿಮ್ಮಿಗೆ ಹೋಗ್ಬೇಕಾ ಅಂತ ಪ್ರಶ್ನೆ ಬರುತ್ತೆ. ಹಾಗೇನೂ ಇಲ್ಲ, ಮನೆಯಲ್ಲೇ ಕೋರ್ ಎಕ್ಸಸೈಸ್ ತುಂಬಾ ಇರುತ್ತೆ ಮತ್ತು ಯೋಗ ಮಾಡೋದ್ರಿಂದನೂ ಕೋರ್ ಗಟ್ಟಿಯಾಗುತ್ತೆ ಮತ್ತು ನಮ್ಮ ಫ್ಲೆಕ್ಸಿಬಿಲಿಟಿಯನ್ನ ಹೆಚ್ಚಿಸ್ಕೋಬೇಕು. ಮತ್ತೆ ಕೆಲಸ ಮಾಡುವ ಸ್ಥಳಗಳಲ್ಲಿ ಸೌಲಭ್ಯಗಳು ಏನು ಅಂತ ಕೇಳಿದ್ರೆ ಇದಕ್ಕೆ ಎರ್ಗೋನಾಮಿಕ್ಸ್ ಅಂತ ಕರೀತಾರೆ. ಸೊ ಹೆಂಗಿರ್ಬೇಕು ಅಂದ್ರೆ ಕಂಪ್ಯೂಟರ್ ತುಂಬಾ ಯೂಸ್ ಮಾಡ್ತೀವಲ್ವಾ, ಸೊ ಫಸ್ಟ್ ಚೇರ್ ಹೆಂಗಿರ್ಬೇಕು ಅಂದ್ರೆ ನಮ್ಮ ಬೆನ್ನೆ ಮೂಳೆಗೆ ಒಂದು ನೈಸರ್ಗಿಕ ವಕ್ರತೆ ಅನ್ನೋದು ಇರ್ತದೆ. ಈ ವಕ್ರತೆಯನ್ನು ಯಾವ ಚೇರು ಕರೆಕ್ಟ್ ಅಂಗೆ ಚೇಂಜ್ ಮಾಡ್ಲಾರ್ದಂಗೆ ಇರ್ತದಲ್ಲ ಅಂತ ಚೇರ್ ಅನ್ನು ಬಳಸಬೇಕು. ಮತ್ತೆ ಕಾಲು ನೆಲದ ಮೇಲೆ ಸರಿಯಾಗಿ ಊರು ಅಂತ ಅಷ್ಟೇ ಹೈಟಿನ ಚೇರ್ ಇರಬೇಕು. ಮತ್ತೆ ಟೇಬಲ್ ಹೆಂಗಿರ್ಬೇಕು ಅಂತಂದ್ರೆ ಕಣ್ಣಿನ ನೇರಕ್ಕೆ ಕಂಪ್ಯೂಟರ್ ಕಾಣಿಸುವಷ್ಟೇ ಹೈಟಿಂದು ಟೇಬಲ್ ಇರಬೇಕು. ಇಂತಹ ಚೇರ್ ಮತ್ತು ಟೇಬಲ್ ಮೇಲೆ ಕೂತು ಕೆಲಸ ಮಾಡಬೇಕು. 15-20 ನಿಮಿಷಕ್ಕೊಮ್ಮೆ ಎದ್ದು ನಿಂತ್ಕೊಂಡು ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ ಮತ್ತೆ ಕೂತು ಕೆಲಸ ಮಾಡಬೇಕು. ಕಂಟಿನ್ಯೂಸ್ಲಿ ಕೆಲಸ ಮಾಡಬಾರ್ದು. ಮತ್ತೆ ಇನ್ನೊಂದು ಮುಖ್ಯವಾಗಿ ಎಲ್ಲರೂ ಗಮನಿಸಬೇಕಾಗಿದ್ದು ಏನಂತಂದ್ರೆ ವಸ್ತುಗಳನ್ನು ಎತ್ತುವಾಗ ನಾವು ಬೆನ್ನಿನಿಂದ ಎತ್ತಬಾರ್ದು, ಕಾಲಿನಿಂದ ಎತ್ತಬೇಕು. ಫಸ್ಟ್ ಕೂತ್ಕೊಂಡು ಬೆನ್ನು ನೇರ ಇಟ್ಕೊಂಡು ವಸ್ತುವನ್ನು ಎತ್ತಬೇಕು. ಮತ್ತೆ ವಸ್ತು ಭಾರವಾದಲ್ಲಿ ಹೆಲ್ಪ್ ತಗೊಳ್ಳಿಕ್ಕೆ ಹಿಂಜರಿಬಾರ್ದು.
1: ಹೀಗೆ ಈ ತರದ ಒಂದು ಜೀವನ ಶೈಲಿಯನ್ನ ರೂಢಿಸಿಕೊಳ್ಳುವ ಮೂಲಕ ನಾವು ಸೊಂಟ ನೋವನ್ನ ನಿಯಂತ್ರಣದಲ್ಲಿ ಇಡಬಹುದು. ಸೊಂಟ ನೋವಿನ ನಿವಾರಣೆಗೆ ನಾವು ಏನೆಲ್ಲ ಯೋಗಾಭ್ಯಾಸವನ್ನ ಮಾಡ್ತಕ್ಕಂಥದ್ದು ಸೂಕ್ತ?
0: ಯೋಗ ಅಂತ ಬಂದ್ರೆ ಮೈ ಚಾಚೋದು ಅಂತ ಅಷ್ಟೇ ಅನ್ಕೋತೀವಿ, ಬಟ್ ಯೋಗ ಅಷ್ಟೇ ಅಲ್ಲ. ಯೋಗವು ಬೆನ್ನಲ್ಲಿರುವ ಸ್ನಾಯುಗಳನ್ನು ಬಲಪಡಿಸಿ ನಮ್ಯತೆ ಅಂದ್ರೆ ಫ್ಲೆಕ್ಸಿಬಿಲಿಟಿ ಅನ್ನು ಹೆಚ್ಚಿಗೆ ಮಾಡಿ ಸರಿಯಾದ ಭಂಗಿಗಳ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸ್ತದೆ. ಈ ಯೋಗ ಹೇಗೆ ಕೆಲಸ ಮಾಡ್ತದೆ ಅಂತ ನೋಡೋದಾದ್ರೆ ತೊಡೆಯಲ್ಲಿರುವ ಸ್ನಾಯುಗಳು ಅಂದ್ರೆ ನಾವು ಹ್ಯಾಮ್ಸ್ಟ್ರಿಂಗ್ ಅಂತ ಕರಿತೀವಿ, ದುರ್ಬಲವಾದ ಕೋರ್ ಸ್ನಾಯುಗಳು ಮತ್ತು ಕೆಳಪೆ ಭಂಗಿಯಿಂದ ಬೆನ್ನು ನೋವು ಬರ್ತದೆ ಅಂತ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಯೋಗ ಮಾಡೋದ್ರಿಂದ ಇವೆಲ್ಲವನ್ನೂ ಸರಿಪಡಿಸಿ ಬೆನ್ನು ನೋವಿನಿಂದ ನಿವಾರಣೆ ಆಗಬಹುದು. ಈಗ ಏನೇನ್ ಯೋಗವನ್ನು ಮಾಡಬಹುದು, ಆಸನಗಳನ್ನು ಮಾಡಬಹುದು ಅಂತ ತಿಳ್ಕೊಳ್ಳೋದಾದ್ರೆ ಫಸ್ಟಿಗೆ ಯಾವಾಗ್ಲೂ ಯೋಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೂಸ್ನಿಂಗ್ ಎಕ್ಸಸೈಸಸ್ ಅಂತ ಇರ್ತದೆ. ಈ ಲೂಸ್ನಿಂಗ್ ಎಕ್ಸಸೈಸಸ್ ತಲೆಗೆ, ಕುತ್ತಿಗೆಗೆ, ಕಣ್ಣಿಗೆ, ಭುಜಕ್ಕೆ, ಮೊಣಕೈಗೆ, ಮುಂಗೈಗೆ, ಕಾಲ್ಗಳ ಬೆರಳಿಗೆ, ಕೈಗಳ ಬೆರಳಕ್ಕೆ, ಸೊಂಟಕ್ಕೆ, ಇವಕ್ಕೆಲ್ಲಾನು ಫಸ್ಟ್ ಲೂಸ್ನಿಂಗ್ ಮಾಡಿಕೊಂಡು ಹೀಗ್ ಮಾಡ್ಕೊಳ್ಳೋದ್ರಿಂದನೇ ನಮ್ ಬಾಡಿ ಆಸನಗಳನ್ನ ಮಾಡ್ಕೊಳ್ಳಿಕ್ಕೆ ಪ್ರಿಪೇರ್ಡ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಇಷ್ಟ ಆದ ಕೂಡಲೇ ನಾವು ಆಸನಗಳನ್ನ ಮಾಡಬೇಕು. ಈ ಆಸನಗಳನ್ನು ನಾವು 4 ವಿಭಾಗಗಳಾಗಿ ವಿಂಗಡಿಸೋಣ. ಫಸ್ಟ್ಗೆ ಎದ್ ನಿಂತು ಮಾಡುವಂತಹ ಆಸನ. ಎದ್ ನಿಂತು ಮಾಡುವಂತಹ ಆಸನಗಳಲ್ಲಿ ಅರ್ಧ ಚಕ್ರಾಸನ, ಅರ್ಧ ಕಟಿ ಚಕ್ರಾಸನಗಳನ್ನು ಮಾಡಬೇಕು. ನೆಕ್ಸ್ಟ್ಗೆ ಕೂತ್ಕೊಂಡು ಮಾಡುವಂತಹ ಆಸನ. ಕೂತ್ಕೊಂಡು ಮಾಡುವ ಆಸನಗಳಲ್ಲಿ ಉಷ್ಟ್ರಾಸನ, ಮಾರ್ಜರಿ ಆಸನ, ವಕ್ರಾಸನಗಳನ್ನು ಮಾಡಬಹುದು. ಮೂರನೇದಾಗಿ ಹೊಟ್ಟೆ ಮೇಲೆ ಮಲಗಿಕೊಂಡು ಮಾಡುವಂತಹ ಆಸನ. ಇದರಲ್ಲಿ ಮಕರಾಸನ, ಭುಜಂಗಾಸನ, ಶಲಭಾಸನ, ವಿಪರೀತ ನೌಕಾಸನಗಳನ್ನು ಮಾಡಬಹುದು. ಬೆನ್ನು ಮೇಲೆ ಮಾಡುವಂತಹ ಆಸನಗಳು ಸೇತುಬಂಧಾಸನ, ಮಕರಾಸನ, ಪವನ ಮುಕ್ತಾಸನ ಮತ್ತು ಶವಾಸನ. ಇನ್ನು ಪ್ರಾಣಾಯಾಮಕ್ಕೆ ಬಂದಾಗ ನಾವು ಯಾವಾಗ್ಲೂ ಅನ್ಕೋತೀವಲ್ಲ ಪ್ರಾಣಾಯಾಮ ಅಂದ್ರೆ ಬರೀ ಶ್ವಾಸಕೋಶದ ತೊಂದರೆಗೆ ಮಾತ್ರ ಅಂತ, ಆದ್ರೆ ಹಂಗೇನೂ ಇಲ್ಲ. ಯಾಕಂತಂದ್ರೆ ಕೆಲವೊಮ್ಮೆ ಸ್ಟ್ರೆಸ್ ಅಂದ್ರೆ ಮಾನಸಿಕ ಒತ್ತಡದಿಂದನೂ ಬೆನ್ನೋವು ಬರುತ್ತೆ, ಅಥವಾ ಬೆನ್ನೋವು ಇದ್ದಾಗೂ ಮಾನಸಿಕ ಒತ್ತಡ ಆಗುತ್ತೆ. ಇದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಾಣಾಯಾಮದಲ್ಲಿ ನಾಡಿಶೋಧನ ಪ್ರಾಣಾಯಾಮ ಮತ್ತು ಬ್ರಾಹ್ಮರಿ ಪ್ರಾಣಾಯಾಮ ತುಂಬಾ ಉಪಯೋಗಕಾರಿ ಆಗಿದೆ. ನೆಕ್ಸ್ಟ್ ಷಟ್ಕರ್ಮದಲ್ಲಿ ಕಪಾಲಭಾತಿ ಅಂತ ಬರ್ತದೆ. ಆಗಲೇ ನಾನು ಹೇಳ್ದಂಗೆ ಬೊಜ್ಜಿನ ತೊಂದರೆ ಇದ್ದವರಿಗೆ ಬೆನ್ನೋವು ಬರುತ್ತಲ್ವಾ, ಈ ಕಪಾಲಭಾತಿ ಮಾಡುವುದರಿಂದ ಬೊಜ್ಜಿನ ತೊಂದರೆಯೂ ಕೂಡ ಕಡಿಮೆ ಆಗುತ್ತೆ. ಹೀಗೆ ಇನ್ಡೈರೆಕ್ಟ್ಲಿ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮುದ್ರಾಗಳು. ಮುದ್ರಾ ಅಂತಾರೆ ಕೈಯಿಂದ ಮತ್ತು ಕಾಲಿಂದ ಮಾಡುವ ವಿನ್ಯಾಸಗಳು. ಇದರಲ್ಲಿ ಅಪಾನ ಮುದ್ರಾ, ಪೃಥ್ವಿ ಮುದ್ರಾ, ವಾಯು ಮುದ್ರಾ ಮಾಡಬಹುದು. ನಾವು ಏನೇನ್ ಮಾಡಬೇಕು ಅಂತ ತಿಳ್ಕೊಂಡ್ವಿ, ಏನೇನ್ ಮಾಡಬಾರ್ದು ಅನ್ನೋದು ಮಾಡಬೇಕು ಅನ್ನೋದಕ್ಕಿಂತ ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಅದರಿಂದ ತುಂಬಾ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರ್ತದೆ. ಮುಂದೆ ಬಗ್ಗಿ ಮಾಡುವಂತಹ ಆಸನಗಳನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಇನ್ನು ತಜ್ಞ ವೈದ್ಯರಿಂದ ತಿಳಿದುಕೊಂಡು, ಯಾಕಂದ್ರೆ ಕೆಲವೊಮ್ಮೆ ಬೇರೆ ಬೇರೆ ಅಂಡರ್ಲೈನ್ ಕಾಸಸ್ ಇರ್ತವೆ, ತಜ್ಞ ವೈದ್ಯರಿಂದ ತಿಳ್ಕೊಂಡು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅವರು ನಿಮ್ ಕಂಡೀಷನ್ಗೆ ಸೂಕ್ತವಾಗಿ ಅವರು ಹೇಳ್ಕೊಡ್ತಾರೆ. ಸೊ ಅವ್ರ ಕಡೆ ಫಸ್ಟ್ ಗೆ ಕಲ್ಕೊಂಡು ಆಮೇಲೆ ಮಾಡೋದು ಒಳ್ಳೇದು.
1: ಒಳ್ಳೇದು. ಡಾಕ್ಟರ್ ರಚನಾ ಯಾದವರಾಯ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನ ತಿಳಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಸೊಂಟ ನೋವು ನಿವಾರಣೆಗೆ ಯೋಗ ಈ ವಿಷಯವಾಗಿ ಡಾಕ್ಟರ್ ರಚನಾ ಯಾದವರಾಯ ಅವರಿಂದ ಮಾಹಿತಿ ಮೂಡಿಬಂತು.
3: ಇದುವರೆಗೆ ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್. ನೆರವು ಶಮಿತಾ ಜೈನ್.

0: ಕೇಳುಗರೆ, ಈಗ ಸಮಯ 9:10. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳು.
1: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026 ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025 ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ಬಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9018.
2: जय हिंद। पिछले एक दशक में आपने एक बदलाव नोटिस किया? अब भारत आतंकवाद की जड़ों पर कड़ा प्रहार करने लगा है। नक्सलवाद को तो खत्म ही कर दिया है। डिफेंस के हथियार पहले हम बाहर से मंगाते थे, अब रिकॉर्ड नंबर में एक्सपोर्ट करते हैं। अब भारत चुप नहीं रहता, अब नहीं सहता।
3: हमें गर्व है कि पिछले एक दशक में हमारी सेनाएं तेजी से आत्मनिर्भरता की ओर कदम बढ़ा रही।
2: 12 विश्वास के, विकास के, जन कल्याण के।
0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಗಾಳಿಪಟ ಚಿತ್ರದ ಗೀತೆ, ಸೋನು ನಿಗಮ್ ಮತ್ತು ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ. ಈ ಗೀತೆಯ ಸಾಹಿತ್ಯ ಜಯಂತ್ ಕಾಯ್ಕಿಣಿ ಅವರದು. ವಿ ಹರಿಕೃಷ್ಣ ಅವರ ಸ್ವರ ಸಂಯೋಜನೆ ಇದೆ. ಕೇಳಿ ಗಾಳಿಪಟ ಚಿತ್ರದ ಈ ಗೀತೆ.

0: ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ಪದ ಸಂಪದ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮಕ್ಕೆ ಭಾಗವಹಿಸಲು ಸಂಪರ್ಕ ಸಂಖ್ಯೆ ಹೀಗಿದೆ: 2462289 2452558 ಎಸ್ಟಿಡಿ ಕ್ರಮಾಂಕ 0817 2. 10:30 ಹಲೋ ಗೆಳೆಯರೆ, ಲಿಸ್ನರ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಸಂದೇಶವನ್ನು ರವಾನಿಸಬೇಕಾಗುತ್ತೆ. ಸಂದೇಶವನ್ನು ಕಳುಹಿಸಲು ಸಂಖ್ಯೆ ಹೀಗಿದೆ: 9141688837.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನ ಮುಂದೆ ಕೇಳಿ ಖುಷಿ ಚಿತ್ರದ ಗೀತೆ. ಈ ಗೀತೆಗೆ ದನಿಯಾಗಿದ್ದಾರೆ ಚಿತ್ರ ಮತ್ತು ಶ್ರೀನಿವಾಸ್.

ಕೇಳುಗರೆ, ಇದೊಂದು ಪ್ರಕಟಣೆ. ಡಿಪ್ಲೊಮೋ ಕೋರ್ಸ್ಗಳ ಪ್ರವೇಶಕ್ಕೆ 2026-27 ಸಾಲಿನಲ್ಲಿ ಲ್ಯಾಟ್ರಲ್ ಎಂಟ್ರಿ ಸ್ಕೀಂ ಮುಖಾಂತರ ಮೂರನೇ ಸೆಮಿಸ್ಟರ್ ಡಿಪ್ಲೊಮೋ ಕೋರ್ಸ್ಗಳಿಗೆ ಆಫ್ಲೈನ್ ಮೂಲಕ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಸರ್ಕಾರಿ

0: ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿರುವ ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ವಿದ್ಯುತ್ ವಿಭಾಗಗಳಲ್ಲಿ ಸೀಟುಗಳು ಲಭ್ಯವಿದ್ದು, 2 ವರ್ಷಗಳ ಐಟಿಐ ಅಥವಾ ದ್ವಿತೀಯ ಪಿಯುಸಿಯನ್ನು ವಿಜ್ಞಾನ ಅಥವಾ ತಾಂತ್ರಿಕ ವಿಷಯಗಳಲ್ಲಿ ಉತ್ತೀರ್ಣರಾದ ಅರ್ಹ ಅಭ್ಯರ್ಥಿಗಳು 3ನೇ ಸೆಮಿಸ್ಟರ್ಗೆ ಆಫ್ಲೈನ್ ಮೂಲಕ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/6/2026 ಆಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಪ್ರವೇಶ ಪಡೆಯಬಹುದಾಗಿದೆ ಎಂದು ಪ್ರಾಂಶುಪಾಲರು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9019747869 ಇದಕ್ಕೆ ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸಿಬಿಐ ಶಂಕರ್ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದೆ.

ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ವನಿತಾ ವಿಹಾರ. ಮೊದಲಿಗೆ ಹಾಸನದ ಸುಷ್ಮಾ ಸಿಂಧು ಅವರಿಂದ ಸಣ್ಣ ಕತೆ, ನಂತರ ಮಮತಾ ಅರಸೀಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

0: ಸಮಯ 9:30:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಕಳೆದ 25 ವರ್ಷಗಳಿಂದ ಯೋಗಾಭ್ಯಾಸದಲ್ಲಿ ನಿರತರಾಗಿರುವ ಯೋಗ ಶಿಕ್ಷಕರಾದ ಹಾಸನದ ಸಿಕೆ ಹರೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಜೂನ್ ತಿಂಗಳು ಅಂತ ಹೇಳಿದ್ರೆ ನಮಗೆ ಸಾಮಾನ್ಯವಾಗಿ ನೆನಪಾಗುವಂಥದ್ದು ಜೂನ್ 21 ಜೂನ್ 21 ತಾರೀಕನ್ನ ಅಂತಾರಾಷ್ಟ್ರೀಯ ಯೋಗ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗುತ್ತೆ. ಕಳೆದ 10-12 ವರ್ಷಗಳಿಂದ ಈ ಯೋಗ ದಿವಸವನ್ನು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಯೋಗ ನಮ್ಮ ಭಾರತದ ಮೂಲದ್ದು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಈ ಒಂದು ಸಂದರ್ಭದಲ್ಲಿ ಯೋಗದ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸುವ ಅನೇಕ ಚಟುವಟಿಕೆಗಳು ದೇಶದಾದ್ಯಂತ ಹಾಗೂ ವಿಶ್ವದಾದ್ಯಂತ ನಡೀತಾ ಇರುತ್ತೆ. ಯೋಗ ಅನ್ನುವಂಥದ್ದು ನಮ್ಮ ನಿತ್ಯ ಜೀವನದ ಭಾಗವಾಗಬೇಕು. ಯಾಕೆ ಅಂತ ಹೇಳಿದರೆ, ನಮ್ಮ ಆರೋಗ್ಯ ಸುಧಾರಣೆ ಆಗಬೇಕು ಅಂತ ಹೇಳಿದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಯೋಗ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದು ಅನೇಕ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಈ ನಿಟ್ಟಿನಲ್ಲಿ ಅನೇಕ ಜಂಜಾಟಗಳ ನಡುವೆ ಮತ್ತು ದೊಡ್ಡ ಒಂದು ಒತ್ತಡದ ಬದುಕನ್ನು ಇವತ್ತು ಮಾಡ್ತಾ ಇರತಕ್ಕಂತಹ ನಮ್ಮೆಲ್ಲರಿಗೂ ಕೂಡ ಯೋಗ ಒಂದು ವರದಾನ ಆಗುತ್ತೆ. ಯೋಗದತ್ತ ನಮ್ಮೆಲ್ಲರ ಚಿತ್ತವೂ ಕೂಡ ಹೊರಳಬೇಕು ಅನ್ನುವಂಥ ಒಂದು ಆಶಯದೊಂದಿಗೆ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಯೋಗವನ್ನು ಅಭ್ಯಾಸವನ್ನು ಮಾಡ್ತಾ ಯೋಗ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಹಾಸನದ ಮಹಾರಾಜ ಪಾರ್ಕಿನಲ್ಲಿ ಇರುವ ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಶಾಲೆಯ ಯೋಗ ಶಿಕ್ಷಕರಾದ ಸಿಕೆ ಹರೀಶ್ ಅವರು ಇವತ್ತು ನಮ್ಮೊಂದಿಗೆ ಅವರ ಯೋಗದ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ತಮಗೂ ನಮಸ್ಕಾರ ಸರ್.
2: ಈ ಯೋಗದ ಬಗ್ಗೆ ತಮಗೆ ಆಸಕ್ತಿ ಬಂದಿದ್ದು ಹೇಗೆ?
3: ಸರ್, ನನಗೆ 2001 ನಾನು ಹೊಳೆ ನರಸೀಪುರದಲ್ಲಿದ್ದಾಗ ಅಲ್ಲಿ ಪ್ರಹ್ಲಾದ್ ಗುರುಜಿ ಅಂತ ಪತಂಜಲಿ ಯೋಗಕೂಟ ಅಂತ ಮಾಡ್ಕೊಂಡಿದ್ರು ಸರ್. ಆ ಪತಂಜಲಿ ಯೋಗಕೂಟದಲ್ಲಿ ಹೊಳೆ ನರಸೀಪುರದ ಒಂದು ಗಣಪತಿ ಪೆಂಡಲ್ನಲ್ಲಿ ಪ್ರದರ್ಶನ ಏರ್ಪಡಿಸಿದರು. ನಾನು ಆ ಪ್ರದರ್ಶನವನ್ನು ನೋಡಕ್ಕೆ ಹೋದಂಥ ಸಂದರ್ಭದಲ್ಲಿ ಯೋಗಕ್ಕೆ ಆಕರ್ಷಿತನಾದೆ. ಆ ಒಂದು ಪ್ರದರ್ಶನದ ಭಂಗಿಗಳು, ಆ ನಿಲುವುಗಳು, ಅದರಿಂದ ಸಿಗ್ತಕ್ಕಂಥ ಸತ್ಫಲವನ್ನು ಆಗಿನ ಗುರುಗಳಾಗಿದ್ದಂಥ ಪ್ರಹ್ಲಾದ್ ಗುರುಜಿಯವರು ಮತ್ತು ಬಾರಾಸು ಅವರು, ಗಣೇಶ್ ಗುರುಜಿಯವರು ಅದನ್ನು ಹೇಳ್ಕೊಡೋವಂಥ ಸಂದರ್ಭದಲ್ಲಿ ನಾನು ಆಕರ್ಷಿತನಾಗಿ ನನ್ನ ಯೋಗದ ಕಡೆ ನನ್ನ ಒಲವು ಮೂಡ್ತು ಸರ್.
2: ಅಲ್ಲಿಯವರೆಗೆ ಯೋಗದ ಬಗ್ಗೆ ಏನು ಗೊತ್ತಿತ್ತು ಸರ್ ನಿಮಗೆ?
3: ನನಗೆ ಅಲ್ಲಿವರೆಗೂ ಯೋಗದ ಬಗ್ಗೆ ಅಷ್ಟೇನು ವಿಚಾರಗಳು ಗೊತ್ತಿರಲಿಲ್ಲ. ಸುಮ್ಮನೆ ಈಗ ವಾಕು, ವ್ಯಾಯಾಮ, ಎಕ್ಸಸೈಜು ಆ ಥರದ ಒಂದಿಷ್ಟು ಮಾಡ್ತಾ ಇದ್ವಿ. ಯೋಗದ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಯೋಗ ಅಂದರೆ ಏನಂದರೆ, ಸಾಮಾನ್ಯವಾಗಿ ನಾವು ಯೋಗವನ್ನು ಪುಸ್ತಕದ ಮುಖೇನೋ, ಯೂಟ್ಯೂಬ್ ಮುಖೇನೋ ಅಥವಾ ಯಾವುದಾದನ್ನು ಓದಿ ತಿಳಿಯೋದಂಥದ್ದಲ್ಲ ಸರ್. ಅದು ಯೋಗ ಅಂದರೆ ಅದು ಗುರುಮುಖಿಯನ್ನು ಕಲಿತರೆ ಅದು ಭಾಳ

0: ಉಕ್ತಾ ಅನ್ನೋದು ಆರೋಗ್ಯಕರವಾದ ದೃಷ್ಟಿಯಿಂದ, ಯಾಕಂದ್ರೆ ವೈಜ್ಞಾನಿಕವಾಗಿ ಹೇಳ್ಕೊಡ್ತಕ್ಕಂಥವ್ರು ಇರಬೇಕು. ಅದಾದ ನಂತರ ನಾನು ವೈಜ್ಞಾನಿಕವಾಗಿ ಕಲಿಯಬೇಕು ಅನ್ನೋ ಉದ್ದೇಶದಿಂದ ಒಂದು ಆಶ್ರಮದಲ್ಲಿ ಒಂದು 12 ದಿವಸ ತರಬೇತಿಯನ್ನು ಕೂಡ ತಗೊಂಡು, ಅದ್ರ ಜೊತೆಗೆ ಹಾಸನದಲ್ಲಿ ಯೋಗ ಗುರುವಾಗಿದ್ದಂಥ HB ರಮೇಶ್ ಅವರು ಇಲ್ಲಿ ಯೋಗ ಹೇಳ್ಕೊಡ್ತಾ ಇದ್ರು ಮಹಾರಾಜ ಪಾರ್ಕ್ನಲ್ಲಿ. ಅವರು ಕೂಡ ಒಳ ನಸಪುರಕ್ಕೆ ಮತ್ತು ಹಾಸನ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಗೆ ಭೇಟಿ ನೀಡಿ ಯೋಗ ಪ್ರದರ್ಶನ ಮತ್ತು ಯೋಗ ಬೋಧನೆಯನ್ನು ಮಾಡ್ತಾ ಇದ್ರು. ಅವರಿಂದನೂ ಕೂಡ ನಾನು ಒಳ ನರಸೀಪುರದಲ್ಲಿ ಶ್ರೀ ರಾಘವೇಂದ್ರ ಮಠದಲ್ಲಿ ಯೋಗವನ್ನು ಒಂದು ಸ್ವಲ್ಪ ದಿನಗಳ ಕಾಲ ಕಲ್ತೀವಿ. ಹಾಗೆ ಅದನ್ನು ನಾವು ಮುಂದುವರಿಸ್ಕೊಂಡು ಓದ್ವಿ ಸರ್. ಇದು ನಮಗೆ ಒಂದು ಬಿಡಿಸಲಾಗದ ನಂಟು ಥರ ನಮಗೆ ಯೋಗ ಬೆಳಕೋತು. ಆ ಯೋಗದ ಒಂದು ಸತ್ಫಲಗಳನ್ನು ನಾವು ಇವತ್ತು ತುಂಬ ಚೆನ್ನಾಗಿ ಆನಂದಿತವಾಗಿ ಅನುಭವಿಸ್ತಾ ಇದ್ದೀವಿ ಸರ್. ನಾವು ಕಲ್ತಿದ್ದನ್ನು 4 ಜನಕ್ಕೆ ಅದನ್ನು ಹೇಳ್ಕೊಡುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ.
1: ಹಾಂ ಹಾಂ ಹಾಂ. ಯೋಗಕ್ಕೆ ಬಂದ ನಂತರ ನಿಮ್ಮ ಬದುಕಿನಲ್ಲಿ ಹಂತ ಹಂತವಾಗಿ ಏನೆಲ್ಲ ಬದಲಾವಣೆಗಳು ಆಯಿತು, ನಿಮ್ಮ ಆರೋಗ್ಯಕ್ಕೆ ಹೇಗೆ ಯೋಗ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದೆ, ಇದ್ರ ಬಗ್ಗೆ ಒಂದಷ್ಟು ವಿವರವಾಗಿ ಹಂಚಿಕೊಳ್ಳಿ ಮಾಹಿತಿಯನ್ನು.
0: ಸರ್, ಒಳ್ಳೆ ಯೋಗ್ಯವಾದ ಪ್ರಶ್ನೆಯನ್ನು ಕೇಳಿದಿರಿ, ತುಂಬ ಸೂಕ್ತವಾದಂತಹ ಪ್ರಶ್ನೆ. ಸಾಮಾನ್ಯವಾಗಿ ಯೋಗ ಅಂದರೆ ರೋಗಿಗಳು ಮಾಡೋದು ಅನ್ನೋದು ಒಂದು ಕಲ್ಪನೆ ಇರ್ತದೆ. ಆ್ಯಕ್ಚುಲಿ ಅದಲ್ಲ, ರೋಗಿಗಳಿಗೂ ಯೋಗ ಇದೆ. ಆದರೆ ಯೋಗ ಅಂತ ಅಂದರೆ ಬರೀ ರೋಗ ಮತ್ತು ಆರೋಗ್ಯಕ್ಕೋಸ್ಕರ ಮಾತ್ರ ಮಾಡೋದಲ್ಲ. ಈ ಯೋಗವನ್ನು ಯಾವ ಒಂದು ಉದ್ದೇಶದಿಂದ ಪರಿಚಯಿಸಿದ್ದಾರೆ ಅಂದರೆ, ಒಂದು ಮನಸ್ಥಿತಿಯನ್ನು ನಾವು ಸರಿಯಾಗಿ ಇಟ್ಕೊಳ್ಳೋದಕ್ಕೆ, ಮತ್ತು ನಮ್ಮ ದೈಹಿಕವಾಗಿ ಆರೋಗ್ಯವಾಗಿರೋದಕ್ಕೆ. ಮೂರನೇದು, ಇದ್ರ ಮುಖೇನ ನಾವು ನಮ್ಮಲ್ಲಿರ್ತಕ್ಕಂತಹ ಸಾತ್ವಿಕ ಗುಣಗಳನ್ನು ಎನ್ಲೈಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ತಾವು ಕೇಳಿದರೆ ಏನೇನು ಇದರಿಂದ ಸತ್ಫಲಗಳು ಸಿಗ್ತವೆ ಅಂದರೆ, ನಾವು ಅದನ್ನು ಮೆನ್ಷನ್ ಮಾಡ್ಕೊಂಡು ಹೋಗ್ತಾ ಆದರೆ ಇದರಿಂದ ಸಿಗ್ತಕ್ಕಂಥ ಸತ್ಫಲಗಳು ಸಾವಿರಾರುಗಳಿದೆ. ಭಾಳ ಮುಖ್ಯವಾಗಿ ನಾವು ಅದರಲ್ಲಿ ನಮೂದಿಸಬೇಕಾದ ಅಂತ ಅಂದರೆ, ನಮ್ಮ ಯೋಗದಲ್ಲಿ ನಾವು ಅಷ್ಟಾಂಗ ಯೋಗ ಅಭ್ಯಾಸ ಮಾಡ್ತೀವಿ, ಎಲ್ಲ ಕಡೆನೂ ಮಾಡ್ತಾರೆ. ಅದರಲ್ಲಿ ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ಹಂತಗಳಿರ್ತವೆ. ಆದರೆ ಎಲ್ಲರೂ ಕೂಡ ಈ ಹಂತಗಳನ್ನು ಕಲಿಬೇಕು ಅನ್ನೋ ಉದ್ದೇಶ ಏನಿಲ್ಲ. ಕೆಲವರು ಆಸನಗಳನ್ನು ಅಭ್ಯಾಸ ಮಾಡ್ತಾರೆ, ಕೆಲವರು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾರೆ, ಕೆಲವರು ಎಲ್ಲ ಹಂತಗಳನ್ನು ಕೂಡ ಅಭ್ಯಾಸ ಮಾಡ್ತಾರೆ. ಈಗ ಯಮ ಅಂತ ಅಂದರೆ ಎಕ್ಸ್ಟರ್ನಲ್ ನಿಯಮಗಳು, ನಾವು ಸಮಾಜದಲ್ಲಿ ದೇಶದಲ್ಲಿ ಮಾನವೀಯತೆ ಇಟ್ಕೊಂಡು ಹೇಗೆ ಬದುಕಬೇಕು ಅನ್ನೋದನ್ನು ಯಮ ಹೇಳ್ಕೊಡ್ತದೆ, ಅದೇ ಒಂದು ಕೌಶಲ್ಯ. ನಿಯಮಕ್ಕೆ ಬಂದರೆ ಇವು ಇಂಟರ್ನಲ್ ವಿಚಾರಗಳು, ನಾವು ಹೇಗಿರಬೇಕು, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ನಮ್ಮ ಸಾತ್ವಿಕ ಗುಣಗಳು ಹೇಗಿರಬೇಕು, ನಮ್ಮ ದೇಹ ಮತ್ತು ಮನಸ್ಸಿನೊಂದಿಗೆ ಯಾವ ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಕೋಆರ್ಡಿನೇಷನ್ ಮಾಡಿಕೊಂಡು ಬದುಕಬೇಕು ಅನ್ನೋ ವಿಚಾರ ಬಗ್ಗೆ ನಿಯಮಕ್ಕೆ ವಿಷಯ ತಿಳ್ಕೊಡ್ತದೆ. ಆಸನ ಅಂದರೆ ಒಂದು ದೇಹದ ಭಂಗಿ ಅಷ್ಟೇ,
1: ಭಂಗಿ.
0: ಅದನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಆರೋಗ್ಯ ಸಿಗ್ತದೆ. ಅದರಲ್ಲಿ ಸೂರ್ಯ ನಮಸ್ಕಾರ ಇರ್ಬೋದು, ವಿವಿಧ ಆಸನಗಳಿದ್ದವು ಆ ಥರದ್ದಿರ್ತದೆ. ಅದರಿಂದ ನಮ್ಮ ದೇಹಕ್ಕೆ ಸತ್ಫಲ ಸಿಗ್ತದೆ. ಆಸನಗಳನ್ನು ಯಾಕೆ ನಾವು ಮಾಡ್ತೀವಿ ಅಂದರೆ, ಒಂದೊಂದು ಆಸನದಿಂದ ಒಂದೊಂದು ಪ್ರಯೋಜನ ಇರ್ತದೆ. ತಾವು ಹೇಳಿದರೆ ತಮಗೆ ಏನು ಇದರಿಂದ ಅನುಕೂಲ ಆಗಿದೆ ಅಂದರೆ, ನಾನು ಯೋಗಾಸನ ಮಾಡೋದಕ್ಕಿಂತ ಮುಂಚೆ ನನ್ನ ಮನಸ್ಥಿತಿ ನನ್ನ ದೇಹಸ್ಥಿತಿ ಬೇರೆ ಥರ ಇತ್ತು, ಯೋಗಾಸನ ಮಾಡಿದ ನಂತರ ನನ್ನ ಮನಸ್ಥಿತಿ ದೇಹಸ್ಥಿತಿ ಬದಲಾಯಿತು. ಅದನ್ನು ಉದಾಹರಣೆಯಾಗಿ ಹೇಳಬೇಕಂದ್ರೆ, ನಾನು ಯೋಗಾಸನ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಭಾವೋದ್ವೇಗಕ್ಕೆ ಒಳಗಾಗ್ತಾ ಇದ್ದೆ, ಬೇಗ ಸಿಟ್ಟು ಬರ್ತಾ ಇತ್ತು, ಮತ್ತು ಯಾವುದಾದ್ರೂ ಇದ್ದರೆ ನಾನೇ ಸರಿ ಅನ್ನೋದು ಮಾತ್ರ ಇತ್ತು, ಸಮಾಜದಲ್ಲಿ ಬೇರೆ ಯಾರು ಸರಿ ಇಲ್ಲ ಅನ್ನೋ ಭಾವನೆ ಇತ್ತು. ಭಾಳ ಮುಖ್ಯವಾಗಿ ನನಗೆ ಭಯ ಇತ್ತು, ಯಾವುದಾದ್ರೂ ಒಂದು ಆರೋಗ್ಯದ ಸಣ್ಣ ವ್ಯತ್ಯಾಸ ಆದರೂ ಏನೋ ಆಗಿದೆ ಅನ್ನೋ ಒಂದು ಭಯ ಕಾಡ್ತಾ ಇತ್ತು, ವೈದ್ಯರನ್ನ ಪದೇ ಪದೇ ಕಾಣೋದು, ಈ ತರ ಭಾವನೆಗಳು ಬರ್ತಾ ಇತ್ತು. ಆನಂತರ ಯೋಗಕ್ಕೆ ನಾನು ಬಂದ ಮೇಲೆ ಈಗ ಇವೆಲ್ಲವೂ ಕೂಡ ನನಗೆ ಎರಡಿಕೇಶನ್ ಆಗಿದೆ, ಯಾವುದೇ ಭಯ ಇಲ್ಲ, ಮತ್ತೆ ಯಾವುದೇ ಆರೋಗ್ಯದ ವಿಚಾರದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಾನು ಪದೇ ಪದೇ ನನ್ನನ್ನು ಪರೀಕ್ಷೆಗೆ ಉಟ್ಕೊಳ್ಳೋ ಅಂತ ಮನಸ್ಥಿತಿ ಇಲ್ಲ. ಅದನ್ನ ದೇಹ ಸರಿ ಮಾಡ್ಕೊಳ್ಳುತ್ತೆ ಪ್ರಕೃತಿ ದತ್ತವಾಗಿ ಅನ್ನೋ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೊಂಡಿದ್ದೀನಿ. ಇದು ನನ್ನಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಇನ್ನೊಂದು, ನಾನು ಸಾಮಾಜಿಕವಾಗಿ ಏನಂತ ಅಂದರೆ, ಬೇರೆ ಯಾರೇ ಏನಾದರೂ ನಮ್ಮನ್ನು ಸ್ಟಿಮ್ಯುಲೇಷನ್ ಮೋಟಿವೇಶನ್ ಮಾಡಿದ್ರು ಕೂಡ ಅಷ್ಟು ಇದಾಗಿ ಆಗೋದಿಲ್ಲ. ಈಗ ಸಿಟ್ಟು ಇವುಗಳನ್ನೆಲ್ಲ ಸ್ವಲ್ಪ ತಹಬದಿಗೆ ತಗೊಂಡಿದ್ದೀವಿ. ನಾನು ಯೋಗ ಪ್ರಾರಂಭ ಮಾಡಿದ ಆರಂಭಿಕ ದಿನಗಳಲ್ಲಿ ಸ್ವಲ್ಪ ಸಿಟ್ಟು ಕೋಪ ಮುಂಗೋಪಗಳಿದ್ದವು. ಅದು ನಾನು ಅಭ್ಯಾಸವನ್ನು ಸತತವಾಗಿ ಮುಂದುವರಿಸ್ತಾ ನನ್ನಲ್ಲಿರ್ತಕ್ಕಂಥ ಈ ಎಲ್ಲ ಭಾವನೆಗಳು ಕೂಡ ದೂರ ಆದವು. ಅದನ್ನು ನಾನು ಕಂಡುಕೊಂಡಿದ್ದೀನಿ ಸರ್. ಈಗ ನಾನು ಅದರಿಂದ ನಾನು ಮುಕ್ತವಾಗಿದ್ದೀನಿ. ಭಾಳ ಮುಖ್ಯವಾಗಿ ನಾವು ಯೋಗ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದು ಅಂಶವನ್ನು ಒತ್ತಿ ಹೇಳ್ತೀನಿ ಸರ್. ಈ ಮಾನವ ಜೀವಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ, ನಿಮ್ಮಲ್ಲಿ ನನ್ನಲ್ಲಿ ಎಲ್ಲರಲ್ಲೂ ಕೂಡ ಒಂದು ದೈವತ್ವದ ಗುಣಗಳು ಇರ್ತವೆ ಸರ್. ಆ ದೈವತ್ವ ಗುಣಗಳನ್ನು ಹೊರತರೋದಕ್ಕೆ ಯೋಗ ಸಾಧನ ಆಗುತ್ತೆ ಸರ್. ಈಗ ಅದನ್ನೇ ಶಂಕರಾಚಾರ್ಯರು ಹೇಳಿದ್ದು, ಅಹಂ ಬ್ರಹ್ಮಸ್ಮಿ ಅಂತ. ಅಂದರೆ ಪ್ರತಿಯೊಬ್ಬನ ಆತ್ಮದಲ್ಲೂ ಕೂಡ ದೈವಾತ್ಮ ಅಡಗಿರ್ತದೆ. ಆ ದೈವಿ ಸ್ವರೂಪ ಅಂಶಗಳು ನಮ್ಮಲ್ಲಿ ಪ್ರಚಾರ ಆದರೆ ವ್ಯಕ್ತವಾಗ್ತವೆ. ಆ ವ್ಯಕ್ತ ಆಗೋದಕ್ಕೆ ಈ ಯೋಗ ಸಾಧನ ಆಗ್ತದೆ ಅನ್ನೋದು ಹೇಗೆ ಅಂತ ತಾವು ಪ್ರಶ್ನೆ ಕೇಳ್ಬೋದು ಸರ್.
1: ಹೌದು,
0: ಸಾಮಾನ್ಯವಾಗಿ ಹೇಗೆ ಯೋಗದಿಂದ ಈ ದೈವತ್ವದ ಗುಣಗಳು ದಿನ ದಿನ ನಮ್ಮಲ್ಲಿ ಮೈಗೂಡಿಸ್ಕೊಳ್ತೀವಿ ಅಂತ ಅಂದರೆ, ನಾವು ಮೂರು ರೀತಿ ಸಾತ್ವಿಕ ಅಂಶಗಳನ್ನು ನಾವು ಹೆಚ್ಚು ರಿಸೀವ್ ಮಾಡ್ಕೊತಾ ಇರ್ತೀವಿ. ಆ ಅಂಶಗಳು ನಮ್ಮಲ್ಲಿ ಪ್ರಭಾವ ಬೀರ್ತವೆ. ಬರೀ ದೈಹಿಕ ವ್ಯಾಯಾಮ ಮಾಡಿ ಆಸನಗಳನ್ನು ಮಾಡಿದರೂ ಕೂಡ ಅದು ಸತ್ಫಲ ಸಿಗ್ತದೆ. ಅದರ ಜೊತೆಗೆ ಯಮ ನಿಯಮವನ್ನು ಪಾಲನೆ ಮಾಡಿ,

0: ಪ್ರಾಣಾಯಾಮ, ಪ್ರತ್ಯಾಹಾರ ಇವುಗಳೆಲ್ಲವನ್ನು ಪಾಲನೆ ಮಾಡೋದ್ರಿಂದ ನಮ್ಮಲ್ಲಿ ಈ ಥರ ಒಂದು ಒಳ್ಳೆಯ ಅಂಶಗಳು ರೂಪಿತ ಆಗುತ್ತೆ. ತಾವಾಗಲೇ ಹೇಳಿದಾಗೆ ಶಾಂತಿಯ ಮನಸ್ಥಿತಿಯನ್ನು ಬೆಳೀತದೆ, ಮತ್ತು ಬೇರೆಯವರನ್ನು ಗೌರವಿಸೋದು, ನಮ್ಮನ್ನು ನಾವು ಗೌರವಿಸ್ಕೊಳ್ಳೋದು, ಈ ಥರದ ಎಲ್ಲ ಗುಣಗಳು ಕೂಡ ಬೆಳೀತವೆ. ಮತ್ತು ವಿಶ್ವವನ್ನೇ ನಾವು ಒಂದು ಸಮಷ್ಟಿಯಲ್ಲಿ ನೋಡುವಂಥ ದೃಷ್ಟಿಕೋನ ಬೆಳೀತದೆ ಸರ್. ಇವೆಲ್ಲವೂ ಸತ್ಫಲಗಳಿದೆ. ಅಂತಿಮವಾಗಿ ನಾವು ಆಧ್ಯಾತ್ಮದತ್ತ ಮತ್ತು ಅದರಲ್ಲಿ ದೈವಿಕ ಗುಣಗಳ ಹತ್ರ ಮತ್ತು ಸಾತ್ವಿಕ ಗುಣಗಳ ಹತ್ರ ನಮ್ಮಿಂದ ಏನಾದರೂ ಸಮಾಜಕ್ಕೆ ಸಿಗಬೇಕು. ನಾನು ಈಗ ಕಲ್ತಿದ್ದೀನಿ ಯೋಗನ, ಹೀಗೆ ನಾವು ಮಹಾರಾಜ ಪಾರ್ಕಲ್ಲಿ ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ. ಈ ಥರ ಎಲ್ಲರೂ ಕೂಡ ಒಂದು ಕುಟುಂಬ ಆಗಬೇಕು ಅನ್ನೋದನ್ನು ಆಶಿಸ್ತೀವಿ. ಯಾಕೆ ಅಂತ ಅಂದರೆ ಇವತ್ತಿನ ದಿನಮಾನಗಳಲ್ಲಿ ತಾವೇ ಹೇಳಿದಾಗೆ ಸಾಕಷ್ಟು ಧಾವಂತಗಳು, ಕೆಲಸದ ಒತ್ತಡಗಳು ಮತ್ತು ಬೇರೆ ಬೇರೆ ಆದಂಥ ಒಂದು ಸಮಸ್ಯೆಗಳು ಇವು ನಮ್ಮನ್ನು ಕಾಡ್ತಾ ಇರ್ತವೆ. ಇದರಿಂದ ಹೊರಬರೋದಕ್ಕೆ ಇರತಕ್ಕಂಥ ಒಂದೇ ಒಂದು ಅಸ್ತ್ರ ಅಂದರೆ ಯೋಗ ಅಂತ ನಾನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ.
1: ಹಾಂ ಹಾಂ, ತಾವು ಆರಂಭದಲ್ಲಿ ಹೇಳಿದ್ರಿ ನಾನು ಮೊದಲು ವಾಕ್ ಮಾಡ್ತಾ ಇದ್ದೆ, ಬೇರೆ ಥರದ ಒಂದು ವ್ಯಾಯಾಮ ಮಾಡ್ತಾ ಇದ್ದೆ ಅನ್ನುವಂಥದ್ದನ್ನು. ಇವತ್ತಿಗೂ ಹೀಗೆ ವಾಕ್ ಮಾಡ್ತಕ್ಕಂಥವ್ರು, ವ್ಯಾಯಾಮ ಮಾಡ್ತಕ್ಕಂಥವ್ರು, ಇತ್ತೀಚೆಗೆ ಜಿಮ್ಗಳಿಗೆ ಹೋಗ್ತಕ್ಕಂಥವ್ರ ಸಂಖ್ಯೆಯನ್ನು ನಾವು ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಸಾಮಾನ್ಯವಾಗಿ ಈ ಥರದ ಒಂದಷ್ಟು ದೈಹಿಕ ಚಟುವಟಿಕೆಗಳನ್ನು ಮಾಡುವುದಕ್ಕಿಂತಲೂ ಮತ್ತು ಯೋಗವನ್ನು ಮಾಡುವುದಕ್ಕಿಂತಲೂ ಹೇಗೆ ಈ ದೈಹಿಕ ಚಟುವಟಿಕೆಗಳಿಗಿಂತಲೂ ಕೂಡ ಯೋಗ ಹೇಗೆ ಭಿನ್ನವಾಗಿರುತ್ತೆ?
0: ವ್ಯಾಯಾಮ ಅಂತಕ್ಕಂಥದ್ದು ಈಗ ಬೇರೆ ಬೇರೆ ಎಕ್ಸಸೈಜ್ಗಳು ವ್ಯಾಯಾಮಗಳನ್ನು ಮಾಡೋದ್ರಿಂದ ನಮ್ಮ ದೇಹಕ್ಕೆ ಮಾತ್ರ ಕೆಲವು ಸತ್ಫಲಗಳು ಸಿಗ್ತವೆ. ಯೋಗಕ್ಕೂ ಮತ್ತು ವ್ಯಾಯಾಮಕ್ಕೂ ವ್ಯತ್ಯಾಸ ಏನಂದರೆ ಸರ್, ನೀವು ವ್ಯಾಯಾಮ ಮಾಡಿದ ಕ್ಷಣದಲ್ಲಿ ಮಾತ್ರ ಆ ವ್ಯಾಯಾಮದ ಲಾಭ ಸಿಗ್ತದೆ ಸರ್. ನೀವು ಯೋಗ ಮಾಡಿದರೆ ಆ ಯೋಗದ ಒಂದು ಅಂಶ ನಿಮ್ಮನ್ನು ಇಡೀ ದಿನಪೂರ್ತಿ ಲವಲವಿಕೆಯಿಂದ ಇರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ, ದಿನಪೂರ್ತಿ ಸಂತೋಷದಿಂದ ಇರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಯೋಗ ನಮ್ಗೇನು ಕಲಿಸ್ತದೆ ಅಂದರೆ, ಈಗ ಏನೇನು ನಿಯಮಗಳಿರ್ತಾವೆಲ್ಲ ನಮ್ಮ ನಿಯಮಗಳು ಅನ್ನೋದನ್ನು ಕಲಿಸುತ್ತೆ. ಈಗ ಜವಾಬ್ದಾರಿ ಇರ್ತದೆ, ನಾವು ಯಾರನ್ನೋ ನಿನ್ನ ಜವಾಬ್ದಾರಿ ಅದನ್ನ ಅವ್ರ ಜವಾಬ್ದಾರಿ ಅಂತೀವಿ. ವ್ಯಾಯಾಮ ಏಮ ಮಾಡೋರು, ಆದರೆ ಯೋಗ ಮಾಡೋರು ಎಲ್ಲದಕ್ಕೂ ನಾನೇ ಜವಾಬ್ದಾರ ಅನ್ನೋದನ್ನ ಕಲಿತಾನೆ. ಇದು ಯೋಗದ ಸತ್ಫಲ. ಮತ್ತು ಯೋಗದವನಿಗೆ ಏನಿರ್ತದೆ ಅಂದರೆ, ನಾನು ಈ ಭೂಮಿಗೆ ತಾಯಿ ಸ್ಥಾನದಲ್ಲಿದ್ದೀನಿ, ಎಲ್ಲರಿಗೂ ಒಂದು ಪ್ರೀತಿ ಕೊಡಬೇಕು, ವಿಶ್ವಾಸ ಕೊಡಬೇಕು, ಸಹನೆ ಕೊಡಬೇಕು, ಅನುಕಂಪ ಕರುಣೆ ಇರಬೇಕು, ಪ್ರತಿಯೊಂದು ಜೀವಿಯನ್ನು ಕೂಡ ಪ್ರೀತಿಯಿಂದ ಕಾಣಬೇಕು, ಪ್ರೀತಿಯಿಂದ ನಡೆಸ್ಕೋಬೇಕು, ಯಾವ ಜೀವಿಗೂ ಕೂಡ ನೋವನ್ನು ಉಂಟು ಮಾಡಬಾರ್ದು ಅನ್ನುವ ಭಾವನೆಗಳು ಯೋಗದಿಂದ ನಮ್ಮಲ್ಲಿ ಅವು ಎನ್ಹಾನ್ಸ್ ಆಗುತ್ತೆ, ಎನ್ರಿಚ್ಮೆಂಟ್ ಆಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ತಾವು ಪ್ರಶ್ನೆ ಕೇಳ್ಬೋದು ಸರ್, ನಾಳೆ ಯೋಗ ಮಾಡಿದರೆ ನಾಡಿದ್ದು ಆ ಗುಣಗಳು ಬರ್ತಾವ ಅಂತ. ಏಕಾಏಕಿ ಆ ಗುಣಗಳು 2 ದಿವಸದಲ್ಲಿ 3 ದಿವಸದಲ್ಲಿ ನಾವು ಕರಗತ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅದು ಅಂತ ಹಂತವಾಗಿ ನಾವು ಅದನ್ನು ಕರಗತ ಮಾಡ್ಕೊಂಡು ಹೋದ, ಈಗ ಒಂದು ಪ್ರಾಣಿಯನ್ನು ಪಳಗಿಸಿದಾಗ ಹೇಗೆ ಆ ಪ್ರಾಣಿ ನಾವು ಹೇಳಿದಾಗ ವರ್ತನೆ ಮಾಡ್ತತೋ, ಹಾಗೆ ನಾವು ನಿರಂತರವಾಗಿ ಯೋಗ ಮಾಡ್ತಾ ಹೋದಾಗ ನಮ್ಮ ಶರೀರ ಮತ್ತು ನಮ್ಮ ಮನಸ್ಸು ನಮ್ಮ ಮಾತನ್ನ ಕೇಳುವ ಸ್ಥಿತಿಗೆ ಬರ್ತದೆ. ಆ ಹಂತಕ್ಕೆ ಖಂಡಿತ ಹೋಗ್ತದೆ ಸರ್. ಹಾಗಾಗಿ ವ್ಯಾಯಾಮಕ್ಕಿಂತ ಯೋಗ ಮುಖ್ಯ ಅಂತ ಅನಿಸ್ತದೆ ಸರ್. ಯೋಗದಲ್ಲಿ ಏನಾಗ್ತದೆ, ನೀವು ಸಾತ್ವಿಕ ಗುಣಗಳನ್ನ ಕಲಿತಾ ಹೋಗ್ತೀರಿ, ಮಾನವೀಯ ಗುಣಗಳನ್ನ ಕಲಿತಾ ಹೋಗ್ತೀವಿ.
1: ಅಂದ್ರೆ ನಮ್ಮ ಮನಸ್ಸನ್ನು ಕೂಡ
0: ಪಳಗಿಸುತ್ತೆ, ಅದು ಮನಸ್ಸನ್ನು ಕೂಡ ಪಳಗಿಸುತ್ತೆ. ಇದು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುತ್ತೆ ಸರ್. ಸಮಾಜದಲ್ಲಿ ಯೋಗ ಮಾಡೋ ಯೋಗಿಗಳಿಗೂ ಯೋಗ ಮಾಡದೇ ಇರೋರಿಗೂ ವ್ಯತ್ಯಾಸಗಳನ್ನ ಬಹಳ ಸರಳವಾಗಿ ಗುರುತಿಸಬಹುದು ಅಂತ ಇರುತ್ತೆ. ಅವರಲ್ಲಿ ತಾಳ್ಮೆಯ ಗುಣಗಳು ಸಮ್ಮಿಳಿತವಾಗಿರ್ತವೆ, ಸಹನೆಯ ಗುಣಗಳು ಸಮ್ಮಿಳಿತವಾಗಿರ್ತವೆ. ಯಾವುದಾದ್ರೂ ನಮ್ಮ ಜೀವನದಲ್ಲಿ ಬದುಕಿನಲ್ಲಿ ಘಟನೆಗಳು ಸಂಭವಿಸಿದಾಗ ಆ ಘಟನೆಗಳಿಂದ ವಿಚಲಿತನಾಗೋದಿಲ್ಲ ಅವನು. ಅದನ್ನ ಬಹಳ ಸೂಕ್ಷ್ಮ ರೂಪದಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು ಆ ಸಮಸ್ಯೆನ, ಅದಕ್ಕೆ ಪರಿಹಾರ ಏನು, ಆ ಥರದಲ್ಲಿ ಯೋಚನೆ ಮಾಡ್ತಾರೆ ಹೊರತು ಅದಕ್ಕೆ ದೊಡ್ಡ ಸಮಸ್ಯೆ ಬಂದಿತ್ತು ಅಂತದ್ರ ಬಗ್ಗೆ ಚಿಂತನೆ ಮಾಡ್ತಾ ಕೂತ್ಕೊಳ್ಳೋಕೆ ಹೋಗೋದಿಲ್ಲ ಸರ್. ಸಮಸ್ಯೆ ಪರಿಹಾರದತ್ತ ಯೋಗ ಮಾಡೋರು ಚಿಂತನೆ ಮಾಡ್ತಾರೆ. ಹಾಗಾಗಿ ನನ್ನ ಸಲಹೆ ಏನಂತ ಅಂದರೆ, 2015 ಇವತ್ತು ಸುಮಾರು ಒಂದು 10-11 ವರ್ಷಗಳು ಕಳೆದು ಅಂತಾರಾಷ್ಟ್ರೀಯ ಯೋಗ ದಿನ ಆಗಿ, ಯೋಗದಿಂದ ನಮ್ಮ ದೇಶದ ಮೂಲ ವಿದ್ಯೆ ಯೋಗ ಸೂತ್ರಗಳು ನಮ್ಮ ದೇಶದಲ್ಲಿ ಹುಟ್ಟಿದಂಥ ಒಂದು ಹೆಮ್ಮೆಯ ವಿಷಯ ಇವತ್ತು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ವಿವಿಧ ಸ್ತರಗಳಲ್ಲಿ ಯೋಗದ ಯಾವುದೇ ರೂಪ ಇರ್ಬೋದು ಸರ್, ಅದು ಪ್ರಪಂಚವನ್ನ ಪಸರಿಸ್ತಾ ಇದೆ. ಇತ್ತಲ ಗಿಡ ಮದ್ದಲ್ಲ ಅನ್ನಾಗೆ ನಮ್ಮ ದೇಶದ ಒಂದು ಮದ್ದು ವಿದೇಶಗಳಲ್ಲೆಲ್ಲ ಸಂಚಲನ ಮಾಡುವ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಮತ್ತೊಮ್ಮೆ ಅದು ಮರುಸ್ಥಾಪನೆ ಆಗಬೇಕು ಅಂತಕ್ಕಂಥ ಆಶಯದಿಂದ ಈ ಯೋಗವನ್ನ ಎಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು. ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೂಡ ಯೋಗ ಮಾಡ್ಬೇಕು ಸರ್. ಅದು ಬಹಳ ಸಾಕಷ್ಟು ಅನುಕೂಲವನ್ನು ತಂದುಕೊಡುತ್ತೆ ಆ ಕುಟುಂಬಕ್ಕೆ. ಯಾಕೆಂದ್ರೆ ಒಂದು ಕುಟುಂಬದಲ್ಲಿ ಒಬ್ರು ಯೋಗ ಮಾಡಿ 4 ಜನ ಯೋಗ ಮಾಡೋದಾಗ ಒಬ್ರು ಆರೋಗ್ಯವಾಗಿದ್ದು 4 ಜನ ಅನಾರೋಗ್ಯಕ್ಕೀಡಾದಾಗ ಆರೋಗ್ಯ ಇರೋ ವ್ಯಕ್ತಿ ಕೂಡ ಅನಾರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಾರೆ. ಈ ಕುಟುಂಬ ಎಲ್ಲ ಯೋಗ ಮಾಡಿದಾಗ ಆರೋಗ್ಯ ಇದ್ದಾಗ ಕುಟುಂಬದಲ್ಲಿ ಯಾರಾದರೂ ಸಮಾಜದಲ್ಲಿ ಸ್ನೇಹಿತರು ಅವರು ಇವರು ಆರೋಗ್ಯ ಕೆಟ್ಟಾಗ ಹಿಂಗೆ ಆಗ್ತಲ್ಲ ಅನ್ಬಾರ್ದು. ಹಂಗಂದ್ರೆ ಆರೋಗ್ಯಕ್ಕೋಸ್ಕರನೇ ಯೋಗ ಅಂತಂದ್ರೆ ಆರೋಗ್ಯ ಇದರದ ಒಂದು ಬೈ ಪ್ರಾಡಕ್ಟ್. ಅಲ್ಟಿಮೇಟ್ ಅಂದ್ರೆ ನಮ್ಮ ಮಾನವೀಯತೆ ಗುಣಗಳನ್ನು ಬೆಳೆಸೋದು, ವ್ಯಕ್ತಿತ್ವಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ನಮ್ಮನ್ನು ನಾವು ಅದರ ಜೊತೆಯಲ್ಲಿ ತೊಡಗಿಸ್ಕೊಂಡು ನಮ್ಮ ಕೆಲಸದ ಎಫಿಷಿಯನ್ಸಿನೂ ಕೂಡ ಜಾಸ್ತಿ ಮಾಡುತ್ತೆ ಸರ್ ಯೋಗ, ಬಹಳ ಇಂಪಾರ್ಟೆಂಟ್ ಆಗಿ. ಯಾಕೆಂದ್ರೆ ನಾವು ಪ್ರಾಣಾಯಾಮ ಮಾಡಿದಾಗ ನಮ್ಮ ಸಕಲ ಜೀವಕೋಶಗಳಲ್ಲೂ ಕೂಡ ಎನ್ಲೈಟ್ಮೆಂಟ್ ಆಗ್ತದೆ, ಅದು ಎನ್ರಿಚ್ಮೆಂಟ್ ಆಗುತ್ತೆ. ಸಕಲ ಜೀವಕೋಶಗಳಿಗೂ ಸಮ ಪ್ರಮಾಣದಲ್ಲಿ ಆಮ್ಲಜನಕ ಸರಬರಾಜ್ ಆಗ್ತದೆ. ನಮ್ಮ ಬ್ರೈನ್ ಪ್ರಾಪರ್ ಆಗಿ ಫಂಕ್ಷನ್ ಮಾಡ್ತದೆ, ನಮ್ಮ ಹಾರ್ಟ್ ಪ್ರಾಪರ್ ಆಗಿ ಕೆಲಸ ಮಾಡುತ್ತೆ,

0: ನಮ್ಮ ದೇಹದ ಅಂಗಾಂಗಗಳೆಲ್ಲವೂ ಕೂಡ ಆಗ್ತದೆ, ಮತ್ತೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗ್ತದೆ, ಅದರ ಜೊತೆಗೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಸರ್.
1: ಹೆಚ್ಚಾಗುತ್ತೆ,
0: ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಯೋಗದಲ್ಲಿ. ಈ ವ್ಯಾಯಾಮದಲ್ಲಿ ಇಮ್ಯುನಿಟಿ ಪವರ್ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ರೂ ಯೋಗದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಸರ್. ಇಷ್ಟೊಂದೆಲ್ಲ ಯೋಗ ಮತ್ತು ವ್ಯಾಯಾಮಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ ಸರ್. ಹಾಗಾಗಿ ಯಾರು ವ್ಯಾಯಾಮ ಮಾಡ್ತಾರೆ ಅವರೆಲ್ಲ ಯೋಗಕ್ಕೆ ಸ್ವಿಚ್ ಓವರ್ ಆಗೋದು ಒಳ್ಳೇದು ಅಂತ ನನ್ನ ಭಾವನೆ ಸರ್.
1: ಇವತ್ತಿನ ಜಗತ್ತನ್ನು ನಾವು ಒತ್ತಡದ ಜಗತ್ತು ಅಂತ ಹೇಳಿ ಕರಿತೀವಿ ಸರ್. ಪ್ರತಿಯೊಬ್ಬರು ಇವತ್ತು ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ, ಹುಟ್ಟಿದ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಕೂಡ ಏನೆಲ್ಲ ಒತ್ತಡಗಳನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲರೂ ಕೂಡ ಒತ್ತಡಕ್ಕೆ ಒಳಗಾಗಿರ್ತಕ್ಕಂಥವ್ರು. ಈ ಒತ್ತಡದ ಬದುಕನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಯೋಗ ಎಷ್ಟರ ಮಟ್ಟಿಗೆ ಸಹಾಯಕವಾಗುತ್ತೆ
0: ಸರ್? ಇದು ಕೂಡ ಭಾಳ ಅರ್ಥಗರ್ಭಿತವಾದಂತಹ ಪ್ರಶ್ನೆ ಸರ್. ಈಗ ಒತ್ತಡ ಆಗೋದಕ್ಕೆ ಬಹಳಷ್ಟು ಕಾರಣಗಳಿದೆ ಸರ್. ಒಂದು, ನಾವು ಮಾಡ್ತಾ ಇರ್ತ ಕೆಲಸದಲ್ಲಿ ಒತ್ತಡ ಇರ್ತದೆ, ಕುಟುಂಬದ ಪ್ರೆಷರು ಅದರಲ್ಲೂ ಕೂಡ ಒತ್ತಡ ಇರ್ತದೆ, ಮತ್ತೆ ಸಮಾಜದ ಒತ್ತಡಗಳು ಇವೆಲ್ಲವೂ ಕೂಡ ಇರ್ತದೆ. ಈಗ ಎಲ್ಲೋ ಒಂದು ಕಡೆ ಈ ಥರ ಒತ್ತಡಗಳಲ್ಲಿ ಬದುಕಿದಾಗ ನಮ್ಮ ಶರೀರದ ಮೆಟಾಬಾಲಿಸಮ್ ವೇರಿಯೇಷನ್ ಆಗ್ತದೆ ಸರ್. ಕೆಮಿಕಲ್ ಚೇಂಜಸ್ಗಳು ನಮ್ಮ ಬಾಡಿಯಲ್ಲಿ ಆಗ್ತದೆ, ಕ್ಷಣ ಕ್ಷಣಕ್ಕೂ ಆಗ್ತಾ ಇರ್ತದೆ ಅದು ಕೆಮಿಕಲ್ ರಿಯಾಕ್ಷನ್ಸ್. ಈ ಒತ್ತಡ ಇದ್ದಾಗ ಏನಾಗ್ತದೆ, ನಮ್ಮ ಬಾಡಿಯ ಒಂದು ಸಮತೋಲನವನ್ನು ಕಳೆದುಕೊಳ್ಳುತ್ತೆ. ಬಾಡಿ ಯಾವಾಗ ಸಮತೋಲನ ಕಳೆದುಕೊತ್ತದೆ, ಮನಸ್ಸು ಸಮತೋಲನ ಕಳ್ಕೊತದೆ. ಆವಾಗ ವ್ಯವಸ್ಥಿತವಾಗಿ ಮಾಡೋ ಕೆಲಸವನ್ನು ನಾವು ಅವ್ಯವಸ್ಥಿತವಾಗಿ ಮಾಡಕ್ಕೆ ಹೋಗ್ತೀವಿ. ಹಾಗಾಗಿ ಅದರಿಂದ ಹೊರಬರೋದಕ್ಕೆ ಯೋಗ ಹೆಂಗ್ ಕಾರಣ ಆಗ್ತದೆ ಅಂದ್ರೆ ಸರ್, ಒಂದು ಸುತ್ತಿನ ಸೂರ್ಯ ನಮಸ್ಕಾರ ಒಂದು 15 ಕಿಲೋಮೀಟರ್ ಅನ್ನ ನಾವು ವಾಕ್ ಮಾಡಿದಕ್ಕೆ ಸಮ ಆಗ್ತದೆ ಸರ್. ಒಂದು ಸುತ್ತಿನ ಸೂರ್ಯ ನಮಸ್ಕಾರ ಅದು ಸನ್ ಸೊಲ್ಯೂಷನ್ ಅನ್ನೋದು ಒಂದು ಎಕ್ಸಸೈಸ್ ಅಲ್ಲ ಸರ್. ಅದು ಸನ್ ಸೊಲ್ಯೂಷನ್ ಅನ್ನೋದು ನಮಗೆ ಗಾಳಿ ನೀರು ಆಹಾರ ಇವೆಲ್ಲವನ್ನ ಕೊಡ್ತಕ್ಕಂಥದ್ದು. ಇವೆಲ್ಲವನ್ನ ಭೂಮಿ ಮೇಲೆ ಕೊಡ್ತಾ ಇದ್ರೆ ಪಂಚಭೂತಗಳೇನಿದ್ದೇವೆ ಇವುಗಳನ್ನ ಸಂರಕ್ಷಣೆ ಮಾಡೋದು ಸೂರ್ಯನ ಕೆಲಸ ಸರ್. ಅದು ಸೂರ್ಯ ಅಷ್ಟೊಂದೆಲ್ಲ ಸಂರಕ್ಷಣೆ ಮಾಡಿದಾಗ ಆತನಿಗೆ ಒಂದು ಸೊಲ್ಯೂಷನ್, ಒಂದು ಸನ್ ಸೊಲ್ಯೂಷನ್ ಸೂರ್ಯ ನಮಸ್ಕಾರದ ಮುಖೇನ ಒಂದು ಕೃತಜ್ಞತಾ ಭಾವದಿಂದ ಈ ಸಂಸ್ಕಾರ ಮಾಡೋದ್ರ ಜೊತೆಗೆ ಅದರಿಂದ ನಾವು ಒಂದು ಬೈ ಪ್ರಾಡಕ್ಟ್ ಆಗಿ ಆರೋಗ್ಯವನ್ನ ಗಳಿಸ್ತೀವಿ ಸರ್. ಹಾಗಾಗಿ ಅದ್ರ ಜೊತೆಗೆ ಪ್ರಾಣಾಯಾಮ ಇದೆಯಲ್ಲ ಸರ್, ಪ್ರಾಣಾಯಾಮದಲ್ಲಿ ನಾವು ಅನೇಕ ವಿಧಗಳಿದ್ದಾವೆ. ಪ್ರಾಣಾಯಾಮದಲ್ಲಿ ನಾವು ನಾಡಿ ಶೋಧನ ಪ್ರಾಣಾಯಾಮ ಮಾಡ್ತೀವಿ, ಭಸ್ತ್ರಿಕ ಪ್ರಾಣಾಯಾಮ ಮಾಡ್ತೀವಿ, ಕಪಾಲಭಾತಿ ಪ್ರಾಣಾಯಾಮನ ಮಾಡ್ತೀವಿ, ಮತ್ತು ಈ ಥರ ಅನೇಕ ವಿಧಗಳಲ್ಲಿ ನಾವು ಸೂರ್ಯಭೇದ ಪ್ರಾಣಾಯಾಮ ಮಾಡ್ತೀವಿ, ಚಂದ್ರಭೇದ ಪ್ರಾಣಾಯಾಮಗಳನ್ನು ಮಾಡ್ತೀವಿ. ಎಲ್ಲ ಪ್ರಾಣಾಯಾಮಗಳದ್ದು ಒಂದೇನಂದ್ರೆ ಸರ್, ನಮ್ಮಲ್ಲಿ 72,000 ನರನಾಡಿಗಳಿದೆ ಸರ್. ಆ ನರನಾಡಿಗಳನ್ನು ಶುದ್ಧೀಕರಣ ಮಾಡೋ ಕೆಲಸವನ್ನು ಈ ಪ್ರಾಣಾಯಾಮ ಮಾಡುತ್ತೆ. ಯಾವಾಗ ನಮ್ಮ ಶರೀರದಲ್ಲಿರ್ತಕ್ಕಂಥ ಟಾಕ್ಸಿನ್ ಅಂಶಗಳು ಹೊರಗಡೆ ಹೋಗ್ತದೆ, ಅದು ನಮ್ಮ ವ್ಯಾಯಾಮ ಮತ್ತು ಆಸನ ಪ್ರಾಣಾಯಾಮ ನಿಯಮ ಇವುಗಳನ್ನು ಫಾಲೋ ಮಾಡೋದು ಮುಖ್ಯನ, ಆ ಟಾಕ್ಸಿನ್ ಅಂಶಗಳು ಹೊರಗಡೆ ಹೋದಾಗ ಸರ್ ನಮ್ಮ ಬದುಕಿನ ಒತ್ತಡಗಳು ಕಡಿಮೆ ಆಗ್ತದೆ ಸರ್. ಆ ಬದುಕಿನ ಒತ್ತಡಗಳನ್ನು ಕಡಿಮೆ ಮಾಡೋದಕ್ಕೆ ಇದು ಯೋಗ ಅನಿವಾರ್ಯತೆ ಇದೆ. ಆಮೇಲೆ ಯೋಗ ತಾವು ಹೇಳಿದಾಗೆ ಒತ್ತಡ ಅಂತ ಅಂದರೆ ಅದು ಮನಸ್ಸಲ್ಲಿರ್ತದೆ ಸರ್. ದೇಹ ಶುದ್ಧೀಕರಣವನ್ನು ನಾವು ವ್ಯಾಯಾಮದಿಂದ ಮಾಡ್ತೀವಿ, ಮನಸ್ಸಿನ ಶುದ್ಧೀಕರಣ ಹೇಗೆ ಮಾಡಬೇಕು? ವ್ಯಾಯಾಮದಿಂದ ಮನಸ್ಸಿನ ಶುದ್ಧೀಕರಣ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಧ್ಯಾನದಿಂದ ಮನಸ್ಸನ್ನು ಶುದ್ಧೀಕರಣ ಮಾಡ್ತೀವಿ. ಧ್ಯಾನ ಅಂತ ಅಂದರೆ ಏನಂತ ಅಂದರೆ ಯಾವುದನ್ನು ಒಂದು ವಿಷಯ ಕುರಿತು ಯೋಚನೆ ಮಾಡೋದಲ್ಲ, ನಾವು ಆ ಧ್ಯಾನದ ಸ್ಥಿತಿಯಲ್ಲಿದ್ದಾಗ ನಾವು ಐ ಆಮ್ ನಾಟ್ ದ ಬಾಡಿ, ಐ ಆಮ್ ನಾಟ್ ದ ಮೈಂಡ್ ಅಂತ, ನನ್ನ ಶರೀರನೂ ಅಲ್ಲ ನನ್ನ ದೇಹನೂ ಅಲ್ಲ ಅನ್ನೋ ರೀತಿಯಲ್ಲಿ ನಾವು ಕಲ್ಪನೆ ಮಾಡಿಕೊಂಡು ನಮ್ಮ ಮೆಡಿಟೇಷನ್ ಮಾಡುವಾಗ ನಮ್ಮ ಶರೀರದ ಪ್ರಕ್ರಿಯೆಗಳು ಮೆಟಾಬಾಲಿಸಮ್ ಭಾಳ ಸಹಜ ಸ್ಥಿತಿಗೆ ಬರ್ತದೆ ಸರ್. ನಮ್ಮ ಬಿ ಪಿ ವೇರಿಯೇಷನ್ಸ್ಗಳಿರ್ಬೋದು, ನಮ್ಮ ಹಾರ್ಟ್ ರೇಟ್ ವೇರಿಯೇಷನ್ಸ್ ಆಗಿರ್ಬೋದು, ನಮ್ಮ ಲಂಗ್ ಫಂಕ್ಷನ್ಸ್ಗಳಿರ್ಬೋದು, ಇವು ನಮ್ಮ ದೇಹ ಮತ್ತು ಮನಸ್ಸನ್ನು ಶಾಂತಿ ಸ್ಥಿತಿಯಲ್ಲಿಟ್ಟಾಗ ಅದು ಫಂಕ್ಷನ್ ಲೆವೆಲ್ಲು ತುಂಬ ಅತ್ಯುತ್ತಮವಾಗಿರುತ್ತೆ ಸರ್. ನಾವು ಯಾವಾಗ ಒತ್ತಡದಲ್ಲಿದ್ದಾಗ ಈ ಫಂಕ್ಷನ್ ಲೆವೆಲ್ಗಳು ಭಾಳ ಕಡಿಮೆ ಇರುತ್ತೆ ಸರ್. ಹಾಗಾಗಿ ಈ ಎಲ್ಲ ಯೋಗ ಪ್ರಕ್ರಿಯೆಗಳು ಕೂಡ ಸರ್ ನಮ್ಮ ಒಂದು ಪ್ರೆಷರ್ ಏನಿದೆ ಆ ವರ್ಕ್ ಪ್ರೆಷರ್ ಅನ್ನು, ನೀವೆಷ್ಟೇ ವರ್ಕ್ ಪ್ರೆಷರ್ ಮಾಡಿ ಆ ವರ್ಕ್ ಪ್ರೆಷರ್ ಅನ್ನು ತುಂಬ ಮ್ಯಾನೇಜ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನೋದು ನನ್ನ 25 ವರ್ಷದ ಅನುಭವದಲ್ಲಿ ಸಾಬೀತಾಗಿರೋ ಅಂತ ಅಂಶಗಳು ಅಂತ ತಮ್ಮೊಂದಿಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ.
1: ನೀವು 25 ವರ್ಷಗಳಿಂದ ನಿರಂತರವಾಗಿ ಯೋಗವನ್ನು ಮಾಡ್ತಾ ಇರೋದ್ರಿಂದ ಇದೊಂದು ಪ್ರಶ್ನೆ ಕೇಳಬೇಕು ಅಂತೇಳಿ ನನಗೆ ಅನಿಸುತ್ತೆ. ಇವತ್ತಿಗೂ ಕೂಡ ರೇಡಿಯೋ ಕಾರ್ಯಕ್ರಮ ಆಗ್ಬೋದು ಅಥವಾ ಬೇರೆ ಥರದಲ್ಲಿ ಪ್ರೇರಿತರಾಗಿ ಯೋಗ ಮಾಡ್ತೀನಿ ಅಂಥೇಳಿ ಬಂದ್ಬಿಡ್ತಾರೆ, ಅದು ಒಂದು 10-15 ದಿವಸಕ್ಕೆ ಸೀಮಿತ ಆಗುತ್ತೆ. ಯೋಗ ಅನ್ನುವಂಥದ್ದನ್ನು ಮೈಗೂಡಿಸ್ಕೊಂಡು ನಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳುವಂಥದ್ದು ಹೇಗೆ?
0: ನಮ್ಮ ದೇಶದಲ್ಲಿ ಇರತಕ್ಕಂಥ 160 ಕೋಟಿ ಜನಸಂಖ್ಯೆಯಲ್ಲಿ ಯೋಗ ಮಾಡುವವರ ಸಂಖ್ಯೆ ಇರತಕ್ಕಂಥದ್ದು 2% ಇಲ್ಲ ಸರ್. ವಿಶ್ವದಲ್ಲಿ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಇದೆ. ಜೂನ್ 21ಕ್ಕೆ ಎಲ್ಲರೂ ಮ್ಯಾಟ್ ತಗೊಂಡು ಸ್ಟೇಡಿಯಮ್ಗೆ ಅಥವಾ ಯೋಗ ಶಾಲೆಗಳ ಕಡೆ ಧಾವಿಸ್ತಾರೆ ಸರ್. ಇದು ವಾಸ್ತವವಾಗಿ ನಾನು ಗಮನಿಸಿದ್ದೀನಿ. ನಮ್ಮ ಶಾಲೆಯಲ್ಲೂ ಕೂಡ ಜೂನ್ ಮಾಯಲ್ಲಿ ಸ್ವಲ್ಪ ತುಂಬಿ ತುಳುಕ್ತಾ ಇರ್ತದೆ, ಆ ನಂತರ ಅದು ಕ್ರಮೇಣವಾಗಿ ಕಡಿಮೆ
1: ಆಗ್ತದೆ
0: ಸರ್. ಯೋಗಕ್ಕೆ ವೈರಿ ಯಾವುದು ಅಂದ್ರೆ ಸೋಮಾರಿತನ ಸರ್. ಸರ್, ಅಬಾಲ ವೃದ್ಧರಿಂದ ಮಾಡ್ಬೋದು ಸರ್. ಅಬಾಲ ವೃದ್ಧರಾದಿಯಾಗಿ ಯೋಗವನ್ನು ಅಭ್ಯಾಸ ಮಾಡ್ಬೋದು. 6ನೇ ವಯಸ್ಸಿನಿಂದ ಹಿಡಿದು ನಮ್ಮ ಜೀವದ ಉಸಿರು ಎಲ್ಲಿವರೆಗೂ ನಿಂತು ಹೋಗ್ತದೆ ಅಲ್ಲಿವರೆಗೂ ಯೋಗಾಸನ ಮಾಡೋದಕ್ಕೆ ಅರ್ಹರಿದ್ದಾರೆ ಸರ್. ಅದಕ್ಕೆ ಯೋಗ ಗುರುಗಳು ಅದನ್ನು ಸೂಕ್ತವಾಗಿ ಅವರ ಒಂದು ದೇಹ ಪ್ರಕೃತಿಗೆ ಅನುಗುಣವಾಗಿ ಯೋಗಾಸನಗಳನ್ನು ಸಜೆಸ್ಟ್ ಮಾಡ್ತಾರೆ ಸರ್. ಹಾಗಾಗಿ ಯೋಗಕ್ಕೆ ಅಡಚಣೆ ಏನು ಅಂದರೆ ಮೊದಲನೇದು ಸೋಮಾರಿತನ, ಎರಡು, ನಮ್ಮ ಶರೀರದಲ್ಲಿ ಕಾಯಿಲೆ ಇದ್ದರೆ ಯೋಗ ಮಾಡೋಕ್ಕೆ ಕೆಲವರು ಇಷ್ಟಪಡೋದಿಲ್ಲ, ಮತ್ತು ಮೂರನೇದಾಗಿ ಅವ್ರಿಗೆ ಸಮಯ ಇಲ್ಲ ಅನ್ನೋದನ್ನು ಹೇಳ್ತಾರೆ ಸರ್. ನಮ್ಮ ಶರೀರವನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ನಮ್ಮದೇ ಆದ ಒಂದು ಗಂಟೆ ಸಮಯ ಇಲ್ಲ ಅಂತ ಅಂದಾಗ, ಈಗ ಯಾವಾಗಲೂ ಒಬ್ಬ ವ್ಯಕ್ತಿಗತವಾಗಿ ಯೋಚನೆ ಮಾಡಬೇಕು ಅಂದರೆ, ವ್ಯಕ್ತಿ ಆರೋಗ್ಯಯುತವಾಗಿದ್ದರೆ ಸಮಾಜ ಆರೋಗ್ಯವಾಗಿರ್ತದೆ, ಸಮಾಜ ಆರೋಗ್ಯವಾಗಿದ್ದರೆ ರಾಜ್ಯ ಆರೋಗ್ಯ ಇರ್ತದೆ, ರಾಜ್ಯ ಆರೋಗ್ಯ ಇದ್ದರೆ ದೇಶ ಆರೋಗ್ಯ, ಒಂದಕ್ಕೊಂದು ಕೋರಿಲೇಷನ್ ಇರ್ತದೆ ಸರ್. ಹಾಗಾಗಿ ಈ ಅಡಚಣೆಗಳು ಸಾಕಷ್ಟು ಇದೆ ಸರ್. ಇನ್ನೊಂದು ಪದ್ಧತಿ ಇದೆ ಸರ್, ಈ ಕಾಯಿಲೆಗೆ ಈ ಯೋಗ ಹೇಳ್ಕೊಡಿ ಅಂತ. ಸರ್, ಆ ಥರ ಯಾವುದು ಇಲ್ಲ. ಇಂಥ ಕಾಯಿಲೆಗೆ ಇಂಥ ಯೋಗ ಅಂತ ಇಲ್ಲ. ಇದು ಸಮಷ್ಟಿಯಲ್ಲಿ ನೋಡ್ಬೇಕು ಸರ್ ಯೋಗನ. ಎಲ್ಲ ಆಸನಗಳನ್ನ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಏನ್ ಕಾಯಿಲೆ ಇರುತ್ತೆ ಅದು ಎರಡಿಕೇಶನ್ ಆಗುತ್ತೆ, ವಾಸಿ ಆಗುತ್ತೆ ಸರ್. ಅದು ಕೆಲವೊಂದು ಕಮ್ಯುನಿಕೇಬಲ್ ಡಿಸೀಸಸ್ಗಳು ಕೆಲವು ಬೇರೆ ಬೇರೆ ಇದ್ರೂ ಕೂಡ ಬಹುತೇಕ ಕಾಯಿಲೆಗಳು ಯೋಗದಿಂದ ವಾಸಿ ಆಗ್ತದೆ ಸರ್. ಈಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಒಂದು ಕಾರಣ ಹೇಳ್ತಾರೆ ನನ್ನ ಕೆಲಸದ ಒತ್ತಡ ಅಂತ. ಇನ್ನೊಂದು ಅವರಿಗೆ ಮನಸ್ಸಿರುತ್ತೆ ಯೋಗ ಮಾಡ್ಬೇಕು ಅಂತ ಇರುತ್ತೆ, ಬರಕ್ ಆಗೋದಿಲ್ಲ, ಸೋಮಾರಿತನ ಒಂದು. ಆಮೇಲೆ ಅವ್ರ ದೇಹ ಪರ್ಮಿಟ್ ಮಾಡಿ ಮನಸ್ಸು ಹೇಳ್ತಾ ಇರ್ತದೆ ಯೋಗ ಮಾಡುವಂತ, ಬೆಳಿಗ್ಗೆ ಬೇಗ ಎದ್ದು ಯೋಗ ಮಾಡೋದಕ್ಕೆ ಹೋಗೋದಕ್ಕೆ ಅವ್ರಿಗೆ ಸ್ವಲ್ಪ ಆಗೋದಿಲ್ಲ. ಈ ಥರದಿಲ್ಲುತ್ತೆ. ಇದ್ರ ನಡುವೇನು ಏನೇ ಇದ್ರು ಸರ್, ಅವರು ಯೋಗಕ್ಕೆ ಅಂತ ಬೆಳಿಗ್ಗೆ ಅಥವಾ ಸಂಜೆ ಇವೆರಡೂ ಸೂಕ್ತ ಸಮಯ ಸರ್. ವಾಕ್ ಅಂದ್ರೆ ಯಾವಾಗ ಬೇಕಾದ್ರೆ ಮಾಡ್ಬೋದು ಸರ್, ನೀವು ಬಾಳೆಹಣ್ಣು ತಿಂದ್ಬಿಟ್ಟು ವಾಕ್ ಮಾಡಿದಾಗ ಹೋಗ್ತಾರೆ. ಆದ್ರೆ ಯೋಗ ಅಂದ್ರೆ ಕೆಲವೊಂದು ನಿಯಮಗಳಿದೆ ಸರ್, ಅಂದ್ರೆ ಅಷ್ಟು ಕಠಿಣವಾದ ನಿಯಮಗಳಲ್ಲ. ಒಂದು 4 ಅವರ್ ಆಗಿರ್ಬೇಕು ಊಟ ಮಾಡಿ, ಖಾಲಿ ಹೊಟ್ಟೆಯಲ್ಲಿರಬೇಕು, ಮತ್ತೆ ಶೌಚಕ್ರಿಯೆಗಳಾಗಿರ್ಬೇಕು, ಮತ್ತೆ ಮನಸ್ಸು ಶುದ್ಧ ಇಟ್ಕೋಬೇಕು, ದೇಹ ಶುದ್ಧ ಇಟ್ಕೊಡ್ಬೇಕು, ಆಲೋಚನೆಗಳು ಶುದ್ಧ ಇರಬೇಕು, ಇವೆಲ್ಲ ಇರಬೇಕು. ಇವೆಲ್ಲ ಇದ್ದಾಗ ಯೋಗವನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್. ನಮ್ಮ ಆಲೋಚನೆಗಳು ಭಾಳ ಶುದ್ಧ ಸರ್. ಆಲೋಚನೆಗಳು ಎಲ್ಲಿವರೆಗೂ ನಮಗೆ ಶುದ್ಧ ಇರೋದು, ಅದನ್ನೇ ಯಮ ನಿಯಮದಲ್ಲಿ ಹೇಳೋದು. ನಮ್ಮ ಆಲೋಚನೆಗಳು ಚಿಂತನೆಗಳು ಶುದ್ಧವಾಗಿ ಇಟ್ಕೊಂಡು ನಾವು ಪ್ರಾಣಾಯಾಮ ಯೋಗ ಯಮ ನಿಯಮವನ್ನು ಪಾಲನೆ ಮಾಡಿದರೆ ಖಂಡಿತ ಇದಾಗ್ತದೆ ಸರ್. ಹಾಗಾಗಿ ಅದನ್ನು ಒಂದು ಕಂಟಿನ್ಯೂಟಿ ಸಮಸ್ಯೆ ಇದೆ ಸರ್. ಕಂಟಿನ್ಯೂಟಿ ಸಮಸ್ಯೆ ಅಂದರೆ ಜೂನ್ನಲ್ಲಿ ನಾವು ಪ್ರಾರಂಭ ಮಾಡಿದವರು ಅಥವಾ ಹೊಸ ವರ್ಷದಲ್ಲಿ ನಾವು ಪ್ರಾರಂಭ ಮಾಡಿದವರು ಅದನ್ನು ನಮ್ಮ ಜೀವನ ಪರ್ಯಂತ, ಕೆಲವು ಕಠಿಣ ಸಂದರ್ಭದಲ್ಲಿ ಒಂದಿನ ಎರಡು ದಿನ ಅದು ಆಗದೇ ಇರ್ಬೋದು ಸರ್, ನಮ್ಮ ಶರೀರಕ್ಕೆ ಅದು ಹೊಂದ್ಕೊಳ್ಳುತ್ತೆ. ಅದು ಕನಿಷ್ಠ 4 ದಿನಗಳಾದರೂ ಯೋಗವನ್ನು ನಾವು ಅಭ್ಯಾಸ ಮಾಡ್ಕೊಂಡು ಹೋದರೆ ನಂತರ ಯೋಗ ಏನಂದರೆ ಸರ್, ಅದು ಮಂಡಲ ಅಂತ ಸರ್. ಮಂಡಲ ಅಂದರೆ ನೀವು 48 ದಿನಗಳ ಕಾಲ ಸತತವಾಗಿ ನೀವು ಯೋಗ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ 49ನೇ ದಿನ ಯೋಗ ಯಾರಿಗೂ ಬನ್ನಿ ಅಂತ ಕರೆಯಂಗಿಲ್ಲ ಸರ್. ಇದೇ 40 ಅವರೇ ಮಾಡ್ತಾರೆ, ಮಾಡಬೇಕು ಅಂತ ಅನ್ಸುತ್ತೆ ಮನಸ್ಸಿಗೆ, ಶರೀರಕ್ಕೆ ಹಂಗೆ ಅನ್ಸುತ್ತೆ. ಯಾರು ಕೂಡ ಈ 48 ಡೇಸ್ನ ಮಂಡಲನ್ನ ಮೇಂಟೈನ್ ಮಾಡಕ್ ಆಗಲ್ಲ ಸರ್. ಹಂಗಾಗಿ ಯೋಗದಿಂದ ಸಾಮಾನ್ಯವಾಗಿ ನಾನು ಯೋಗ ಮಾಡ್ತಾ ಇದ್ದೆ ಈಗ ಬಿಟ್ಟೆ, ಯೋಗ ಬಿಡೋದಲ್ಲ ಸರ್. ಯೋಗ ಅಂದ್ರೆ ಶುಗರ್ BP ಟ್ಯಾಬ್ಲೆಟ್ ತಗೋತೀವಲ್ಲ ಆ ತರ. ಇವತ್ತು ಯೋಗ ಮಾಡಿದ್ರೆ ಇವತ್ತು ಸತ್ಫಲ ಸಿಗುತ್ತೆ, ನಾಳೆ ಯೋಗ ಮಾಡಿದ್ರೆ ನಾಳೆ ಸತ್ಫಲ ಸಿಗುತ್ತೆ. ಇವತ್ತು ಯೋಗ ಮಾಡಿ ಅದನ್ನ ಜೀವನ ಪರ್ಯಂತ ಸತ್ಫಲ ಕೊಡಬೇಕು ಅಂದ್ರೆ ಅದೇ ಆ ತರದ ಮಿರಾಕಲ್ ಆಗೋದಿಲ್ಲ ಅದರಲ್ಲಿ. ಹಾಗಾಗಿ ಯೋಗ ಒಂದು ನಿರಂತರ ಪ್ರಕ್ರಿಯೆ ಸರ್. ಅದು ಊಟ, ನಿದ್ರೆ, ಆಹಾರ, ನಮ್ಮ ಪಚನ ಕ್ರಿಯೆಗಳು ಹೇಗಿರ್ತವೋ ಹಾಗೆ ಯೋಗ ಒಂದು ಕ್ರಿಯೆಯಾಗಿದ್ದಾಗ ನಾವು ಆರೋಗ್ಯಯುತವಾದ ದೇಹವನ್ನು ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ.
1: ಕಳೆದ 25 ವರ್ಷಗಳಲ್ಲಿ ನೀವು ಯೋಗವನ್ನು ಯಾವತ್ತಾರು ತಪ್ಪಿಸಿದ್ದೀರಾ?
0: ಸರ್, ಕೆಲವು ದಿನಗಳಲ್ಲಿ ತಪ್ಪಿಸಿರ್ತೀನಿ. ನನ್ನ ಕಾರ್ಯ ಒತ್ತಡ, ನನ್ನ ಕಚೇರಿ ಕಾರ್ಯ ಒತ್ತಡ ಇದ್ದಾಗ, ನಾನು ಹೊರಗಡೆ ಇದ್ದಾಗ, ಆದರೂ ಕೂಡ ಅಲ್ಲಿ ನನಗೆ ಕನ್ವೀನಿಯಂಟ್ ಇದ್ದರೆ, ರೂಮ್ಗಳಲ್ಲಿ ಅವಕಾಶ ಇದ್ದರೆ, ಒಂದು ಪ್ರಾಣಾಯಾಮ, ಒಂದು 15 ನಿಮಿಷದ ಶೂನ್ಯ ಧ್ಯಾನ ಈ ಥರದ್ದು ಮಾಡ್ಕೋತೀನಿ. ಮನೆಗಳಲ್ಲಿ ಕೆಲವು ಸಂದರ್ಭದಲ್ಲಿ ಮಳೆ ಅಥವಾ ಇದರಿಂದ ಹೋಗ್ ಸಾಧ್ಯ ಇದ್ದಾಗ ಮನೆಯಲ್ಲೇ ನಾನು ಈವ್ನಿಂಗ್ ಅಥವಾ ಮಾರ್ನಿಂಗ್ ಯಾವ್ದಾದ್ರು ಒಂದು ಸೆಷನ್ನಲ್ಲಿ ಅದನ್ನು ಆಚರಣೆ ಮಾಡೋದು ಮಾಡ್ತೀನಿ ಸರ್. ನನಗೆ ಯಾವಾಗಲೂ 25 ವರ್ಷದಲ್ಲಿ ಆರೋಗ್ಯ ಕೆಟ್ಟಿದ್ದಿಲ್ಲ, ಆರೋಗ್ಯ ಕೆಟ್ಟ ದಿನಗಳು ಅಷ್ಟೊಂದಿಲ್ಲ. ಆ ಥರದ್ದು ಸಣ್ಣ ಪುಟ್ಟದ್ದು ಯಾವುದು ನನಗೆ ಆ ಥರ ಆರೋಗ್ಯ ಸಮಸ್ಯೆಗಳಿಲ್ಲದಿರೋದ್ರಿಂದ ನಾನು ಯಾವುದು ಯೋಗ ತಪ್ಪಿಸಿಲ್ಲ ಸರ್. ನಮಗೆ ನಾವು ಹೇಳ್ಕೊಡೋದು ಇರುತ್ತಲ್ಲ ಸರ್, ಅದಕ್ಕೋಸ್ಕರನಾದರೂ ನಾವು ಯೋಗಕ್ಕೆ ಹೋಗ್ತೀವಿ,
1: ಹೋಗ್ಬೇಕು.
0: ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ, ಜವಾಬ್ದಾರಿ ಇರುತ್ತಲ್ಲ, ಆ ಜವಾಬ್ದಾರಿ ನಿರ್ವಹಣೆ ಮಾಡೋಕ್ಕೋದಕ್ಕೋಸ್ಕರನೂ ನಾವು ತಪ್ಪಿಸ್ಕೊಳ್ಳೋದಿಲ್ಲ. ಬಟ್ ಸಾಕಷ್ಟು ಜನ ಇದ್ದಾರೆ ಸರ್ ಹಾಸನದಲ್ಲಿ. ನನ್ನ ಒಂದು ಮನವಿ ತಮ್ಮ ವಾಹಿನಿ ಮುಖೇನ, ಆಕಾಶವಾಣಿ ಮುಖೇನ, ಆಕಾಶವಾಣಿ ಜನಸಾಮಾನ್ಯರನ್ನು ಮುಟ್ತಕ್ಕಂಥ ಒಂದು ವಾಹಿನಿ, ಇದ್ರ ಮುಖೇನ ಮನವಿ ಮಾಡೋದು ಏನಂತ ಅಂದರೆ, ಇಲ್ಲಾದರೂ ಒಂದು 15 ಅಥವಾ 48 ದಿನಗಳ ಕಾಲ ಒಂದು ಗುರು ಮುಖೇನ ಕಲಿತು ಮನೆಯಲ್ಲಿ ಕುಟುಂಬದೊಂದಿಗೆ ಅಭ್ಯಾಸ ಮಾಡಿಕೊಂಡು ಹೋದ್ರಿಂದ ಸದೃಢ ಆರೋಗ್ಯವನ್ನು ಕುಟುಂಬದಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ ಕಾಪಾಡ್ಕೋಬೋದು. ಇವತ್ತೇನು ತುಂಬಾ ನಾಯಿ ಕೊಡೆಗಳ ರೀತಿಯಲ್ಲಿ ಔಷಧಿ ಕೇಂದ್ರಗಳು, ಮೆಡಿಸಿನ್ ಕೇಂದ್ರಗಳು, ಮತ್ತು ಆಸ್ಪತ್ರೆಗಳು, ನರ್ಸಿಂಗ್ ಹೋಮ್ಸ್ಗಳು ಇವೆಲ್ಲ ಎಸ್ಟಾಬ್ಲಿಷ್ ಆಗಿದೆ ಅನ್ನೋದಕ್ಕೆ ತಾವು ಹೇಳಿದ್ರಲ್ಲ, ಅದು ಒಂದು ಧಾವಂತದಲ್ಲಿ ಕಾಯಿಲೆಗಳು ಬರ್ತಕ್ಕಂಥದ್ದು ಒಂದು. ಮತ್ತು ಎರಡನ್ನ ನಮ್ಮ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ನಾವು ವೆಸ್ಟರ್ನ್ ಕಲ್ಚರ್ಗೆ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಈ ತಾಮಸ, ರಜೋಗುಣ ಮತ್ತು ಸಾತ್ವಿಕ ಗುಣದ ಆಹಾರಗಳಿದ್ದಾವೆ. ನಾವು ಆ ಗುಣಗಳನ್ನು ನಮ್ಮ ಶರೀರಕ್ಕೆ ಅನುಗುಣವಾಗಿ ಆಹಾರಗಳನ್ನು ತೆಗೆದುಕೊಳ್ಳೋಂಥದ್ದು ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೋಸ್ಕರ ಯೋಗವನ್ನು ಕಲಿತು 48 ದಿನ ಅಭ್ಯಾಸ ಮಾಡಿ ಮಂಡಲದಲ್ಲಿ, ಒಂದು ಮಂಡಲದಲ್ಲಿ ಅಭ್ಯಾಸ ಮಾಡಿದ ನಂತರ ನಾನು ಯೋಗ ನಿಲ್ಲಿಸಿ ಅಂದರೂ ಅವರು ಯೋಗ ನಿಲ್ಲಿಸೋ ಸ್ಥಿತಿಯಲ್ಲಿ ಇರೋದಿಲ್ಲ ಸರ್. ಆ ಮಂಡಲವನ್ನು ಕಂಪ್ಲೀಟ್ ಮಾಡಿ ಆ ನಂತರ ಅವರು ಯೋಗವನ್ನು ಎಲ್ಲ ಕೇಂದ್ರಗಳಲ್ಲಿದೆ, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇದೆ, ರಾಜ್ಯದ ಕಡೆ ಎಲ್ಲ ಕಡೆಯೂ ಇದೆ. ಮತ್ತು ಯೋಗ ಬಹಳ ಮುಖ್ಯವಾಗಿ ಈಗ ಒಂದು ಕ್ರೀಡೆಯಾಗಿದೆ, ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಕ್ರೀಡೆಯಾಗಿದೆ. ಯೋಗವನ್ನು ಗುರುತಿಸಿದ್ದಾರೆ, ಅದಕ್ಕೆ ಮಕ್ಕಳನ್ನು ಕೂಡ ಆ ನಿಟ್ಟಿನಲ್ಲಿ ಯೋಗ ಶಿಕ್ಷಕರನ್ನಾಗಿ, ಯೋಗ ಪಟುಗಳನ್ನಾಗಿ, ರೂಪಿತನಾಗಿ ಮಾಡೋದಕ್ಕಾಗ್ತದೆ ಸರ್. ಹಾಗಾಗಿ ಈಗ ಬೇರೆ ಬೇರೆ ಕ್ರೀಡೆಯಲ್ಲಿ ಹೋಗಿ ಅರ್ಧದಲ್ಲಿ ಅವರು ಹಿಂದೆ ಬರ್ತಾರೆ. ಯೋಗದ ಅರ್ಧದಲ್ಲಿ ಹಿಂದೆ ಬಂದಾಗ ಅವ್ರಿಗೆ ಏನು ಸಿಗದೆ ಇರ್ಬೋದು, ಆದರೆ ಯೋಗದಲ್ಲಿ ಅರ್ಧದಲ್ಲಿ ಹಿಂದೆ ಬಂದವರಿಗೆ ಒಂದು ಅಟ್ಲೀಸ್ಟ್ ಆರೋಗ್ಯ ಏನಾದರೂ ಸಿಗ್ತದೆ. ಹಾಗಾಗಿ ಈ ರೀತಿಯಲ್ಲಿ ಇಡೀ ಸಮಾಜ, ಇಡೀ ಕುಟುಂಬ, ಇಡೀ ದೇಶ ಯೋಗದಲ್ಲಿ ತಲ್ಲೀನರಾಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ ಸರ್.
1: ಕಡೆಯದಾಗಿ ತಾವೊಬ್ಬರು ಯೋಗಪಟುವಾಗಿ ಮತ್ತು ಯೋಗ ಶಿಕ್ಷಕರಾಗಿ ನಮ್ಮ ಸಾಮಾನ್ಯ ಕೇಳುಗರಿಗೆ ಯೋಗದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ?
0: ಯೋಗವನ್ನು ತುಂಬ ಜನ ಪ್ರಾರಂಭ ಮಾಡಿದ್ದಾರೆ ಸರ್, ಬಹುತೇಕ ಶೇಕಡ ಒಂದು 50-60% ಯೋಗ ಪ್ರಾರಂಭ ಮಾಡಿರ್ತಾರೆ, ಆದರೆ ಅಲ್ಲಿ ನಿಲ್ಲಿಸಿರ್ತಾರೆ. ಹಾಗಾಗಿ ಯೋಗವನ್ನು ನಿಲ್ಲಿಸಬಾರ್ದು ಸರ್, ಅದನ್ನು ಯೋಗ ಎಷ್ಟೇ ನಮಗೆ ಕಠಿಣ ಆಗಲಿ ಅದನ್ನು ನಾವು ಅಭ್ಯಾಸವನ್ನು ನಿಲ್ಲಿಸಬಾರ್ದು. ಯೋಗ ಕೇಂದ್ರಗಳ ಸಹಾಯ ಪಡೆದು ಅವರು ಯೋಗವನ್ನು ಕಲಿಬೇಕು. ಮತ್ತು ಯೋಗ ಕಲಿಯೋದರಿಂದ ಸಾಕಷ್ಟು ಬದುಕನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೇಕು, ನಮ್ಮದು ಶರೀರ ಸಮಾಜಕ್ಕೋಸ್ಕರ ಇದೆ, ಈ ಶರೀರವನ್ನು ದೇಶ ಸೇವೆಗೆ ಯಾವುದೇ ಕ್ಷೇತ್ರದ ಇರ್ಬೋದು, ಅದು ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಹುದ್ದೆ ಇರ್ಬೋದು, ನೌಕರಿ ಇರ್ಬೋದು, ಇದರಲ್ಲಿ ಸಮರ್ಥವಾಗಿ ತೊಡಸ್ಕೊಳ್ಳೋದಕ್ಕೆ ಹ್ಯೂಮನ್ ಎಫಿಷಿಯನ್ಸಿ ಅಂತ ಇರುತ್ತೆ ಸರ್. ದೇಶದ GDP ಜಾಸ್ತಿ ಆಗಬೇಕು ಅಂದರೆ ಯೋಗ ಬೇಕು ಸರ್, ಸಮರ್ಥವಾಗಿ ಅವರು ಎಫಿಷಿಯನ್ಸಿ ಇಟ್ಟು ಕೆಲಸ ಮಾಡಬೇಕಲ್ಲ ಸರ್. ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಈ ಸಾಮಾನ್ಯ ಕೇಳುಗರಿಗೆ ನಾನು ಹೇಳೋದೇನಂತ ಅಂದರೆ, ತಾವು ಆರಂಭದಲ್ಲಿ ಹೇಳಿದೆ ಸರ್, ಯೋಗದ ಒಂದು ಸೂತ್ರಗಳು, ಯೋಗದ ನಿಯಮಗಳು, ಯೋಗದ ಇವುಗಳನ್ನ ಹೇಳೋದಕ್ಕಿಂತ ಸರಳವಾಗಿ ಜನರು ಯೋಗದತ್ತ ಬರೋ ಥರ ಮಾತಾಡೋಣ ಅನ್ನೋದು ಬಹಳ ಅರ್ಥಗರ್ಭಿತವಾದ ವಿಷಯ ಸರ್ ಅದು. ಯಾಕೆಂದ್ರೆ ಕೆಲವರು ಇದರಲ್ಲಿ ಏನೋ ಬೇರೆ ಇದೆ, ಇದು ನಮ್ಗೆ ಕಲಿಯಕ್ ಆಗೋದಿಲ್ಲ, ಇದ್ಯಾರೋ ಶಾಸ್ತ್ರ ಓದಿರೋರಿಗೆ ಮಾತ್ರ, ಇದು ಕಲ್ತಿರೋರಿಗೆ ಮಾತ್ರ, ಇದು ಖಂಡಿತ ಅಲ್ಲ ಸರ್. ಇದು ಸಾಮಾನ್ಯವಾಗಿ ಇದು ಎಲ್ಲರೂ ಕೂಡ ಆಚರಣೆ ಮಾಡುವುದಂತ ಇದು. ಆಮೇಲೆ ಕೆಲವರು ನಾನು ದಪ್ಪ ಇದ್ದೀನಿ ಯೋಗ ಮಾಡೋಕ್ಕಾಗಲ್ಲ, ನಾನು ಸಣ್ಣ ಇದ್ದೀನಿ ಅಥವಾ ನನಗೆ ಶಕ್ತಿ ಇಲ್ಲ, ಈ ಥರದ್ದೆಲ್ಲ ಮಿಸ್ಕನ್ಸೆಪ್ಷನ್ಸ್ಗಳಿದೆ ಸರ್, ತಪ್ಪು ಕಲ್ಪನೆಗಳಿದೆ. ತಪ್ಪು ಕಲ್ಪನೆಗಳಿಂದ ಹೊರಬಂದು ಒಂದು ಯೋಗ ಶಾಲೆಯನ್ನು ಅಥವಾ ಸೂಕ್ತವಾದ ಯೋಗ ಗುರುವನ್ನು ಆಯ್ಕೆ ಮಾಡಿಕೊಂಡು ಯೋಗವನ್ನು ನಿಯಮಿತವಾಗಿ ಕಲಿಯುವಂಥದ್ದಲ್ಲಿ ಕಲಿತು, ಕಲಿತ ನಂತರ ಅದನ್ನು ನಿರಂತರವಾಗಿ ಅಭ್ಯಾಸ ಮಾಡ್ಕೊಂಡು ಹೋದರೆ ಸರ್, ನಮ್ಮ ದೇಹ ಮತ್ತು ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೋದು. ಅದಕ್ಕಿಂತ ಭಾಳ ಮುಖ್ಯವಾಗಿ ನಾವು ನಮ್ಮನ್ನು ದುಃಖಗಳಿಂದ ಮುಕ್ತಗೊಳಿಸ್ಕೋಬೋದು. ಅದನ್ನು ಪರಮಾನಂದ ಅಂತ ಕರಿತೀವಿ. ಆ ಪರಮಾನಂದ ಸ್ಥಿತಿಗೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಕಷ್ಟು ಅವಕಾಶಗಳಿದೆ ಸರ್. ನಮ್ಮ ಶರೀರದಲ್ಲಿ ಆ ಭಗವಂತ ಆ ಥರ ಶಕ್ತಿಯನ್ನು ಕೊಟ್ಟಿದ್ದಾನೆ, ಆ ಪರಮಾನಂದ ಸ್ಥಿತಿಗೆ ಖಂಡಿತ ಹೋಗ್ತೀವಿ ನಾವೆಲ್ಲರೂ ಕೂಡ. ಅದನ್ನು ನಾವು ಅಲೆ ಅಂತ ಕರಿತೀವಿ, ಆನಂದದ ಅಲೆ ಅಂತ. ಆ ಆನಂದದ ಅಲೆ ನಮ್ಮನ್ನು ಆವರಿಸ್ಕೊಂಡಾಗ ನಮಗೆ ಅದರ ಸುಖ, ಅದರ ಸಂತೋಷಗಳು ಗೊತ್ತಾಗ್ತದೆ ಸರ್. ಹಾಗಾಗಿ ಇದನ್ನು ಎಲ್ಲರೂ ಜನಸಾಮಾನ್ಯರು ಅಳವಡಿಸ್ಕೊಳ್ಳಿ, ಹೆಚ್ಚಿನ ಜನ ಯೋಗ ಮಾಡಲಿ, ಆರೋಗ್ಯಯುತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತಿನ ಯೋಗ ದಿನಾಚರಣೆ ಅನುಕೂಲ ಆಗಲಿ ಅಂತ ಹೇಳ್ತಾ, ಸಾಕಷ್ಟು ಯೋಗ ದಿನಾಚರಣೆಗಳನ್ನು ಮಾಡ್ಕೊ ಬಂದಿದ್ದೀವಿ. ಈ ದಿನಾಚರಣೆಗೆ ಮಾತ್ರ ಯೋಗ ಸೀಮಿತ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಆಶಯ ಸರ್.
1: ಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ, ಯೋಗದ ಅನುಭವಗಳಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದು
0: ಸರ್? ನಮ್ಮಲ್ಲಿ ಸ್ವಾಮಿ ವಿವೇಕಾನಂದ ಯೋಗ ಶಾಲೆ ಅಂತ ಮಹಾರಾಜ ಪಾರ್ಕ್ನಲ್ಲಿದೆ. ನಾವು ಪಾರ್ಕ್ನಲ್ಲಿ ಒಂದು ಹೊರಗಡೆ ಬೋರ್ಡ್ ಹಾಕಿದ್ದೀವಿ, ಶಿಕ್ಷಣ ಉಚಿತ ಇರುತ್ತೆ, 5:30 ಪ್ರಾರಂಭವಾಗಿ 7:00 ಇರುತ್ತೆ. ಅಲ್ಲಿಗೆ ಅವ್ರು ಯಾವಾಗಲೂ ಮುಂಜಾನೆ 5:30 ಬಂದರೆ ನಾವು ಅಲ್ಲಿ ಲಭ್ಯ ಇರ್ತೀವಿ. ಯೋಗ ಗುರುಗಳು ನಾನು ಹೇಳ್ಕೊಡ್ತೀವಿ, ಅಲ್ಲಿಗೆ ಬಂದು ಅವರು ಯೋಗಕ್ಕೆ ಜಾಯ್ನ್ ಆಗ್ಬೋದು ಸರ್. ಅಥವಾ ಯೋಗದ ಬಗ್ಗೆ ಏನಾದರೂ ಅವರಿಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೋಬೇಕು, ಸಾಧನೆ ಮಾಡಬೇಕು ಅನ್ನೋ ಆಸಕ್ತಿ ಉಳ್ಳವರು ನನ್ನ ಮೊಬೈಲ್ ಸಂಪರ್ಕವನ್ನು ಸಂಪರ್ಕಿಸ್ಬೋದು ಸರ್. 9663801689.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ.
0: 9663801689.
1: ಒಳ್ಳೆಯದು ಸರ್. ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಕಳೆದ 25 ನಿರಂತರವಾಗಿ ಯೋಗವನ್ನು ಮಾಡಿಕೊಂಡು ಬರ್ತಾ ಇರುವಂತಹ ತಾವು ಹೇಗೆಲ್ಲ ಅನುಕೂಲಗಳನ್ನು ಮಾಡಿಕೊಂಡ್ರಿ, ಈ ನಿರಂತರತೆಯನ್ನು ಹೇಗೆ ಕಾಪಾಡಿಕೊಂಡ್ರಿ, ಮತ್ತು ಯೋಗದಿಂದ ತಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡ್ರಿ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಮತ್ತೊಮ್ಮೆ ಯೋಗ ದಿವಸದ ಶುಭಾಶಯಗಳನ್ನು ಹೇಳ್ತಾ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಕಳೆದ 25 ಯೋಗಾಭ್ಯಾಸದಲ್ಲಿ ನಿರತರಾಗಿರುವ ಯೋಗ ಶಿಕ್ಷಕರಾದ ಹಾಸನದ ಸಿಕೆ ಹರೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕೇಳುಗರೆ, ಇಂದು ಬೆಳಗ್ಗೆ 10:30 ಹಲೋ ಗೆಳೆಯರಿ ಲಿಸನರ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಮಾಡಬೇಕಾಗಿರೋದು ಇಷ್ಟೇ. ಹಲೋ ಗೆಳೆಯರೇ ಅಂತ ಟೈಪ್ ಮಾಡಿ ಸಂದೇಶವನ್ನ 9141688637 ಈ ಸಂಖ್ಯೆಗೆ ರವಾನಿಸಬೇಕಾಗುತ್ತದೆ. ನಮ್ಮ ಕಡೆಯಿಂದನೇ ನಿಮಗೆ ಕರೆಯನ್ನು ಸ್ವೀಕರಿಸಬಹುದು. ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.

0: ಆಕಾಶವಾಣಿ ಹಾಸನ. ಅಕ್ಷರಗಳನ್ನು ಆರಿಸಿ ಪದಗಳನ್ನು ಪೋಣಿಸುವ ಪ್ರಯತ್ನ.
1: ಪದ ಸಂಪದ
0: ಕೇಳಿ. ಪದ ಸಂಪದ, ಪದ ಸಂಪದ, ಪದ ಸಂಪದ, ಪದ ಸಂಪದ.
2: ಪೂರಾ ರಷ್ಯಾ ಕಾ ಜನಸಂಖ್ಯಾ ಕಿತ್ನಾ ಹೈ ಬತಾವ್? 14 ಕರೋಡ್ ಜಿತ್ನಿ. ಬಹುತ್ ಬಡಾ ನಂಬರ್ ಹೈ ನಾ? ಪರ್ ಬಡಾ ನಂಬರ್ ತೋ ಯೇ ಹೈ ಕಿ ಭಾರತ್ ಮೇ ಲಗ್ಭಗ್ ಇತ್ನೇ ಹಿ ಘರೋ ಮೇ ಲಗೇ ಹೈ ನಲ್. ಪಿಛಲೇ 12 ಸಾಲೋ ಮೇ 16 ಕರೋಡ್ ಘರೋ ಮೇ ಹರ್ ದಿನ ಹರ್ ಮೌಸಮ್ ಆತಾ ಹೈ ನಲ್ ಸೇ ನಿರ್ಮಲ್ ಜಲ್, ಜಿಸ್ಸೇ ಕರೋಡೋ ಮಹಿಲಾಓಂ ಕೋ ಪಾನಿ ಢೋನೇ ಸೇ ತೋ ಮುಕ್ತಿ ಮಿಲಿ ಹಿ, ಸಾಥ್ ಗಾಂವ್ ಮೇ ಜಲ್ ವ್ಯವಸ್ಥಾಪನ್ ಕಿ ಶಕ್ತಿ ಭಿ ಮಿಲಿ.
3: ಜಲ್ ಜೀವನ್ ಮಿಷನ್ ಕಾ ವಿಜನ್ ಸಿರ್ಫ್ ಲೋಗೋಂ ತಕ್ ಪಾನಿ ಪಹುಂಚಾನೆ ಕಾ ಹಿ ನಹೀ ಹೈ, ಯೇ ಡಿಸೆಂಟ್ರಲೈಜೇಷನ್ ಕಾ, ವಿಕೇಂದ್ರೀಕರಣ ಕಾ, ಉಸ್ಕಾ ಭಿ ಏಕ್ ಬಹುತ್ ಬಡಾ ಮೂವ್ಮೆಂಟ್ ಹೈ. ಯೇ ವಿಲೇಜ್ ಡ್ರಿವನ್ ವಿಮೆನ್ ಡ್ರಿವನ್ ಮೂವ್ಮೆಂಟ್ ಹೈ.
2: 12 ಸಾಲ್ ವಿಶ್ವಾಸ್ ಕೆ, ವಿಕಾಸ್ ಕೆ, ಜನ ಕಲ್ಯಾಣ ಕೆ.
4: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಪದ ಸಂಪದ ನೇರ ಫೋನ್ಇನ್ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ತಿಳಿದೇ ಇದೆ, ಗೊಂದಲಮಯ ಪದಗುಚ್ಛವನ್ನ ನಾವು ನೀಡ್ತೀವಿ, ನೀವುಗಳು ಅದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿ ಅರ್ಥ ಬರುವ ವಾಕ್ಯವನ್ನು ರಚಿಸಿ ನಮಗೆ ಕರೆ ಮಾಡಿ ತಿಳಿಸಬೇಕಾಗುತ್ತೆ. ಕರೆ ಮಾಡಲು ದೂರವಾಣಿ ಸಂಖ್ಯೆ ಹೀಗಿದೆ: 2452258, ಮತ್ತೊಂದು 2462289, ಎಸ್ಟಿಡಿ ಕ್ರಮಾಂಕ 0817. ಮತ್ತೆ ತಡ ಪೆನ್ನು ಮತ್ತೆ ಪೇಪರ್ನೊಂದಿಗೆ ರೆಡಿಯಾಗಿ. ನಿಮಗೆ ಗೊಂದಲಮಯ ಪದಗುಚ್ಛ ಹೀಗಿದೆ. ಮೊದಲನೇ ಪದ ನಿಮ್. ನಿಂದಕ ಎಂಬ ಪದದ ಮೊದಲ ಅಕ್ಷರ ನಿಮ್, ನೀ ಸೊನೆ. ಎರಡನೆಯದು ಹೋ. ಹೋರಾಡು ಎಂಬ ಪದದ ಮೊದಲನೇ ಅಕ್ಷರ ಹೋ. ಕೆ. ಕೆಗೆ ಕಾವತ್ತು, ಪಕ್ಕೆ ಎಂಬ ಪದದ ಎರಡನೇ ಅಕ್ಷರ ಕೆ. ಡ. ಡಮರು ಎಂಬ ಪದದ ಮೊದಲನೇ ಅಕ್ಷರ ಡ. ಕೊಂಬು ಎಂಬ ಪದದ ಮೊದಲನೇ ಅಕ್ಷರ ಕೊಂ. ತೆ. ತೆಗೆ ಎಂಬ ಪದದ ಮೊದಲನೇ ಅಕ್ಷರ ತೆ. ಇದನ್ನ 2 ಸಲ ಬರ್ಕೋಬೇಕಾಗುತ್ತೆ, ತೆ ಅನ್ನೋದು 2 ಸಲ. ಉ. ಉರಗ ಎಂಬ ಪದದ ಮೊದಲನೇ ಅಕ್ಷರ ಉ. ದ. ದಯ ಎಂಬ ಪದದ ಮೊದಲನೇ ಅಕ್ಷರ ದ. 2 ಸಲ. ದು. ದುಬಾರಿ ಎಂಬ ಪದದ ಮೊದಲನೇ ಅಕ್ಷರ ದು. ಡಂ. ಡಂಕಣ ಎಂಬ ಪದದ ಮೊದಲನೇ ಅಕ್ಷರ ಡಂ. ಡ ಸೊನೆ. ಕೋ. ಕೊಟ್ಟಿಗೆ ಎಂಬ ಪದದ ಮೊದಲನೇ ಅಕ್ಷರ ಕೋ. ರಿ. ಉರಿ, ಸರಿ ಎಂಬ ಪದದ ಎರಡನೇ ಅಕ್ಷರ ರಿ. ಗು. ಗುದ್ದಲಿ ಎಂಬ ಪದದ ಮೊದಲನೇ ಅಕ್ಷರ ಗು. 2 ಸಲ. ಉ. ಹಾವು, ನಾವು ಎಂಬ ಪದದ ಎರಡನೇ ಅಕ್ಷರ ಉ. 17 ಅಕ್ಷರಗಳಿರುವ 4 ಪದಗಳ ಒಂದು ಗಾದೆ ಮಾತು. ಮತ್ತೊಮ್ಮೆ ಅಕ್ಷರಗಳು: ನಿಮ್, ಹೋ, ಕೆ, ಕೆಗೆ ಕಾವತ್ತು, ಡ, ಕೊಂ, ಕೋಗೆ ಸೊನ್ನೆ, ತೆ 2 ಸಲ, ಉ, ದ 2 ಸಲ, ದು, ಡಂ, ಡ ಸೊನ್ನೆ, ಕೋ, ರಿ, ಗು ಈ ಪದ ಎರಡು ಸಲ, ಸಾರಿ ಅಕ್ಷರ ಎರಡು ಸಲ. ಉ ಈ ಪದ, ಈ ಅಕ್ಷರ ಉ. ಇಲ್ಲಿ ಹದಿನೇಳು ಅಕ್ಷರಗಳಿರುವ ನಾಲ್ಕು ಪದಗಳ ಒಂದು ಗಾದೆ ಮಾತು. ಈ ಗಾದೆಯನ್ನು ಜೋಡಿಸಿ ನಮಗೆ ಕರೆ ಮಾಡಿ ತಿಳಿಸಬೇಕಾದ ಸಂಖ್ಯೆ ಈಗಿದೆ: 2452258, 2462289. ಎಸ್ಟಿಡಿ ಕ್ರಮಾಂಕ 0817.

0: ಇದು ಪದ ಸಂಪದ ಹೀಗಿತ್ತು ನಿಮಗೆ ಕೊಟ್ಟಿದ್ದು. ಉಗುರಿನಿಂದ ಹೋಗುವುದಕ್ಕೆ ಕೊಡಲಿ ತೆಗೆದುಕೊಂಡಂತೆ ಅಂತ. ಸೊ ಇದಕ್ಕೆ ಸಾಕಷ್ಟು ಜನ ನಮಗೆ ಕರೆ ಮಾಡಿ ತಿಳಿಸಿದರೆ, ಮಂಜುಳಾ ಶಿವಕುಮಾರ್ ಅವರು ಹಾಸನದಿಂದ, ಸ್ಫೂರ್ತಿಯವರು ಆಲೂರಿನಿಂದ, ಹೆಚ್.ಆರ್. ರುದ್ರಸ್ವಾಮಿ ಕಣದಾಳು ಚಿಕ್ಕಮಗಳೂರಿನಿಂದ, ಮಂಗಳ ಶಿವರಾಜ್ ಹಾಸನ್ನಿಂದ, ಹಗ್ಗುಂದಯಿಂದ ನೀಲಾ ಅವರು ಕರೆ ಮಾಡಿ ನಮಗೆ ತಿಳಿಸಿದ್ರು. ಈಗ ನಮ್ಮ ಜೊತೆ ಸಂಪರ್ಕಕ್ಕೆ ಇದ್ದಾರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಕೋಮಲಾ ಪುಟ್ಸ್ವಾಮಿ ಅಂತ, ವಿದ್ಯಾನಗರ ಹಾಸನ.
0: ಕೋಮಲಾ ಅವರೇ, ಉತ್ತರ ಗೊತ್ತಾಯ್ತಲ್ವಾ?
1: ಗೊತ್ತಾಯ್ತು ಮೇಡಮ್.
0: ಉತ್ತರ ಹೇಳಿ.
1: ಉಗುರಿನಿಂದ ಹೋಗೋದಕ್ಕೆ ಕೊಡಲಿ ತೆಗೆದುಕೊಂಡಂತೆ.
0: ಉಗುರಿನಿಂದ ಹೋಗೋದಕ್ಕೆ ಕೊಡಲಿ ತೆಗೆದುಕೊಂಡಂತೆ, ಇದನ್ನ ಹೇಗೆ ಅರ್ಥೈಸ್ಕೋತೀರಾ
1: ಮೇಡಮ್? ಕೋಪದಲ್ಲಿ ಕೊಯ್ದ ಮಗು ಶಾಂತವಾದ ಮೇಲೆ ಬರುತ್ತಾ ಅನ್ನಾಗೆ, ಯಾವ್ದೋ ಒಂದು ಸಣ್ಣ ಸಮಸ್ಯೆನ ನಿವಾರಿಸೋದಿಕ್ಕೆ ದೊಡ್ಡದಾಗಿ ಏನೋ ಇದ್ ಮಾಡಿ ಮಾಡ್ಬೋದು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರ, ಆತರ ಸಣ್ಣ ಸಮಸ್ಯೆನ ಸಣ್ಣದ್ರೆ ನಿವಾರಿಸ್ಬೋದು, ಅದನ್ನ ದೊಡ್ಡದಾಗಿ ದೊಡ್ಡದ್ ಮಾಡ್ಕೋಬಾರ್ದು ಅನ್ನೋದು ಇದು ಅರ್ಥ ಮೇಡಮ್.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸರಿಯಾದ ಉತ್ತರವನ್ನ ನೀಡಿದ್ರಿ. ಹೀಗೆ ಕಾರ್ಯಕ್ರಮವನ್ನ ಕೇಳ್ತಾ ಇರಿ.
1: ಧನ್ಯವಾದಗಳು.
0: ಧನ್ಯವಾದಗಳು. ಮತ್ತೊಂದು ಪದಗುಚ್ಚ ಹೀಗಿದೆ. 15 ಅಕ್ಷರಗಳಿರುವ 4 ಪದಗಳ ಒಂದು ಗಾದೆ ಮಾತು. ಮೊದಲ ಅಕ್ಷರ ಇ, ಇಲಿ ಎಂಬ ಪದದ ಮೊದಲ ಅಕ್ಷರ ಇ. ವಾ, ವನ ಎಂಬ ಪದದ ಮೊದಲನೇ ಅಕ್ಷರ ವಾ. ಮೂರು ಸಲ ಬರುತ್ತೆ ಅದು, ವಾ ಅನ್ನೋ ಅಕ್ಷರ ಮೂರು ಸಲ ಬರುತ್ತೆ. ದ, ದಬನ ಎಂಬ ಪದದ ಮೊದಲನೇ ಅಕ್ಷರ ದ. ಲಾಕೆ, ಲಾವತ್ತು, ಲ. ಅಲ್ಲದ, ಬೆಲ್ಲದ ಎಂಬ ಪದದ ಎರಡನೇ ಅಕ್ಷರ ಲ, ಲಾಕೆ ಲಾವತ್ತು. ದ, ದಕಿಳಿದ, ದಾನವ ಎಂಬ ಪದದ ಮೊದಲ ಅಕ್ಷರ ದ. ನೀ, ನಿಯಮ ಎಂಬ ಪದದ ಮೊದಲನೇ ಅಕ್ಷರ ನೀ. ನವಿಲು ಎಂಬ ಪದದ ಮೊದಲನೇ ಅಕ್ಷರ ನ, ಇದು ಎರಡು ಸಲ ಬರುತ್ತೆ, ನ ಅನ್ನೋ ಅಕ್ಷರ ಎರಡು ಸಲ ಬರುತ್ತೆ. ಮ, ಮನಸ್ಸು ಎಂಬ ಪದದ ಮೊದಲನೇ ಅಕ್ಷರ ಮ. ಮಕಿಳಿ, ಮಾ, ಮಾವು ಎಂಬ ಪದದ ಮೊದಲನೇ ಅಕ್ಷರ ಮಾ. ಮಕಿಳಿ ಮಾ, ಮೊದಲನೇದು ಮಾ, ಎರಡನೇದು ಮಕಿಳಿ ಮಾ. ಸ, ಸರಿ ಎಂಬ ಪದದ ಮೊದಲ ಅಕ್ಷರ ಸ. ಗೆ, ಗೆಲುವು ಎಂಬ ಪದದ ಮೊದಲನೇ ಅಕ್ಷರ ಗೆ. ತೆರೆ ಎಂಬ ಪದದ ಮೊದಲನೇ ಅಕ್ಷರ ತೆ. ಒಟ್ಟು 15 ಅಕ್ಷರಗಳಿವೆ. ಮತ್ತೊಮ್ಮೆ ಅಕ್ಷರಗಳನ್ನ ಹೇಳ್ತಾ ಹೋಗ್ತೀನಿ. ಇ, ಇಲಿ ಎಂಬ ಪದದ ಮೊದಲನೇ ಅಕ್ಷರ ಇ. ವನ ಎಂಬ ಪದದ ಮೊದಲನೇ ಅಕ್ಷರ ವಾ, ಮೂರು ಸಲ ಬರುತ್ತೆ. ದ, ದಮನ ಎಂಬ ಪದದ ಮೊದಲನೇ ಅಕ್ಷರ ದ. ಲಾ, ಲಾಕೆ ಲಾವತ್ತು. ಅಲ್ಲದ ಎಂಬ ಪದದ ಎರಡನೇ ಅಕ್ಷರ ಲ, ಲಾಕೆ ಲಾವತ್ತು ಒಂದು ಬಾರಿ. ದಕಿಳಿ, ದಾನವ ಎಂಬ ಪದದ ಮೊದಲನೇ ಅಕ್ಷರ ದ. ನಿಯಮ, ನಿಯಮ ಎಂಬ ಪದದ ಮೊದಲನೇ ಅಕ್ಷರ ನಿ. ನವಿಲು ಎಂಬ ಪದದ ಮೊದಲನೇ ಅಕ್ಷರ ನ, ಎರಡು ಸಲ ಬರುತ್ತೆ. ಮಾ, ಮನಸ್ಸು ಎಂಬ ಪದದ ಮೊದಲನೇ ಅಕ್ಷರ ಮಾ. ಮಾವು ಎಂಬ ಪದದ ಮೊದಲನೇ ಅಕ್ಷರ ಮಾ, ಮಕ್ಕಳಿ ಮಾ. ಸರಿ ಎಂಬ ಪದದ ಮೊದಲನೇ ಅಕ್ಷರ ಸ. ಗೆ, ಗೆಲುವು ಎಂಬ ಪದದ ಮೊದಲನೇ ಅಕ್ಷರ ಗೆ. ತೆರೆ ಎಂಬ ಪದದ ಮೊದಲನೇ ಅಕ್ಷರ ತೆ. ಇ, ವಾ ಅನ್ನೋದು ಮೂರು ಸಲ, ದ ಒಂದ್ಸಲ, ಲಾಕೆ ಲಾವತ್ತು ಒಂದ್ಸಲ, ದಕಿಳಿ ದ ಒಂದ್ಸಲ, ನೀ ಒಂದ್ಸಲ, ನಾ ಎರಡು ಸಲ, ಮಾ ಒಂದ್ಸಲ, ಮಕಿಳಿ ಮಾ ಒಂದ್ಸಲ, ಸ, ಗೆ, ತೆ. ಇದು 15 ಅಕ್ಷರಗಳಿರುವ 4 ಪದಗಳ ಒಂದು ಗಾದೆ ಮಾತು.

0: ಈ ಗೊಂದಲಮಯ ಪದಗುಚ್ಛಕ್ಕೆ ಸರಿ ಮಾಡಿ ಕರೆ ಮಾಡಿ ನಮಗೆ ತಿಳಿಸಿದವರು ಶಾಂತಿನಿ ಮಂಜುನಾಥ್ ಹಾಸನದಿಂದ, ಕಮಲಮ್ಮ ಗುಂಡೇಗೌಡನ ಕೊಪ್ಪಲು ಚಂದ್ರಕಲಾ ಹಳೆಬಿಡಿನಿಂದ ಕರೆ ಮಾಡಿ ನಮಗೆ ತಿಳಿಸಿದ್ರು. ಇವಾಗ ನಮ್ಮ ಜೊತೆ ಮಾತಾಡಕ್ಕೆ ಲೈನ್ನಲ್ಲಿದ್ದಾರೆ, ಬನ್ನಿ ಮಾತನಾಡಿಸೋಣ. ನಮಸ್ತೆ, ಯಾರಿದು?
1: ಮಂಜುಳಾ ಶಿವಕುಮಾರ್ ಹಾಸನದಿಂದ.
0: ಮಂಜುಳಾ ಅವರೇ, ಉತ್ತರ ಹೇಳಿ.
1: ಮಾನವತೆ ಇಲ್ಲದವ ದಾನವನಿಗೆ ಸಮ.
0: ಉತ್ತರ ಸರಿಯಾಗಿದೆ, ಮಾನವತೆ ಇಲ್ಲದವ ದಾನವನಿಗೆ ಸಮ. ಇದನ್ನ ಹೇಗೆ ಅರ್ಥೈಸ್ಕೋತೀರಾ?
1: ಪ್ರತಿಯೊಬ್ಬ ಮನುಷ್ಯನಿಗೂ ಮಾನವ ಒಂದು ಮನಸ್ಸು ಇರ್ಬೇಕು, ಒಂದು ಒಳ್ಳೆ ಮನಸ್ಸು ಅಷ್ಟೇ ಬೇಕಾಗಿರೋದು. ಆ ಮನಸ್ಸಿಲ್ಲದೆ ಇಲ್ಲ ಅಂತ ಅಂದ್ರೆ ಅವನು ದಾನವನಿಗೆ ಸಮ ಅಂತ ಹೇಳ್ಬೋದು. ಏಕೆಂದ್ರೆ ದಾನವ ಅಂದ್ರೆ ರಾಕ್ಷಸನ್ ತರನೇ ಇರ್ಬೇಕು, ಅವನ್ ಯಾರನ್ನಾದ್ರೂ ಕೊಲ್ಬೇಕು, ಯಾರನ್ನಾದ್ರೂ ತಿನ್ಬೇಕು ಅಂತಾನೆ ಏನಿಲ್ಲ. ಇಲ್ಲಿ ದಾನವ ಅನ್ನೋ ಪದ ಅಂದ್ರೆ ಮನುಷ್ಯತ್ವ ಇರ್ಬೇಕು ಅಂತ ಅಷ್ಟೇ. ಮನುಷ್ಯತ್ವ ಇದ್ರೆ ಅವನು ಮನುಷ್ಯನಿಗೆ ಸಮ, ಇಲ್ಲ ಅಂದ್ರೆ ಅವನು ದಾನವನಿಗೆ ಸಮ ಅಂತ ಹೇಳ್ಬೋದು. ಅದು ಒಳ ಮೇಲ್ ನೋಡಕ್ಕೆ ಚೆನ್ನಾಗಿದೆ, ಒಳಗಡೆನೆ ಅವನಿಗೆ ಒಳ್ಳೆ ಮನಸ್ಸಿಲ್ಲ ಅಂದಾಗ ಅವನು ದಾನವನಿಗೆ ಸಮಾನೇ ಮೇಡಮ್.
0: ಉತ್ತರ ಸರಿಯಾಗಿದೆ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ನಮ್ಮ ಮುಂದಿನ ಗೊಂದಲಮಯ ಪದಗುಚ್ಛ ಹೀಗಿದೆ. ಇದು 17 ಅಕ್ಷರಗಳಿರುವಂತಹ ಒಂದು ಪದಗುಚ್ಛ. ಮೊದಲನೇ ಅಕ್ಷರ ಓ, ಒಂಟೆ, ಓಸೊನೆ. ಒಂಟೆ ಎಂಬ ಪದದ ಮೊದಲನೇ ಅಕ್ಷರ ಓ, ಸೊನೆ ಎರಡು ಸಲ ಬರುತ್ತೆ. ಮಾ, ಮನೆ ಎಂಬ ಪದದ ಮೊದಲನೇ ಅಕ್ಷರ ಮಾ. ಟಗರು ಎಂಬ ಪದದ ಮೊದಲನೇ ಅಕ್ಷರ ಟ. ದ್ರೆ, ಬಂದ್ರೆ, ಆದ್ರೆ, ಹೋದ್ರೆ ಅಂತ ಬರುವಂತ ಪದದ ಎರಡನೇ ಅಕ್ಷರ ದ್ರೆ, ಎರಡು ಸಲ ದ್ರೆ ಅನ್ನೋ ಪದ ಎರಡು ಸಲ. ಕೆ, ಕೆಲಸ ಎಂಬ ಪದದ ಮೊದಲನೇ ಅಕ್ಷರ ಕೆ, ಎರಡು ಸಲ. ದು, ದುಃಖ ಎಂಬ ಪದದ ಮೊದಲನೇ ಅಕ್ಷರ ದು, ಎರಡು ಸಲ. ಹೋ, ಹೋಗು ಎಂಬ ಪದದ ಮೊದಲನೇ ಅಕ್ಷರ ಹೋ. ಡಿ, ಡಿಕ್ಕಿ ಎಂಬ ಪದದ ಮೊದಲನೇ ಅಕ್ಷರ ಡಿ, ಅದು ಎರಡು ಸಲ. ರಾ, ರವಿ ಎಂಬ ಪದದ ಮೊದಲನೇ ಅಕ್ಷರ ರಾ. ಗೋ, ಗೋವು ಎಂಬ ಪದದ ಮೊದಲನೇ ಅಕ್ಷರ ಗೋ, ದೀರ್ಘ ಇದೆ. ಆ, ಅರಿವು ಎಂಬ ಪದದ ಮೊದಲನೇ ಅಕ್ಷರ ಆ, ಎರಡು ಸಲ. 17 ಅಕ್ಷರಗಳಿರುವ 7 ಪದಗಳ ಒಂದು ಗಾದೆ ಮಾತು. ಮತ್ತೊಮ್ಮೆ ಅಕ್ಷರಗಳನ್ನ ಹೇಳ್ತೀನಿ. ಓ, ಸೊನ್ನೆ, ಒಂಟೆ ಎಂಬ ಪದದ ಮೊದಲನೇ ಅಕ್ಷರ ಓ, ಎರಡು ಸಲ. ಮಾ, ಮನೆ ಎಂಬ ಪದದ ಮೊದಲನೇ ಅಕ್ಷರ ಮಾ, ಎರಡು ಒಂದು ಸಲ. ಟ, ಟಗರು ಎಂಬ ಪದದ ಮೊದಲನೇ ಅಕ್ಷರ ಟ, ಒಂದು ಸಲ. ದ್ರೆ, ಬಂದ್ರೆ, ಆದ್ರೆ, ಹೋದ್ರೆ ಎಂಬ ಪದದ ಎರಡನೇ ಅಕ್ಷರ ದ್ರೆ, ಎರಡು ಸಲ. ದ್ರೆ ಅನ್ನೋ ಪದ ಅಕ್ಷರ ಎರಡು ಸಲ. ಕೆ, ಕೆಲಸ ಎಂಬ ಪದದ ಮೊದಲನೇ ಅಕ್ಷರ ಕೆ, ಅದು ಕೂಡ ಎರಡು ಸಲ. ದು, ದುಃಖ ಎಂಬ ಪದದ ಮೊದಲನೇ ಅಕ್ಷರ ದು, ಅದು ಕೂಡ ಎರಡು ಸಲ. ಹೋ, ಹೋಗು ಎಂಬ ಪದದ ಮೊದಲನೇ ಅಕ್ಷರ ಹೋ. ಡಿ, ಡಿಕ್ಕಿ ಎಂಬ ಪದದ ಮೊದಲನೇ ಅಕ್ಷರ ಡಿ, ಅದು ಕೂಡ ಎರಡು ಸಲ. ರಾ, ರವಿ, ಇದು ಮೊದಲನೇ ಅಕ್ಷರ ರಾ. ಗೋ, ಗೋವು ಎಂಬ ಪದದ ಮೊದಲನೇ ಅಕ್ಷರ ಗೋ. ಆ, ಅರಿವು, ಆ, ಇದು ಎರಡು ಸಲ ಬರುತ್ತೆ. ಇದು ಒಟ್ಟು 17 ಅಕ್ಷರಗಳಿರುವ 7 ಪದಗಳ ಒಂದು ಗಾದೆ ಮಾತು. ನಮಗೆ ಕರೆ ಮಾಡಿ ತಿಳಿಸಿ.

0: ನಮಗೆ ಶಾಂತಿನಿ ಮಂಜುನಾಥ್ ಅವರು ಹಾಸನದಿಂದ ಕರೆ ಮಾಡಿದ್ರು, ಸ್ಫೂರ್ತಿಯವರು ಆಲೂರಿನಿಂದ ಕರೆ ಮಾಡಿದ್ರು. ಬನ್ನಿ ಇವಾಗ ನಮ್ಮ ಜೊತೆ ಯಾರು ಮಾತನಾಡ್ತಾ ಇದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಸುಮಾ, ಚಿಕ್ಕಮಗಳೂರಿಂದ.
0: ಸುಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ತರ ಹೇಳಿ.
1: ಆದ್ರೆ ಒಂದ್ ಅಡಿಕೆ ಮರ, ಹೋದ್ರೆ ಒಂದ್ ಗೋಟ್ ಅಡಿಕೆ.
0: ಹೌದು, ಆದ್ರೆ ಒಂದ್ ಅಡಿಕೆ ಮರ, ಹೋದ್ರೆ ಒಂದ್ ಗೋಟ್ ಅಡಿಕೆ. ಇದನ್ನ ಹೇಗೆ ಅರ್ಥೈಸ್ಕೋತೀರಾ ನೀವು?
1: ಅಂದ್ರೆ ಒಂದ್ ಕೆಲ್ಸ ಆದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಪ್ರಯತ್ನ ಒಂದು ಅನುಭವ ಅಂತ ಹೇಳ್ಬೋದು.
0: ಪ್ರಯತ್ನ ಅಂದ್ರೆ ಪ್ರಯತ್ನ ಒಂದು ಅನುಭವವನ್ನ ಕೊಡುತ್ತೆ. ಅದು ಆದ್ರೂ ಆಗ್ಬೋದು, ಹೋದ್ರೂ ಹೋಗ್ಬೋದು, ಆದ್ರೆ ಅನುಭವ ಅನ್ನೋದು ನಮ್ಗೆ ಸಿಕ್ಕೇ ಸಿಗತ್ತೆ ಅಂತ ಈ ಗಾದೆಯ ಅರ್ಥ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕಾರ್ಯಕ್ರಮವನ್ನ ಕೇಳ್ತಾ ಇರಿ.
1: ಥ್ಯಾಂಕ್ ಯು.
0: ಕೇಳುಗರೆ, ಇದುವರೆಗೂ ಪದ ಸಂಪದ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮವನ್ನು ಆಲಿಸಿದ ಹಾಗೂ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು.

ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೇಳುಗರೆ, ಇಂದು 16ನೇ ತಾರೀಕು ಜೂನ್ ತಿಂಗಳ 2026ನೇ ಇಸವಿ ಮಂಗಳವಾರ. ಸಮಯ ಸರಿಯಾಗಿ 10:30. ಆತ್ಮೀಯ ಕೇಳುಗರಿಗೆಲ್ಲ ಅನಿತಾ ಎಸ್ಜಿ ಮಾಡುವ ನಮಸ್ಕಾರಗಳು. ಈಗ ಕಾರ್ಯಕ್ರಮ ಹಲೋ ಗೆಳೆಯರೇ, ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಲು 9141686637 ಈ ಸಂಖ್ಯೆಗೆ ಹಲೋ ಗೆಳೆಯರೇ ಎಂದು ಸಂದೇಶವನ್ನು ರವಾನಿಸಿ. ನಿಮಗೆ ನಾವೇ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಪ್ರಸಾರ ಮಾಡ್ತೇವೆ. ಈಗ ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕೂ ಮೊದಲು ಸಂಜು ವೆಟ್ಸ್ ಗೀತಾ ಚಿತ್ರದ ಒಂದು ಗೀತೆ ನಿಮಗಾಗಿ.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಹಲೋ ಗೆಳೆಯರೇ, ಲಿಸ್ನರ್ಸ್ ಚಾಯ್ಸ್ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿದ್ದಾರೆ. ಹಲೋ ಗೆಳೆಯರೇ ಅಂತ ನೋಡೋಣ, ನಾವು ಕರೆ ಮಾಡಿದ್ದೇವೆ, ಯಾರು ಎಲ್ಲಿಂದ ಅಂತ. ನಮಸ್ತೆ
3: ಮೇಡಮ್. ನಮಸ್ಕಾರ.
2: ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ನಾವೇ ಕರೆ ಮಾಡಿದ್ದೀವಿ. ನಿಮ್ಮ ಹೆಸರೇನು
3: ಮೇಡಮ್? ನನ್ನ ಹೆಸರು ಮೋಹನ್ ಅಂತ. ನನ್ನ ಊರು ಇಲ್ಲಿ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಯಲ್ಲದಗುಂಡಿ ಅಂತ ನನ್ನ ಊರು. ಇಲ್ಲಿಂದ ನಾವು ಯಾವಾಗ್ಲೂ ಹಾಸನ ಕಾರ್ಯಕ್ರಮ ಕೇಳ್ತೀವಿ ನಿಮ್ಮ ಆಕಾಶವಾಣಿ, ನಮ್ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ.
2: ಧನ್ಯವಾದಗಳು. ಯಾವ ಚಿತ್ರದ ಗೀತೆ ಬೇಕು ನಿಮ್ಗೆ?
3: ನನ್ಗೆ ಇದು ನೋಡಿ, ಪ್ರಿತ್ಸೋ ತಪ್ಪ ರವಿಚಂದ್ರನ್ ಮತ್ತೆ ಇವರು ಶಿಲ್ಪಾ ಶೆಟ್ಟಿ ಅವರ ಅಭಿನಯದ ಯೇಸುದಾಸ್ ಅವ್ರು ಹಾಡಿದ್ದಾರಲ್ಲ,
2: ಹೌದು,
3: ಅದು ಬಂಗಾರದಿಂದ ಬಣ್ಣಾನ ತಂದ ಅಂತ.
2: ಆ ಗೀತೆ ಬೇಕು.
3: ಆ ಸಾಂಗ್ ಪ್ಲೇ ಮಾಡ್ತೀರಾ ಅಂದೆ.
2: ಆಯ್ತು, ಧನ್ಯವಾದ.
3: ಓಕೆ ಮೇಡಮ್,
2: ಸಂದೇಶಕ್ಕಾಗಿ ನಾವೇ ಕರೆ ಮಾಡಿ ನಿಮ್ಗೆ ಹಾಡನ್ನ ಹಾಕ್ತಾ ಇದೀವಿ, ಕೇಳಿ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.

ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನದಲ್ಲಿ ಪ್ರೀತ್ಸೊದ್ದಪ್ಪ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಕೆಜೆ ಯೇಸುದಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ

0: ಕೇಳುಗರೆ, ಆಕಾಶವಾಣಿ ಹಾಸನ ಕೇಂದ್ರದಿಂದ ಹಲೋ ಗೆಳೆಯರೆ, ಲಿಸ್ನರ್ಸ್ ಚಾಯ್ಸ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನೋಡೋಣ, ಮತ್ತೊಂದು ಕರೆಯನ್ನ ಮಾಡಿದ್ದೇವೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಎಲ್ಲಿಂದ?
1: ಬೆಂಗಳೂರಿನಿಂದ. ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಸುಬ್ರಹ್ಮಣ್ಯ ಜಯಂತ್ ಅವರು, ಯಾವ ಚಿತ್ರದ ಗೀತೆ ಬೇಕು?
1: ಮೇಡಮ್, ನಮ್ಗೆ ಕಳ್ಳಕುಳ್ಳ ಚಿತ್ರದಲ್ಲಿ ಡಾಕ್ಟರ್ ಪಿ ಬಿ ಶ್ರೀನಿವಾಸ ಮತ್ತೆ ಪಿ ಸುಶೀಲಮ್ಮ ಅವರು ಹಾಡಿರೋದು ಬೇಕಾಯ್ತು ಮೇಡಮ್.
0: ಕಳ್ಳಕುಳ್ಳದಲ್ಲಿ ಯಾವ ಹಾಡು?
1: ಅದರಲ್ಲಿ
0: ಸುತ್ತಮುತ್ತ ಯಾರು ಇಲ್ಲ ಅಂತ ಇದೆ.
1: ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಎಲ್ಲ ಬಾರೆ ಸನಿಹಕ್ಕೆ, ಕೆಂಪು ಕೆನ್ನೆಗೆ ಜೇನಾದರಕ್ಕೆ ಕೊಡುವೆ ಕಾಣಿಕೆ. ಈ ಗೀತೆ ಬೇಕಾಯ್ತು.
0: ಆಯ್ತು, ಈ ಗೀತೆನ ಹಾಡಿರೋರು ವಾಣಿ ಜಯರಾಮ್ ಮತ್ತೆ ಪಿ ಬಿ ಶ್ರೀನಿವಾಸ್ ಅವರು.
1: ವಾಣಿ ಜಯರಾಮ್ ಸಂಗೀತ ಬಂದು ರಾಜನ್ ಮತ್ತು ನಾಗೇಂದ್ರ ಅವರು ಮೇಡಮ್.
0: ಜೀ ಉದಯಶಂಕರ್ ಅವರ ರಚನೆ. ನಿಮ್ಗಾಗಿ ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.
1: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

0: मम्मी, ये जहाज कहाँ जा रहा है?
1: बेटा, अब तो भारत का हर कोना आसमान से जुड़ रहा है।
2: जब भारत उड़ान भरता है तो उड़ान भरते हैं सपने, जुड़ते हैं शहर, बढ़ते हैं अवसर।
1: पिछले 12 वर्षों में माननीय प्रधानमंत्री श्री नरेंद्र मोदी जी के सक्षम नेतृत्व में विकसित हुए हैं 160 से ज्यादा एयरपोर्ट्स। उड़ान योजना से संभव हुआ है छोटे शहरों तक हवाई संपर्क। डीजी यात्रा से सरल एवं सुगम हुई हवाई यात्रा।
2: नागर विमानन मंत्रालय, विकसित होते भारत की नई उड़ान। 12 साल विश्वास के, विकास के, जन कल्याण के।
3: ನಮಸ್ತೆ, ಹಲೋ ಗೆಳೆಯರೇ, ಲಿಸ್ನರ್ಸ್ ಕಾರ್ಯಕ್ರಮ.
4: ನಮಸ್ಕಾರ ಮೇಡಮ್.
3: ನಮಸ್ಕಾರ, ನಿಮ್ ಪರಿಚಯ ಮಾಡ್ಕೊಳ್ಳಿ, ನಾವೇ ಕರೆ ಮಾಡಿದೀವಿ ನಿಮ್ಗೆ. ನಿಮ್ ಹೆಸರು ಹೇಳಿ.
4: ವಸಂತ್ ಕುಮಾರಿ.
3: ವಸಂತ್ ಕುಮಾರಿ ಅವರು. ಯಾವ ಗೀತೆ ಬೇಕು ವಸಂತ್ ಕುಮಾರಿಗೆ?
4: ಮೇಡಮ್, ನನಗೆ ಹೂವು ಆ ಹಾಡು ಮತ್ತೆ ಇದು ಹುಲಿ ಹೆಜ್ಜೆ ಚಿತ್ರದ. ಮೇಡಮ್,
3: ಹುಲಿ ಹೆಜ್ಜೆ ಚಿತ್ರದ ಹೂ ಮುಳ್ಳು ಹಾಡು. ಆಯ್ತು ವಸಂತ್ ಕುಮಾರಿ ಅವರೇ, ಕರೆ ನಾವೇ ಮಾಡಿದೀವಿ, ಸಂದೇಶವನ್ನ ನೀವು ರವಾನಿಸಿದೀರಾ. ನಿಮ್ಮ ಗೀತೆ ಪ್ರಸಾರವಾಗ್ತಿದೆ, ಕೇಳಿ.
4: ಸರಿ ಮೇಡಮ್.
3: ಹುಲಿ ಹೆಜ್ಜೆ ಚಿತ್ರದ ಗೀತೆ ಇದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ವಿಜಯ ಭಾಸ್ಕರ್.

0: ನಮಸ್ತೆ.
1: ಹಾಯ್, ಹಲೋ, ನಮಸ್ತೆ ಮೇಡಮ್.
0: ಆಕಾಶವಾಣಿಯಿಂದ ಕರೆ ಮಾಡಿದೀವಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಮೇಡಮ್, ಸ್ವರಾಜ್ ಕುಮಾರ್ ಅಂತ, ಸಂಪಿಗೆ ರೋಡ್ ಕೇರ್ ಫಾರ್ ಸ್ವರಾಜ್ ಎಲೆಕ್ಟ್ರಿಕಲ್ಸ್ ಮೇಡಮ್ ಇಂದ ಮಾತಾಡ್ತೀವಿ.
0: ಆಯ್ತು, ನಿಮ್ಗೆ ಯಾವ ಚಿತ್ರದ ಗೀತೆ ಬೇಕು ಸ್ವರಾಜ್?
1: ಮೇಡಮ್, ಚಿತ್ರ ಕದಂಬದಿಂದ ಮೇಡಮ್.
0: ಹಾ ಹಾ.
1: ಯಾಮಿನಿ ಯಾರಮ್ಮ ನೀನು, ಯಾಮಿನಿ ಯಾಮಿನಿ ಯಾರಮ್ಮ ನೀನು.
0: ಆಯ್ತಾಯ್ತು, ನಿಮ್ ಗೀತೆ ಪ್ರಸಾರ ಆಗುತ್ತೆ. ಆಯ್ತು, ಹಾಡು ಹೇಳೋದೆಲ್ಲ ಅಭ್ಯಾಸ ಇದೆ ನಿಮ್ಗೆ. ಆಯ್ತು, ನಿಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನದಲ್ಲಿ ಕದಂಬ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

0: ಕೇಳುಗರೆ, ಹಲೋ ಗೆಳೆಯರೆ, ಲಿಸ್ನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮದ ಕರೆಯ ಕಡೆಯನ್ನ ಮಾಡಿದ್ದೇವೆ. ಕರೆಯನ್ನ ನೋಡೋಣ. ನಮಸ್ತೆ.
1: ನಮಸ್ತೆ.
0: ನಿಮ್ ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಊರು ಯಾವ್ದು?
1: ಮೇಡಮ್, ನನ್ನ ಹೆಸರು ಚಂದ್ರಕಲಾ ಅಂತ.
0: ಚಂದ್ರಕಲಾ ಯಾವ ಊರು?
1: ತಾಲೂಕು ಅಡ್ಲಿಗೆರೆ ಗ್ರಾಮ.
0: ಫಸ್ಟ್ ಟೈಮ್ ಕಾಲ್ ಮಾಡಿರೋದ ನಾವು ನಿಮಗೆ? ಇಲ್ಲ
1: ಮೇಡಮ್.
0: ಬಂದಿತ್ತ ಯಾವಾಗಾದ್ರೂ?
1: ಮೇಡಮ್
0: ಯಾವಾಗ ಯಾವತ್ತಾದ್ರೂ ಬಂದಿತ್ತ ಕಾಲು?
1: ಇಲ್ಲ ಮೇಡಮ್, ಕಾಲ್ ಏನ್ ಬಂದಿಲ್ಲ. ನಾವು ಎಫ್ ಎಂ ಕೇಳ್ತಾನೆ ಇರ್ತೀವಿ.
0: ಆಯ್ತು, ಸಮಯ ಕಡಿಮೆ ಇದೆ. ನಿಮ್ಮ ಯಾವ ಹಾಡ್ಬೇಕು ಕೇಳಿ? ಎಲ್ಲೋ ಚಿತ್ರ ಅವರ ಧ್ವನಿಯಲ್ಲಿ. ಆಯ್ತು, ಸಂದೇಶವನ್ನ ಕಳಿಸಿದ್ರಿ, ಹಲೋ ಗೆಳೆಯರೆ ಅಂತ. ಹಾಗಾಗಿ ನಾವೇ ಕರೆ ಮಾಡಿದೀವಿ. ನಿಮ್ ಗೀತೆ ಪ್ರಸಾರವಾಗ್ತಾ ಇದೆ ಕೇಳಿ.
1: ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದ. ಕಾರ್ಯಕ್ರಮದ ಕಡೆಯಲ್ಲಿ ಕನಸುಗಾರ ಚಿತ್ರದ ಗೀತೆ ಚಿತ್ರ ಅವರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ರಾಜೇಶ್ ರಾಮನಾಥ್.

ಕೇಳುಗರೆ, ಇದುವರೆಗೂ ಹಲೋ ಗೆಳೆಯರೆ ಲಿಸ್ನರ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಮೂಡಿಬಂತು. ನಮಗೆ ಸಂದೇಶವನ್ನು ಕಳಿಸಿದಂತಹ ಎಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಹಾಡುಗಳನ್ನು ನಿರೀಕ್ಷಿಸಿ ಸಂದೇಶವನ್ನು ರವಾನಿಸಿ ಅಂತ ಹೇಳ್ತಾ, ಇದಾಗಿತ್ತು ಇಂದಿನ ಹಲೋ ಗೆಳೆಯರೆ ಲಿಸ್ನರ್ಸ್ ಚಾಯ್ಸ್ ಕಾರ್ಯಕ್ರಮ.

ನೀವು ಕೇಳ್ತಾ ಇದ್ದೀರಾ 102.2 ಮೆಗಾ ಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫುಲ್ವಾರಿ ಗೀತೋಂ ಕಾ ಆಂಗನ್. ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಸ್ವರದಲ್ಲಿರುವ ಹಲೋ ಬ್ರದರ್ ಚಿತ್ರದ ಗೀತೆ. ಸುಧಾಕರ ಶರ್ಮಾ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಹಿಮೇಶ್ ರೇಷ್ಮಿಯಾ.

ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತ ನಿರ್ದೇಶನವಿರುವ ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆ ಇದು. ಗಾಯಕರು ಕುಮಾರ್ ಸಾನು ಹಾಗೂ ಸಂಗಡಿಗರು.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ. ನಿಮಿಷದ ಹಾಡುಗಳನ್ನು ಕೇಳಬಹುದು. ಸಂದೇಶವನ್ನು ರವಾನಿಸಲು 9141686337 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಿ ನಿಮಿಷದ ಹಾಡುಗಳನ್ನು ಕೇಳಬಹುದು ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಸುಧಾಕರ ಶರ್ಮಾ ಅವರ ಸಾಹಿತ್ಯಕ್ಕೆ ಹಿಮೇಶ್ ರೇಷ್ಮಿಯವರ ಸಂಗೀತ ನಿರ್ದೇಶನವಿರುವ ದುಲ್ಹನ್ ಅಮ್ಲೆ ಜಾಯಿಂಗೆ ಚಿತ್ರದ ಗೀತೆ.

ಆತ್ಮೀಯ ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ಬಿ ಮಧುಸೂದನ್. ಕೆಳಗರೆ ಈ ರಾತ್ರಿ 8:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಾಸನದ ಸುಷ್ಮಾ ಸಿಂಧು ಅವರಿಂದ ಸಣ್ಣ ಕಥೆ ಮೂಡಿಬರುವುದು, ನಂತರ ಮಮತಾ ಅರಸಿಕೆರೆ ಅವರಿಂದ ಸ್ವರಚಿತ ಕವನ ವಾಚನ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

ಕೇಳುಗರೆ, ಇದುವರೆಗೂ ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಹೇಗಿತ್ತು? ಚಿತ್ರಗೀತೆಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇವೆ. ಇದಾಗಿತ್ತು ಇಂದಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೇಳುಗರೆ, ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಂಜರಿ ಅಸನಾರೆ ಕೇಲ್ಕರ್ ಅವರ ಗಾಯನ ಕೇಳಿದಿರಿ. ಇದಾಗಿತ್ತು ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5:00 ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
3: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5:00 ಆದಿಚುಂಚನಗಿರಿ ಆರೋಗ್ಯವಾಣಿ.
4: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

ಕೇಳುಗರೆ, ಇಂದು ರಾತ್ರಿ 9:30ಕ್ಕೆ ನಮ್ಮ ನಿಲಯದಿಂದ ಭಾಗವತಿಕೆ ಮೇಳ ಪ್ರಸಾರವಾಗಲಿದೆ. ತುರುವೇಕೆರೆ ತಾಲೂಕು ಕೊಳಲ ಗ್ರಾಮದ ಮಹಲಿಂಗಪ್ಪ ಕೆಎಸ್ ಮತ್ತು ತಂಡದವರಿಂದ. ನಂತರ 10:00ಗೆ ಮಧುರಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಆಗ್ತಾ ಇದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಮೂಡಿಬರುವುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇವರು ಕೃತಿಗೆ ಪಂಪ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾಂಸ ವಿಮರ್ಶಕ ಪ್ರೊಫೆಸರ್ ಎಎನ್ ಮೂರ್ತಿರಾಯರ ಜನ್ಮದಿನವೆಂದು. ಚಿತ್ರಗಳು ಮತ್ತು ಪತ್ರಗಳು ಕೃತಿಗೆ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ ಪಡೆದ ಮೂರ್ತಿರಾಯರು 104 ವರ್ಷ ಬಾಳಿದವರು. ಆಮೆಗಳು ಹಾಗೂ ಅವುಗಳ ಆವಾಸ ಸ್ಥಾನ ಸಂರಕ್ಷಣೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಕಡಲಾಮೆ ದಿನಾಚರಣೆ ಇಂದು. ಸಮುದ್ರ ಆಮೆ ಜೀವಶಾಸ್ತ್ರದ ಪಿತಾಮಹ ಸಂರಕ್ಷಣಾವಾದಿ ಡಾ ಆರ್ಚಿ ಕಾರ್ ಅವರ ಜನ್ಮದಿನವಾದ ಇಂದು ಸಮುದ್ರ ಆಮೆ ರಕ್ಷಕರಾಗುವ ಪ್ರತಿಜ್ಞೆ ಕೈಗೊಂಡು ಆಚರಿಸಲಾಗುತ್ತಿದೆ. ಕಡಲಾಮೆ ಮತ್ತು ಅವುಗಳ ಆವಾಸ ಸ್ಥಾನ ಸಂರಕ್ಷಣಾ ಪ್ರಯತ್ನಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ, ಸುಶಾಸನ ಮತ್ತು ಜನಕಲ್ಯಾಣ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಗದಗ್ನಲ್ಲಿ ಮಾತನಾಡಿದ ಅವರು, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಧ್ಯೇಯದೊಂದಿಗೆ ದೇಶ ಒಗ್ಗೂಡಿದೆ ಎಂದರು. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ ರಾವ್ ಜಾಧವ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಯವರ ಸಾರಥ್ಯದಲ್ಲಿ ನಡೆಯಲಿದೆ. ವಿಶ್ವಾದ್ಯಂತ 2500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಭಾರತೀಯ ಸೇನೆಗೆ ಅಗ್ನಿವೀರರಾಗಿ ಆಯ್ಕೆಯಾದ 11 ಜನ ಸಾಧಕ ಕ್ರೀಡಾಪಟುಗಳಿಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶ್ರೀ ಕಾರುಣ್ಯ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಸನ್ಮಾನಿಸಿದರು. ಉತ್ತರ ಕನ್ನಡ ಜಿಲ್ಲೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಪತ್ರ ಚಳವಳಿ ನಡೆಯಿತು. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆ ವಿಸ್ತೃತ ಯೋಜನಾ ವರದಿ ತಡೆಹಿಡಿಯಬೇಕು, ಯೋಜನೆ ಕೈಬಿಟ್ಟಿದ್ದಾಗಿ ಘೋಷಿಸುವಂತೆ 10,000 ರೈತರು ಸಹಿ ಹಾಕಿದ ಪತ್ರಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಳುಹಿಸಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಕುರಿತು ಅಂತಿಮ ಅಧಿಸೂಚನೆಗೆ ಮುಖ್ಯಮಂತ್ರಿ ಅವರನ್ನು ಕೋರಲಾಗಿದೆ ಎಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಿಯೋಗದ ಸದಸ್ಯ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸಿಮರದ ಮಾತನಾಡಿ, ಬೇಡಿಕೆ ಈಡೇರಿಕೆಗೆ ಜುಲೈ 9ರ ಗಡುವು ನೀಡಿದ್ದಾಗಿ ತಿಳಿಸಿದರು. ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲ್ಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲ್ಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರಗಳು. ನಾನು ಕುಮಾರಿ ಆದ್ಯಾ ರಾಮ್ ಕವಲ್ಗುಡ್, ಧಾರವಾಡದ ನಾರಾಯಣ್ಪುರ್ ನಿವಾಸಿಯಾಗಿದ್ದು ಕೆಇ ಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾಳಮಡ್ಡಿಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6ನೇ ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನನ್ನು ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಇಂದು ಸಂಜೆ 6 ಗಂಟೆಗೆ ಡಾ ಸಂತೋಷ್ ಹಾನಗಲ್ ಅವರ ದಿ ಲ್ಯಾಂಪ್ ಬೇರರ್ಸ್ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕು ಕುಡಿಯುವ ನೀರು ಪೂರೈಕೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದರು. ಪ್ರಸಕ್ತ ಸಾಲಿನ ಯುಜಿಸಿಇಟಿ ಸೀಟು ಹಂಚಿಕೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಈ ಹಿನ್ನೆಲೆ ದೂರದರ್ಶನದ ಚಂದನ ವಾಹಿನಿ ಕೆಇಎ ನಿಮ್ಮೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮವನ್ನು ಇಂದು ಸಂಜೆ 6 ಗಂಟೆಗೆ ಆಯೋಜಿಸಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
4: ಶ್ರೀಮತಿ ಬಿಕೆ ಮೀನಾಕ್ಷಿ. ಈಗ ಕವನ ನದಿ ಮಲಗಿದೆ. ಈ ಕವಿತೆಯ ಆಶಯ ನದಿಯನ್ನು ಪ್ರತಿಮೆಯಾಗಿಟ್ಟುಕೊಂಡು ಹೆಣ್ಣನ್ನು ವರ್ಣಿಸಲಾಗಿದೆ. ಈ ಸಮಾಜ ಹೆಣ್ಣನ್ನು ಹೇಗೆ ನಡೆಸಿಕೊಳ್ಳುತ್ತಿದೆ, ಹೇಗೆ ಕಾಣುತ್ತಿದೆ, ಅವಳ ಇರವನ್ನು ಹೇಗೆ ಪರಿಭಾವಿಸುತ್ತಿದೆ ಎಂಬುದನ್ನು ನದಿಯ ಮೂಲಕ ಕವಿ ಹೇಳುತ್ತಾ ಹೋಗುತ್ತಾರೆ. ಆಕೆ ಎದೆಯೊಳಗೆ ತುಂಬಿಕೊಂಡ ದುಗುಡ ದುಮ್ಮಾನಗಳನ್ನು ವರ್ಣಿಸುತ್ತಲೇ ಆಕೆಯ ಭಾವನೆಗಳನ್ನು, ಅವಳು ಏನೆಂಬುದನ್ನು ಅರ್ಥೈಸಿಕೊಳ್ಳುವಲ್ಲಿ ಸಮಾಜದ ವಿಫಲತೆಯನ್ನು ಹೇಳುತ್ತದೆ ಈ ಕವಿತೆ. ಕವಿತೆಯ ಶೀರ್ಷಿಕೆ ನದಿ ಮಲಗಿದೆ. ನದಿ ಮಲಗಿದೆ, ಆಗ ತಾನೇ ಹೆತ್ತ ಬಾಣಂತಿಯಂತೆ, ಕನಸಲಿ ಮೈ ಮರೆತ ಷೋಡಶಿಯಂತೆ, ಉದ್ದಕ್ಕೂ ತಾನೇ ತಾನಾಗಿ ಮೈ ಮುರಿದಿದೆ. ಸುಪ್ತವಾಗಿ ಮುಫತ್ತಾಗಿ ಕೆಲವರಿಗೆ ಮರೀಚಿಕೆಯಂತೆ ಮೈ ಚಾಚಿದೆ. ನದಿ ಮಲಗಿದೆ ಗಾಢ ನಿದ್ರೆಯಲೆಂಬಂತೆ, ಕಲಕಲವಿಲ್ಲ, ಜುಳುಜುಳುವಿಲ್ಲ, ಮೆಲ್ಲ ಹರಿಹಾಯುವ, ತೋಳ ಬಳಸುವ ತಹತಹವಿಲ್ಲ, ವಿಶ್ರಾಂತಿಗೂ ಅಲ್ಲ, ಮೈ ತುಂಬ ಸೆರಗ ಸುತ್ತಿದಂತೆ, ಸುತ್ತಿಯೂ ಬೆತ್ತಲಾದಂತೆ, ಬಗೆವ ಕಣ್ಣುಗಳಿಗೆ ಪಕ್ಕಾಗಿ ಕಳಚಿ ಓಡುವ ತರಾತುರಿ ಇರದೆ, ಮೊಗೆ ಮೊಗೆದು ಕುಡಿಯುವ, ಹೀರಿಕೊಳ್ಳುವ, ಹಿಂಡಿ ಹಿಪ್ಪೆಯಾಗುವ, ಭಯವಿಲ್ಲದೆ ಅಳುಕಿಲ್ಲದೆ ಏಕಾಕಿ ಮಲಗಿದೆ. ಸದ್ದಿಲ್ಲದೆ ಪಿಸು ನುಡಿಯಗೊಳ್ಳದೆ, ಆಕ್ರಮಣವಾಗಲಿ ಅಸಹನೆ ಇಲ್ಲವೆನ್ನುತ್ತ ಮಲಗಿಯೇ ಮಲಗಿದೆ. ಎಚ್ಚರವಿರದಂತೆ ಕಣ್ತೆರೆದು, ಎಚ್ಚರವಿರದಂತೆ ಕಣ್ತೆರೆದು, ಸುತ್ತ ಹರಿದಿದ್ದರೂ ದೀನ ನೋಟ, ಹಿಮದ ಬಿಸಿ ಅಪ್ಪುಗೆಯಲ್ಲಿ ಕುಕ್ಕಿ ಕುಟುಕಾಡುವ ಎಳೆಹಕ್ಕಿ ಮೀನು ಮೊಸಳೆ ಜೀವಗಳ ಕಾಪಿಟ್ಟುಕೊಂಡೇ ನದಿ ಮಲಗಿದೆ, ಸುಖವಾಗಿ ಮೈಚೆಲ್ಲಿದೆ, ನಟಿಸುತ್ತಿರಬೇಕೇನೋ. ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕೆಸೆದು, ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕೆಸೆದು ಲಾಲಿಯಾಡಿಕೊಂಡಿದೆ ಮಧುರತೆಗೆ. ನದಿ ಬಹು ಸರಳವಾಗಿದೆ, ಸುಭಗವಾಗಿದೆ. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ಆದರೂ ತೊನೆ ತೊನೆವ ಸುಂದರಿಯಾಗಿದೆ, ಮಾತೃತ್ವದಲ್ಲಿ ಮೆರೆವ ಮಮತೆಯಾಗಿದೆ, ಭಾವ ಬಿತ್ತಿ ಎದೆಯೊಳಗೆ ಗೂಡು ಕಟ್ಟಿದೆ. ಎಚ್ಚರಾಗುವುದು ಅದಾವಾಗಲೋ, ಎಂತಿಗೆ ಮೈ ತೊಳೆದು ಮೈ ತಳೆವುದೋ, ಅರಿವದುದು ಅದಾವಾಗಲೋ. ಎಚ್ಚರಾಗಬೇಕಿರುವುದು ಜರೂರು, ಕೇಳಬೇಕಿದೆ ಶ್ರುತಿಗೊಂಡ ನಾದ, ಸರಸವಾಗಬೇಕಿದೆ ಬದುಕು, ಸರಸವಾಗಬೇಕಿದೆ ಬದುಕು, ತೇಪೆಯಾಗಬೇಕಿದೆ ಒಳಗಿನ ಬಿರುಕು, ತೇಪೆಯಾಗಬೇಕಿದೆ ಒಳಗಿನ ಬಿರುಕು, ತುರ್ತಿದೆ ನಮಗೆ ಮಿದುಳು ಮನಸ್ಸುಗಳ, ತೊಳೆಯಬೇಕಿದೆ ಸ್ವಚ್ಛವಾಗಬೇಕಿದೆ ಸ್ವಚ್ಛಂದವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ ಸ್ವಚ್ಛವಾಗಬೇಕಿದೆ ಸ್ವಚ್ಛಂದವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ ಬದುಕಿನ ತೀರಗಳು ತೆರವಾಗಬೇಕಿದೆ.
5: ಎಲ್ಲರಿಗೂ ನಮಸ್ಕಾರ, ನಾನು ಸುಚಿತ್ರಾ ಹೆಗಡೆ. ಕವನದ ಶೀರ್ಷಿಕೆ ಉಳಿದು ಹೋದ ಕ್ಷಣ. ಸಮೃದ್ಧ ಕಳೆಹುಲ್ಲಿನ ಬೇಣದ ಹಿಂದಿನ ನಕ್ಷತ್ರಗಳು ಮುದ್ದಿಸುವ ತೋಟದಲ್ಲಿ ಇರುವ ನಮ್ಮ ಪುಟ್ಟ ಅಡಗುತಾಣ, ನಾನು, ನೀನು ಮತ್ತು ಚಂದ್ರಕಿರಣ. ನಿನ್ನ ಬೆಚ್ಚನೆಯ ಕರಡಿಯಪ್ಪುಗೆಯ ತುಣುಕುಗಳು ಮಧ್ಯರಾತ್ರಿಯ ಆಗಸದ ನಿಗೂಢ ಕ್ಯಾನ್ವಾಸಿನಲ್ಲಿ ನಮ್ಮ ಸಿಹಿ ಪಿಸುಮಾತುಗಳು ಬಿಸಿ ಉಸಿರು ಮೈಯ ಗಂಧ ಹೃದಯ ಬಡಿತಗಳ ವಿನಿಮಯ ನಮ್ಮೊಡಲ ಕಡಲಿನಾಳದ ಗುಟ್ಟು ಎಂದಿಗೂ ನಮ್ಮದಾಗಿರಲಿ. ನಾನು, ನೀನು ಮತ್ತು ಚಂದ್ರಕಿರಣ. ನೆರಿಗೆ ಲಂಗದಲ್ಲಿ ಬಚ್ಚಿಟ್ಟ ಚಕ್ಕುಲಿ, ನಿನ್ನ ಮುಷ್ಟಿಯಲ್ಲಿದ್ದ ಶಂಖದ ಸರ ಮತ್ತು ಬೆರಳುಗಳ ವಿನಿಮಯ, ಕತ್ತೆತ್ತಿ ಮುಖವೆತ್ತಿ ನಾಚಿಕೆ ಗೆದ್ದ ಕ್ಷಣ, ನಾನು, ನೀನು ಮತ್ತು ಚಂದ್ರಕಿರಣ. ತುಂಬಿದ ಕಣ್ಣು, ಅದರುವ ತುಟಿ, ವಿನಿಮಯವಾಗದ ಮುತ್ತು, ಹಿಂಡಿದ ಹೃದಯದ ಕೊನೆಯ ಕ್ಷಣ, ನಾನು, ನೀನು ಮತ್ತು ಚಂದ್ರಕಿರಣ. ಕವಿತೆಯ ಆಶಯ: ಮೊದಲ ಪ್ರೀತಿ ಸದಾ ಹಸಿರು, ಹದಿಹರೆಯದಲ್ಲಿ ಮೂಡಿದ ಪ್ರೀತಿಯ ಸುಂದರ ಸ್ಮರಣೆಗಳು ಮತ್ತು ಫಲಿಸದ ನಿರಾಶೆ ಎರಡೂ ಇಲ್ಲಿ ವ್ಯಕ್ತವಾಗಿವೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಜಾಹಿದ ಕೊಡಗು. ಕವನದ ಶೀರ್ಷಿಕೆ ಅವಳ ಧ್ಯಾನ. ಅವನ ಬೇಕು ಬೇಡಗಳು ಅದೆಷ್ಟು ಚೆನ್ನಾಗಿ ಗೊತ್ತು ಅವಳಿಗೆ. ಬೆಳಿಗ್ಗೆ ಎದ್ದೊಡನೆ ದಡಬಡನೆ ಬಿಸಿ ಬಿಸಿ ಟೀಯೊಂದಿಗೆ ಅವನನ್ನು ಎದುರುಗೊಳ್ಳುವ ಅವಳಿಗೆ ಚೆನ್ನಾಗಿ ಗೊತ್ತು. ಅವನಿಗೆ ಟೀ ಎಂದರೆ ಅವಳಿಗಿಂತಲೂ ಹೆಚ್ಚು ಆಪ್ತವೆಂದು. ಅಂತೆಯೇ ಅವಳಿಗೆ ಇದೂ ಗೊತ್ತು, ಅವನಿಗೆಂದೇ ಟೀ ಮಾಡುವ ಆ ಘಳಿಗೆ ಅವಳಿಗೆ ಅವನಿಗಿಂತಲೂ ಹೆಚ್ಚು ಆಪ್ತವೆಂದು. ತಿಂಡಿಯ ತಟ್ಟೆಯನ್ನು ಕೈಯಲ್ಲಿಟ್ಟು ಮುಖದಲ್ಲಿ ಮೂಡುವ ಸಂತೃಪ್ತ ಅಥವಾ ಅತೃಪ್ತ ಗೆರೆಯನ್ನು ಅವಗಾಹನೆ ಮಾಡುವ ಕ್ರಿಯೆ ಗಂಟೆಗಟ್ಟಲೆ ಒಲೆಯ ಮುಂದೆ ಅಡುಕೆ ಬೇಯಿಸಿದಷ್ಟು ಸರಳ ಅವಳಿಗೆ. ಉಪ್ಪಿಟ್ಟು ಮಾಡುವುದು ಬಿಟ್ಟು ತಿಂಗಳೇ ಆಯಿತು. ಬೇಳೆ ಬಟಾಟೆ ಆಗದು ಅವನಿಗೆ. ಮಸಾಲೆ ಮಜ್ಜಿಗೆ ಎಂದರೆ ಪ್ರಾಣ. ಹಸಿಮೆಣಸು ಹಸಿಡಿಟಿ ತರಿಸುತ್ತೆ, ಕರಿದ ಶೇಂಗ ಪಿತ್ತ. ದಿನಾ ರಾತ್ರಿ ಊಟಕ್ಕೆ ಮುದ್ದೆ ಇದ್ದರೆ ಸಂತೃಪ್ತ. ಸ್ನಾನಕ್ಕೆ ಬಿಸಿ ನೀರು ಬಿಡುವುದು, ತೊಟ್ಟ ಅಂಗಿ ಅಥವಾ ಪ್ಯಾಂಟಿನಲ್ಲಿ ಸುಕ್ಕು ಹುಡುಕುವುದು, ಊಟದ ನಂತರ ನೀರು ಕುಡಿದನೋ ಇಲ್ಲವೋ, ಮುಖದಲ್ಲಿನ ಗಡ್ಡದಲ್ಲೇನಾದರೂ ಬಿಳಿ ಮೂಡಿದೆಯೇ, ಕಾಲರ್ ಪಟ್ಟಿ ಸರಿಯಾಗಿ ಮಡಿಸಿರುವನೇ, ನೆನ್ನೆ ಬಿಚ್ಚಿಟ್ಟ ಸಾಕ್ಸನ್ನು ಒಗೆಯುವುದೇ ಮರೆತನಲ್ಲ, ರಾತ್ರಿ ಮಲಗಿರುವವನ ಕಾಲ ಮೇಲಿನ ಕಂಬಳಿ ಸರಿದಿದೆಯಲ್ಲ, ಇತ್ತೀಚೆಗೆ ಯಾಕೋ ಸ್ವಲ್ಪ ಗೊರಕೆ ಹೆಚ್ಚಾಗಿದೆ, ಕೆಲಸ ಹೆಚ್ಚೇನು, ಸಿಗರೆಟ್ ಬೇಡ, ಮದ್ಯ ಸ್ವಲ್ಪ ಕಡಿಮೆ ಮಾಡು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸು, ಯಾಕಿಷ್ಟು ತಡ, ಎಷ್ಟೆಂದು ಕಾಯುವುದು. ಅಬ್ಬಾ, ಅವನ ಪ್ರಪಂಚ ಹೊಕ್ಕವಳಿಗೆ ಮತ್ಯಾವುದರ ಪರಿವಿದೆ. ಇಷ್ಟೆಲ್ಲದರ ನಡುವೆ ರಜೆಯ ಭಾನುವಾರ ಕಂಬಳಿಯೊಳಗೆ ಗುಬ್ಬಚ್ಚಿಯಂತೆ ಅವುಚಿ ಅವನ ಭುಜಕ್ಕೊರಗಿ ಚಂದದ ರೊಮ್ಯಾಂಟಿಕ್ ಸಿನಿಮಾವೊಂದನ್ನು ನೋಡುವುದು ಅವಳ ಊಹೆಗೂ ಮೀರಿದ ಆತ್ಯಂತಿಕ ಕ್ಷಣ ಅಲ್ಲವೇ? ಈ ಕವಿತೆಯ ಆಶಯ ಅಂದರೆ, ಒಬ್ಬಳು ಪ್ರೇಮಿ ಅಥವಾ ಅವಳು ಹೆಂಡತಿನೇ ಆಗಿರಲಿ, ಅವಳು ಮೊದಲು ಪ್ರೇಮಿ ಆಗಿರ್ತಾಳೆ, ಅವಳು ಅವನನ್ನು ಎಷ್ಟು ಆಸೆ ಪಡ್ತಾಳೆ, ಅವನನ್ನು ಎಷ್ಟು ಕಾಳಜಿ ಮಾಡ್ತಾಳೆ, ಎಷ್ಟು ಅವನು ಹಿಂದಿಂದೇನೆ ನಿಂತು ಅವನ ಸೇವೆ ಮಾಡ್ತಾಳೆ. ಆದರೆ ಆ ಸೇವೆ ನಿಷ್ಕಲ್ಮಶವಾಗಿ ಮಾಡ್ತಾ ಹೋಗ್ತಾಳೆ ಅವಳು. ಅವಳು ಯಾವ ರಿಟರ್ನ್ಸ್ ಕೇಳಲ್ಲ ಅದಕ್ಕೆ. ಅವನು ನನ್ನನ್ನು ಪ್ರೀತಿಸ್ಲಿ ಅಂತಾಗಲಿ ಅವಳು ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ಅದು ಆಗಬೇಕು ಅನ್ನೋದು ಈ ಕವಿತೆಯ ಆಶಯ. ಪ್ರತಿಯೊಬ್ಬ ಗಂಡ ಕೂಡ ತನ್ನ ಹೆಂಡತಿಗೂ ಒಂದು ಆರೋಗ್ಯ ಇದೆ, ಅವಳಿಗೂ ಒಂದು ಬದುಕಿದೆ, ಅವಳದೇ ಒಂದು ಸ್ವತಂತ್ರ ಸ್ಪೇಸ್ ಇದೆ, ಅದನ್ನ ಅರ್ಥ ಮಾಡಿಕೊಂಡು ಅವಳ ಜೊತೆನಲ್ಲಿ ನಡ್ಕೊಂಡು ಹೋಗೋದು ತುಂಬಾ ಮುಖ್ಯ ಆಗುತ್ತೆ ಇವತ್ತಿಗೆ. ಯಾಕಂದ್ರೆ ಅವಳು ದುಡಿತಿರ್ತಾಳೆ, ಇಬ್ರು ದುಡಿಮೆಯಲ್ಲಿರುವಂತ ಗಂಡ ಹೆಂಡತಿ ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು, ಅವಾಗಷ್ಟೇ ಜೀವನ ಸ್ವಾರಸ್ಯಕರ ಆಗಿರುತ್ತೆ ಅನ್ನೋದು ಈ ಕವಿತೆಯ ಆಶಯ.
6: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾ ಶಿಲ್ಪಶ್ರೀ ಹರವು. ಕವನದ ಶೀರ್ಷಿಕೆ ಕಳೆದು ಹೋಗುತ್ತಿದ್ದಾನೆ. ಕನಸು ಕಸವುಗಳ ಕಾವಲ್ಲಿ ಹೈರಾಣಾಗಿ ಬೂದಿಯಾದರೂ ಅದರಲ್ಲೇ ಜೀವ ತಳೆವ ಫೀನಿಕ್ಸ್. ನೇಗಿಲು ಗುದ್ದಲಿಗಳಿಂದ ನಿತ್ಯವೂ ಸೀಳುತ್ತಿದ್ದರೂ ಬರಿದ ನೆಲದಲ್ಲಿ ಬಿದ್ದ ಒಂದು ಹದದ ಮಳೆಗೆ ಚಿಗಿವ ಚಿಗಿರಿ. ಬದುಕಿನುದ್ದಕ್ಕೂ ಕೂಗಾಡಿ ಹೋರಾಡಿದರೂ ಮುದುಡುವ ಕರಿಕಾಯ ಹೊತ್ತ ಅವನೀಗ ಬುಡಮೇಲಾದ ಹೊಳದಂಡೆಯ ಗರಿಕೆ. ಅವನಿಂದು ಕಟ್ಟಡ ಕಾರ್ಖಾನೆಗಳಡಿಯ ಅವಶೇಷ. ಅವನೆದೆಯೇ ರಸ್ತೆ ರೈಲುಗಳಿಗೆ ಹಾಸುಗಲ್ಲು. ನೀತಿ

0: ತಾಳುವ ಬಕಧ್ಯಾನಿಗಳ ತೆಕ್ಕೆಯಲ್ಲಿ ಉಸಿರುಗಟ್ಟಿರುವ ಅವನ ಕನಸುಗಳು ಹರಳುಗಟ್ಟುವ ಮುನ್ನವೇ ಮಾರಾಟವಾಗುತ್ತಿವೆ. ಹೊತ್ತು ಮೂಡುವ ಮುನ್ನ ಕೆಸರ ಗದ್ದೆಗಿಳಿದು ನೆಲತಾಯಿಯ ಒಡಲಿಗೆ ಪುಳಕ ನೀಡುವ ಅವ್ವನ ಅಪ್ಪಟ ಮಗನೀಗ ಹಸಿರ ಹೆಸರಲ್ಲಿ ಉಸಿರ ಕಳೆದುಕೊಳ್ಳುತ್ತಿದ್ದಾನೆ. ಕವನದ ಆಶಯ ಭೂಮಿ ತಾಯಿಯ ಮೊದಲ ಮಗ ಅಂದರೆ ಚೊಚ್ಚಲ ಮಗ ರೈತ. ರೈತ ಕಾಲದಿಂದಲೂ ಕೆಸರು ಗದ್ದೆಯಲ್ಲಿ ಶ್ರಮಪಟ್ಟು ಜೀವನವನ್ನು ನಡೆಸಿದ್ರೂ ಕೂಡ ಅವನಿಗೆ ಅವನ ಕನಸುಗಳನ್ನು ಈಡೇರಿಸಿಕೊಳ್ಳಲಾಗದಂತಹ ದುಸ್ಥಿತಿ ಸಂಕಟ ಇವತ್ತಿಗೂ ಯಾವತ್ತಿಗೂ ಅವನ ಬದುಕು ಹೀಗೆಯೇ ಎಂದು ನಿರ್ಧಾರ ಆಗಿರುವ ಹಾಗೆ ನಮ್ಮ ಸುತ್ತಲಿನ ವ್ಯವಸ್ಥೆ ಅವನ ಉಸಿರನ್ನ ಕಟ್ಟಿಸುತ್ತಿದೆ. ಹಾಗಾಗಿ ಅವನನ್ನ ಅಭಿವೃದ್ಧಿ ಹೆಸರಿನಲ್ಲಿ ಅವನ ಜಮೀನನ್ನ ಅವನನ್ನ ನಾವೆಲ್ಲ ಕಿತ್ತುಕೊಳ್ತಾ ಇದ್ದೇವೆ. ಇದರಿಂದ ಅವನಿಗೆ ಬಿಡುಗಡೆಯೇ ಇಲ್ಲವೇನೋ ಅನ್ನುವ ಜೊತೆಗೆ ಆ ರೈತನ ಪರಿಸ್ಥಿತಿ ಹೇಗಿದೆ ಅನ್ನುವುದರ ಚಿತ್ರಣ ಈ ಕವನದಲ್ಲಿ ಚಿತ್ರಿತವಾಗಿದೆ.
1: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹರ್ಷಿತಾ. ಕವನದ ಶೀರ್ಷಿಕೆ ಮುನ್ನಡೆಯಬೇಕು ನಗುತ್ತಲಿ. ಅದೆಷ್ಟೋ ವಿಧಾಯಗಳು ಸಂಭವಿಸುವವು ಬದುಕಲಿ, ಅದೆಷ್ಟೋ ವಿಧಾಯಗಳು ಸಂಭವಿಸುವವು ಬದುಕಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಬೇಕು ನಗುತ್ತಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಬೇಕು ನಗುತ್ತಲಿ. ಬರುವಾಗ ಏನನ್ನೂ ತರದೆ, ಬರುವಾಗ ಏನನ್ನೂ ತರದೆ, ಹೋಗುವಾಗೇನೂ ಕೊಂಡೊಯ್ಯದೆ, ಹೋಗುವಾಗ ಏನನ್ನೂ ಕೊಂಡೊಯ್ಯದೆ, ನಡುವಲ್ಲಿ ಬಯಸುವೆವು ಕಣ್ಣಿಗೆ ಕಂಡಿದ್ದೆಲ್ಲ ಬೇಕೆಂದು, ನಡುವಲ್ಲಿ ಬಯಸುವೆವು ಕಣ್ಣಿಗೆ ಕಂಡದ್ದೆಲ್ಲ ಬೇಕೆಂದು, ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ, ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ, ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು, ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು. ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆ ಏಕೆ, ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆ ಏಕೆ, ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮತ್ತೆ ಮರುಗುವುದೇಕೆ, ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮತ್ತೆ ಮರುಗುವುದೇಕೆ. ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ, ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲಿ. ಈ ಕವನದ ಆಶಯ ಬಂದು ನಮ್ಮ ಬದುಕಲ್ಲಿ ನಿರೀಕ್ಷಿತವಾಗಿ ಅಥವಾ ಅನಿರೀಕ್ಷಿತವಾಗಿ ಎಷ್ಟೋ ಜನ ಬರ್ತಾರೆ, ಆದರೆ ಬಂದವರೆಲ್ಲ ಜೊತೆಗೆ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಇತ್ತೀಚೆಗೆ ಎಷ್ಟೋ ಆತ್ಮಹತ್ಯೆ ಪ್ರಕರಣಗಳು ಇದರಿಂದಾನೇ ಆಗ್ತಿದ್ದಾವೆ. ಯಾರೋ ನಮ್ಮ ಜೊತೆ ಬರ್ತಾರೆ, ಇರ್ತಾರೆ, ಪ್ರೀತಿ ತೋರಿಸ್ತಾರೆ, ನಂತರ ಬಿಟ್ಟೋಗ್ತಾರೆ ಅಂದ ಮಾತ್ರಕ್ಕೆ ನಾವು ಅದನ್ನೇ ನೆನಪು ಮಾಡಿಕೊಂಡು ಕೊರಗದೆ ನಗ್ತಾ ಮುಂದೆ ಸಾಗಬೇಕು ಅನ್ನೋದೇ ಈ ಕವಿತೆಯ ಆಶಯ.
0: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹೆಚ್ ಆರ್ ಕನ್ನಿಕಾ. ನಾನು ವಾಚಿಸಲಿರುವಂತಹ ಕವನ ಸ್ನೇಹದ ಜ್ಯೋತಿ. ಸ್ನೇಹದ ಗುಡಿ ಕಟ್ಟಿ ಭಕ್ತಿ ಗಾನದಲ್ಲಿ ಮಿಂದು ಅಹಂಕಾರದ ಕುರುವನ್ನಳಿಸಿ ಅರ್ಚನೆ ಮಂತ್ರಗಳ ಜಪಿಸಿ ಬಿಡು. ಖಾಲಿಯಾದ ಬಾಂದಳಕ್ಕೆ ಚುಕ್ಕಿಗಳ ಚಿತ್ತಾರ ಬಿಡಿಸಿ ಬೆಳದಿಂಗಲ ಬೆಳಕಲ್ಲಿ ಮನದ ಕತ್ತಲೆ ಕಳೆದು ಬಿಡು. ಕುಂಬಾರನ ಮಣ್ಣಿನ ಹನತೆಗೆ ಗಾಣಿಗನ ತೈಲವ ಬೆರೆಸಿ ಕೃಷಿಕನು ಬೆಳೆದ ಹತ್ತಿಯನ್ನಿಟ್ಟು ಏಕತೆಯ ಸಂದೇಶ ಸಾರಿಬಿಡು. ನಿಶ್ಚಲ ಹೃದಯವು ಬಲವಾಗಿ ಪರಿಶ್ರಮವು ದೈವವಾಗಿ ನಿನ್ನ ಛಾಯೆಯ ಒಕ್ಕಳ ನಾಭಿಯಿಂದ ಸ್ನೇಹ ಜ್ಯೋತಿಯ ಬೆಳಗಿ ಬಿಡು. ಈ ಕವನದ ಆಶಯವೇನೆಂದರೆ ಸ್ನೇಹವೆಂಬ ಗುಡಿಯನ್ನ ಕಟ್ಟಿ ಭಕ್ತಿ ಭಾವದಲ್ಲಿ ಮಿಂದು ನಮ್ಮೆಲ್ಲಿರುವ ಅಹಂಕಾರವನ್ನು ಅಳಿಸಿದಾಗ ಸ್ನೇಹವೆಂಬ ಮಂತ್ರವನ್ನು ಜಪಿಸುತ್ತಾ ಬಾಳು ಬೆಳಗುತ್ತದೆ. ರಾತ್ರಿಯ ವೇಳೆಯಲ್ಲಿ ಬಾಂದಳವು ಚುಕ್ಕಿಗಳ ಬಿಡಿಸಿದ ಚಿತ್ತಾರದಲ್ಲಿ ಬೆಳದಿಂಗಲು ಕತ್ತಲೆಗೆ ದಾರಿ ತೋರಿಸುತ್ತಿದೆಯೋ, ಅದೇ ರೀತಿ ಮನದಲ್ಲಿ ತುಂಬಿರುವ ಎಷ್ಟೋ ಸಮಸ್ಯೆಗಳಿಗೆ ಈ ಸ್ನೇಹದ ಸಂಜೀವಿನಿ ಮನದ ಕತ್ತಲೆಯನ್ನ ಬೆಳಗುತ್ತದೆ. ಹೇಗೆ ಕುಂಬಾರ ಮಣ್ಣಿನ ಮಡಿಕೆಯ ದೀವಿಗೆಯಾಗಿ ಗಾಣಿಗನ ತೈಲವನ್ನು ಬೆರೆಸಿದಾಗ, ರೈತನು ಬೆಳೆದ ಹತ್ತಿಯನ್ನ ದೀಪವನ್ನ ಹಚ್ಚಿದಾಗ ಕತ್ತಲು ಬೆಳಗುತ್ತದೆ. ಕುಂಬಾರ ಗಾಣಿಗ ರೈತನಿಂದ ಶ್ರಮದಿಂದ ಕತ್ತಲೆಯನ್ನು ಬೆಳಗುವ ಹಣತೆ ಹೇಗೆ ಸಿದ್ಧವಾಯಿತೋ ಎಂದರೆ ಇದಕ್ಕೆ ಯಾವುದೇ ಜಾತಿ ಭೇದವಿಲ್ಲ. ಎಲ್ಲ ಸಂಬಂಧಗಳೆಲ್ಲ ಸ್ನೇಹವು ಪವಿತ್ರವಾದದ್ದು. ಯಾವುದೋ ವಯಮಾನ ಜಾತಿ ಮತ ಧರ್ಮಗಳ ಭೇದವಿಲ್ಲ. ಸ್ನೇಹವು ಬಲವಾಗಬೇಕಾದರೆ ಅಂತರಂಗವು ಪರಿಶುದ್ಧವಾಗಿರಬೇಕು ಎಂಬುದು ಈ ನನ್ನ ಕವನದ ಆಶಯ.
2: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಎಂ ಯು, ಕಾವ್ಯ ನಮ್ಮ ಶ್ವೇತಾ ಮಂಡ್ಯ. ಕವನದ ಶೀರ್ಷಿಕೆ ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ. ನಿನ್ನ ನಗುವಲ್ಲಿ ನಗುತ್ತಲಿದ್ದ ಹೊಲ ರಟ್ಟೆ ಸೋಲುವವರೆಗೂ ಹೆಂಟೆ ಹೊಡೆದ ಹಣೆಯಲ್ಲಿ ಬೆವರು ಒರೆಸಿ ಕೆಸರ ಮೆತ್ತಿಕೊಂಡು ಮಗುವಾಗುತ್ತಲಿದ್ದ ನಿನ್ನ ಮುಖ. ಮೈದುಂಬಿದ ಒಡೆತೆನೆಯ ಫಸಲು ಸೂಜಿಗಣ್ಣಿನೊಳಗಿಳಿದು ಕಾಡುವ ಹಸಿರಗದ್ದೆ. ಕೊರಳ ತಬ್ಬುವ ತೆಂಗು ಬಾಳೆ ಬೈತಲೆಯ ನೆನಪಿಸುವ ನಿನ್ನೊಲವ ಸೀಳುದಾರಿ. ಸುಗ್ಗಿಯ ಕಿಚ್ಚಿನಲ್ಲಿ ಚೋಮನ ಮಕ್ಕಳು ಡಂಕಣಕ ಡಂಕಣಕ ಕುಣಿದ ತಮಟೆಯ ತಾಳ. ನೆನಪಿದೆಯಾ, ಆ ರಾತ್ರಿ ಜಾತ್ರೆಯಾಗುತ್ತಿತ್ತು. ಗಂಗೆತ್ತಿನ ಜೋಡಿ ದಿಬ್ಬಣವಾಗಿ ಕೈಬೆರಳ ತುದಿಯಲ್ಲಿ ಬಣ್ಣ ಬಯಕೆಗೆ ಚಿತ್ರವಾಗುತ್ತಿದ್ದ ಘಳಿಗೆಗಳವು. ಭರವಸೆಯ ತೊಟ್ಟಿಲು ಚಂದ್ರ ಗೆಜ್ಜೆಯ ಮೋಡಿಗೆ ತಾಳ ಹಾಕುತ್ತಲಿದ್ದ. ಅಪ್ಪನಾಗಿ ಅಪ್ಪಿದ ಹೃದಯದ ಮೇಳ ತೊದಲು ನುಡಿ ಆಲಿಸಿದ ಗಣಮೇಳ. ಆಲಾಪ ತಟ್ಟಿದ ಚಪ್ಪಾಳೆಯ ಮೆಲಕು ಅಣ್ಣಾ. ನೇಗಿಲು ಹರಿದಂಗೆ ಬದುಕು, ನೇರ ಸರಳ ರೇಖೆಯ ಹಾಗೆ ಸಾಲು ತಿರುವಿನಲ್ಲಿ ವಕ್ರ ವೃತ್ತ ಹೀಗೆ. ಧ್ಯಾನದಲ್ಲಿ ಚಿತ್ತದ ಬೀಜ ಫಲ ಕೊಡುವುದು ಛಲದಿ ಮಣ್ಣ ಸೀಳಿ. ಮೂಕಮನಕ್ಕೆ ಮೆಲಕುವ ಬಾಯಿಗೆ ಹತ್ತಿ ಹುಲ್ಲನಿಟ್ಟು ಬಯಕೆಯ ಬಾಗಿನವನಿಟ್ಟು ಮೈದಡವಿದಾಗ ಕೈಗಳಲ್ಲಿ ಕರುಣೆ ಋಣವಾಗಿ ಆಡುತ್ತಿತ್ತು. ಗೋಧೂಳಿಯಲ್ಲಿ ಕಂಡ ನಿನ್ನ ಮುಖ ಹಾಲು ಹವಳದ ದಂಡೆಗಳಂತಾದ ಧಾರಾಳಿಯಾದ ನಿನ್ನ ಕನಸು ಯಾವ ಒಗಟಿಗೆ ಮುಖ ಮಾಡಿದೆ? ಯಾವ ಧ್ರುವ ದಿಕ್ಕಿಗೆ ನಡೆವಂತೆ ಮನ ಮಾಡಿದೆ? ಹೆಜ್ಜೆ ಹೆಜ್ಜೆಯಲ್ಲಿ ಕರುಳು ಮಿಡಿಯುತ್ತಲಿಹುದು. ಭಾವ ಭರತ ಜನ ಜನಪದವಾಗಿ ಮಾತು ಮಾತಿಗೂ ಜಗದ ಕಣ್ಣಿಯಲ್ಲಿ ನೊಂದವರ ನೊಗವಾಗಿ ಕಾಲದ ಎತ್ತುಗಳ ಮೇಲೆ ನಲಿಯಬೇಕು ನೀನು, ನಗುತ್ತಲಿರಬೇಕು. ಬೆಳಗು ಬೈಗು ಮುಂಜಾವಿನಲ್ಲಿ ಹಣೆಮರೆ ಮಾಚಿ ಕಣ್ಣ ದೂರಕ್ಕೆ ನೆಟ್ಟು ನನ್ನೊಳಗೆ ಇಳಿದ ಬೇಸಿಗೆಯ ಚಳಿ ಮಳೆಯ ಗಾಳಿಯಲ್ಲಿ ಬೆಚ್ಚಗೆ ಕೂತು ಆಡಿದ ಮಾತು ಮುಗಿದಿಲ್ಲ. ಮುಂಗಾರಿನ ತುಂತುರುವಿನಲ್ಲಿ ನಿನ್ನ ನೆರಳಿನಲ್ಲಿ ನಾನು ಹಿಂದೆ, ಭರವಸೆಯ ಕೊಡೆ ಹಿಡಿದ ನೀನು ಮುಂದೆ ಮುಂದೆ. ಉಳಿದಿರಲಿ ನಿನ್ನೊಳಗಿನ ಕಥೆಯ ಕಣಜ, ಇಂದಿಗೆ ಮುಗಿಯಲಾರದು. ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ. ಕವನದ ಆಶಯ, ನಾವೆಲ್ಲರೂ ಎಷ್ಟು ಸುಲಭವಾಗಿ ನಮ್ಮೆಲ್ಲ ಜವಾಬ್ದಾರಿಗಳನ್ನ ರೈತನ ಹೆಗಲಿಗೆ ನೂಕಿಬಿಡ್ತೇವೆ. ರೈತನನ್ನ ಬಹಳ ದೊಡ್ಡ ದೊಡ್ಡ ಮಾತುಗಳಿಂದ, ರೈತನೇ ದೇಶದ ಆಸ್ತಿ, ದೇಶದ ಬೆನ್ನೆಲುಬು ಅಂತೆಲ್ಲ ಹೇಳ್ತೇವೆ. ಅವನನ್ನ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ತೇವೆ. ಅವನ ಉದ್ಧಾರಕ್ಕಾಗಿ ನಮ್ಮ ಸರ್ಕಾರಗಳಂತೂ ಹತ್ತು ಹಲವು ಯೋಜನೆಗಳನ್ನ ಜಾರಿಗೆ ತರ್ತವೆ. ಇನ್ನು ರಾಜಕಾರಣಿಗಳು ಭರವಸೆಯ ಮಹಾಪೂರವನ್ನೇ ಕೊಟ್ಟು ಅವನಿಂದ ಮತವನ್ನ ತೆಗೆದುಕೊಂಡು ಅಧಿಕಾರದ ಗದ್ದುಗೆಗೆ ಏರ್ತಾರೆ. ಆದರೆ ಒಮ್ಮೆ ಬಂದು ನೋಡಿ ನೊಗಹೊಳುತ್ತಾ ಇರುವ ರೈತನ ಬೆನ್ನು ಯಾವ ಮಟ್ಟಿಗೆ ಬಾಗಿದೆ ಅಂತ ಹೇಳಿ. ಯಾರು ರೈತನೊಂದಿಗೆ ಕೂತು ಅವನ ಕಷ್ಟವನ್ನ ಸುಖವನ್ನ ಆಪ್ತವಾಗಿ ಕೇಳ್ತಕ್ಕಂಥ ಮನಸ್ಸಿರುವಂಥವರು? ಮನಸ್ಸಿರಲಿ, ಸಮಯ ಎಲ್ಲಿದೆ ನಮಗೆ? ಅವನ ಕಷ್ಟ ಸುಖಗಳನ್ನ ನಾವು ವೇದಿಕೆಗಳಲ್ಲಿ ಕೇಳ್ತೇವೆ, ಅವನ ಜೊತೆಗೆ ಮಾತನಾಡೋದಕ್ಕೆ ಸಮಯ ಕೂಡ ನಮಗೆ ಇರೋಲ್ಲ. ರೈತನನ್ನ ನಾವು ನಂಬಿಕೊಂಡು ಅವನು ಉಳುವುದರ ಮೂಲಕ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೂ ಕೂಡ, ಯಾರಾದರೂ ನೀನು ಏನ್ ಕೆಲಸ ಮಾಡ್ತಾ ಇದೀಯಾ ಅಂತ ಹೇಳಿದ್ರೆ, ನಾನು ಎಂಜಿನಿಯರ್ ಡಾಕ್ಟರ್ ಅಂತ ಹೇಳಿಕೊಳ್ಳುವ ಹೆಮ್ಮೆಯ ಭಾವ, ಒಬ್ಬ ರೈತ ನಾನು ರೈತ ಅಂತ ಹೇಳಿಕೊಳ್ಳುವವನ ಮನಸ್ಸಿನಲ್ಲಿ ಇಲ್ಲ. ಯಾಕಿಲ್ಲ? ಅವನಿಗೆ ಆ ಧೈರ್ಯವನ್ನ, ಆ ವೃತ್ತಿಯ ಘನತೆಯನ್ನ ನಾವು ಕೊಟ್ಟಿಲ್ಲ. ರೈತನಿಗೆ ಇಂದು ಬೇಕಾಗಿರುವುದು ಅನುಕಂಪದ ಮಾತಲ್ಲ, ಬದಲಾಗಿ ಅವನು ದುಡಿದದ್ದಕ್ಕೆ ತಕ್ಕ ಬೆಲೆ, ದುಡಿಯುವುದಕ್ಕೆ ಒಂದು ಮುಕ್ತ ಅವಕಾಶ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ಭರಾಟೆಗೆ ಸಿಲುಕಿ ನಾವಿಂದು ರೈತನ ಬದುಕನ್ನ ಮೂಲೆಗೊತ್ತರಿಸಿದ್ದೇವೆ. ಅವನ ಬದುಕು ದಿನದಿಂದ ದಿನಕ್ಕೆ ಶೋಚನೀಯವಾಗುವ ಹಾಗೆ ಮಾಡಿಬಿಟ್ಟಿದ್ದೇವೆ. ಈ ಎಲ್ಲ ಪಾಪಕರ್ಮಗಳು ಯಾರಿಂದ ಆದವು? ನಮ್ಮಿಂದ ಆಗ್ತಾ ಇರ್ತಕ್ಕಂಥ ತಪ್ಪುಗಳೇ. ಇದನ್ನ ಒಮ್ಮೆ ನಮಗೆ ನಾವೇ ವಿಮರ್ಶೆ ಮಾಡಿಕೊಂಡು ನಾವು ಏನ್ ಮಾಡಬಹುದು ರೈತನಿಗೆ? ರೈತನಿಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಅವನ್ ಬೆಳೆದಂತಹ ಬೆಲೆಗೆ ತಕ್ಕ ಪರಿಹಾರವನ್ನ ಕೊಟ್ಟು ಅವನಿಗೊಂದು ಗೌರವಯುತವಾದಂತಹ ಬದುಕನ್ನ ಆತ ನಡೆಸೋದಿಕ್ಕೆ, ಅಂದ್ರೆ ಸಾಲ ಮುಕ್ತನಾಗಿ, ಇಲ್ಲಿ ಯಾವ ರೈತರು ಕೂಡ ನನಗೆ ಬಂಗ್ಲೆ ಬೇಕು, ಕಾರ್ ಬೇಕು, ಅಷ್ಟು ಹಣ ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇಲ್ಲ. ಬದಲಾಗಿ ಅವರಿಗೆ ಬೇಕಾಗಿರುವುದು ಸಾಲದ ಹೊರೆ ಇಲ್ಲದೆ ಬೆಳೆ ಬೆಳೆಯುವ ಅವಕಾಶ. ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ತಾನು ಬೆಳೆದ ಬೆಳೆಗೆ ಸಿಗಬೇಕಾದಂತ ನಿಜವಾದಂತ ಬೆಲೆ, ಇದಿಷ್ಟನ್ನ ರೈತ ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಈ ಎರಡು ಅವಕಾಶಗಳನ್ನ ಅವನಿಗೆ ನಾವು ಕೊಡುವುದೇ ಆದ್ರೆ ಅವನ ಜೊತೆಗೆ ನಾವು ಸಮಯ ಕಳೆದು ಅವನನ್ನ ನಾವು ತಿಳಿದುಕೊಂಡು ಅವನಿಗೆ ಬೇಕಾದ ಮುಕ್ತ ಅವಕಾಶವನ್ನ ನಾವು ಕಲ್ಪಿಸಿಕೊಟ್ಟಿದ್ದೆ ಆದ್ರೆ ಖಂಡಿತವಾಗಿಯೂ ರೈತರ ಎಲ್ಲ ರೈತರ ಬದುಕು ಹಸನಾಗತ್ತೆ. ಕೃಷಿಯನ್ನೇ ಪ್ರಧಾನವಾಗಿ ಉಳ್ಳಂತ ನಮ್ಮ ಭಾರತ ನಿಜವಾಗಿಯೂ ಅಭಿವೃದ್ಧಿ ಪಥದತ್ತ ಸಾಗೋದಿಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ ಎನ್ನುವಂತ ಒಂದು ವಿಶಾಲವಾದ ಆಲೋಚನೆಯನ್ನ ಇಟ್ಕೊಂಡು ನಾನು ರೈತನೊಂದಿಗೆ ನಡೆಸಿರುವಂತಹ ಒಂದು ಸ್ವಗತ ಎನ್ನುವ ನಿಟ್ಟಿನಲ್ಲಿ ಕಲ್ಪನೆ ಮಾಡಿಕೊಂಡು ರಚನೆ ಮಾಡಿರ್ತಕ್ಕಂಥ ಪದ್ಯ ಇದು. ಧನ್ಯವಾದಗಳು.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೇವಿಕಾ ಎನ್ಎಸ್. ನನ್ನ ಕವನದ ಶೀರ್ಷಿಕೆ ತಥಾಗತ. ನಡುರಾತ್ರಿಯ ನೀರವದೊಳಗೆ ಮಿಂದೆದ್ದ ಮಿಂಚಿನ ಮಯೂಖ ಸಾರ ಸಂಸಾರವ ತ್ಯಜಿಸಿ ಭವದ ಬಂಧಾನುಬಂಧಗಳ ಕಳಚಿ ಇಹದ ರವಕೆ ಬೇಸತ್ತು ಪರದ ನೀರವಕ್ಕೆ ಮನಸೋತು ಬದುಕಿನ ಸತ್ಯ ಸಾರ್ಥಕತೆಯ ಅರಸುತ ಮುನ್ನೆಡೆದ ಮಹಾಯೋಗಿ ತನ್ನ ಕೇಶರಾಶಿಯಲ್ಲೊಂದು ರಜತ ಎಳೆಯ ಕಂಡು ಕಸಿವಿಸಿಗೊಂಡ ನಿರ್ಲಿಪ್ತ ಕ್ಷಣಿಕ ಸುಖಭೋಗಗಳ ದಾಸನಾಗದೆ ಸರ್ವ ತ್ಯಾಗಿ ಸಮಚಿತ್ತ ಜ್ಞಾನಿಯಾದ ಕೀರ್ತಿಶೇಷ ಜಗದ ತಮವ ದೂರ ಸರಿಸಿ ದಿವ್ಯ ಪ್ರಭೆಯ ಕಿರಣ ಸುರಿಸಿ ಹಾಸೆ ಹಿಂಸೆಗಳ ಕಾಲಿಂ ಪೊಸಕಿ ದೇಶ ಕೋಶವ ತೊರೆದ ಧೀರೋದಾತ್ತ ನಿನಗೆ ನೀನೇ ಬೆಳಕೆಂದು ಹಾಸಿಯೇ ದುಃಖದ ಮೂಲವೆಂದು ಮಾನುಷ ಧರ್ಮ ಒಂದೇ ಎಂದು ಬ್ರಹ್ಮಾಂಡದೊಳಗಣ ಸಕಲ ಜೀವರಾಶಿಗಳಲ್ಲಿ ಲೇಸನೇ ಬಯಸಿ ಸರ್ವ ಸಮತೆಯ ಸಾರಿದ ಶಾಂತಮೂರ್ತಿ ಜಾತಿ ಮತ ಭೇದಗಳ ತುಂಡರಿಸಿ ಸರ್ವರೊಳಗೊಂದಾಗುವ ಬಿತ್ತವ ಬಿತ್ತರಿಸಿ ದಿಗ್ದಿಗಂತದತ್ತ ಹೆಜ್ಜೆಯಿಟ್ಟ ಮಹಾತ್ಮ ರಾಜ್ಯ ಪದವಿ ಭೂಮಿ ಬಂಗಾರ ಮದಿರೆ ಮಾನಿನಿ ಮೋಹ ಧನದಾಹ ಸ್ವಾರ್ಥದೊಳು ಬದುಕು ಆಸ್ವಾದಿಸುವ ಭ್ರಷ್ಟರು ಕೆಸರಳು ಹೊರಳಿ ಹಿಗ್ಗುವ ಮಹಿಷ ಮಂದೆ ಹೇಸಿಗೆಯ ತಿಂದು ತೇಗಿ ಗಟಾರದೊಳಗೆ ಹೊರಳಾಡುವ ಸೂಕರ ಹಿಂಡು ವ್ಯವಸ್ಥೆಯ ಬುಡಮೇಲು ಮಾಡಿ ಅಟ್ಟಹಾಸದಿ ಮೆರೆಯುತಿಹ ಬಕಸಂತತಿ ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು ತಥಾಗತ ಪರಿಶುದ್ಧಗೊಳಿಸು ತಥಾಗತ. ಈ ಕವನದ ಆಶಯ ಜಗತ್ತಿಗೆ ಬೆಳಕನ್ನ ನೀಡಿದಂತಹ ಬುದ್ಧನ ಕುರಿತಂತೆ ಬರೆದದ್ದು. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಎಂಬ ಬೇಂದ್ರೆ ಅವರ ಕವಿತೆಯ ಸಾಲು ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿ ಎಲ್ಲವನ್ನೂ ಪರಿತ್ಯಾಗ ಮಾಡಿ ಮೋಕ್ಷವ ಹುಡುಕುತ್ತಾ ಹೋದಂತಹ ಬುದ್ಧನ ಬದುಕು ನಮಗೆಲ್ಲರಿಗೂ ಕೂಡ ಇವತ್ತು ಪಾಠವಾಗಿ ನಮ್ಮ ಕಣ್ಮುಂದೆ ಬಂದು ನಿಲ್ಲತ್ತೆ. ಈ ಸಮಾಜದ ಒಳಗಡೆ ಜನರು ಸ್ವಾರ್ಥದ ಬದುಕಿನಲ್ಲಿ ಬದುಕ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಬುದ್ಧನ ಒಂದು ಪ್ರಭೆ ಒಂದು ಬೆಳಕು ನಮ್ಮೆಲ್ಲರ ಬದುಕನ್ನ ಪರಿಶುದ್ಧಗೊಳಿಸಲಿ ಅನ್ನುವಂತಹ ಒಂದು ಆಶಯ ಈ ಕವನದು.
4: ಇದುವರೆಗೂ ಕವನಮಾಲೆ ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಇಂದು ಸಂಜೆ 6:50 ನಮ್ಮ ನಿಲಯದಿಂದ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕೆಡಗುರೆ ಇಂದು ರಾತ್ರಿ 8:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಾಸನದ ಸುಷ್ಮಾ ಸಿಂಧು ಅವರಿಂದ ಸಣ್ಣ ಕತೆ ಮೂಡಿಬರುವುದು, ನಂತರ ಮಮತಾ ಅರಸೀಕೆರೆ ಅವರಿಂದ ಸ್ವರಚಿತ ಕವನ ವಾಚನ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

ಇಂದು ರಾತ್ರಿ 9:30 ನಮ್ಮ ನಿಲಯದಿಂದ ಭಾಗವತಿಕೆಯ ಮೇಳ ಪ್ರಸಾರವಾಗುವುದು ತುರುವೇಕೆರೆ ತಾಲೂಕು ಕೊಳಲ ಗ್ರಾಮದ ಮಹಾಲಿಂಗಪ್ಪ ಕೆಎಸ್ ಮತ್ತು ತಂಡದವರಿಂದ. ನಂತರ 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಮೂಡಿಬರುವುದು.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ,
1: ತೆಂಗಿನ ತೇರು ತೆಂಗಿನ ತೇರು ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು
2: ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಕುರಿತ ಸಮಗ್ರ ಮಾಹಿತಿಯನ್ನು ಪ್ರತಿ ಶನಿವಾರ ನಿಮಗಾಗಿ ತರಲಿದೆ ತೆಂಗಿನ ತೇರು.
1: ಈ ಅಭಿಯಾನದ ಸರಣಿಯಲ್ಲಿ ತೆಂಗಿನ ಕುರಿತು ಸಂಶೋಧನೆ ನಡೆಸಿರುವ ವಿಜ್ಞಾನಿಗಳು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ತೆಂಗಿನ ಬೆಳೆಯಲ್ಲಿ ಉತ್ತಮ ಬೇಸಾಯ ಕ್ರಮಗಳನ್ನು ರೂಢಿಸಿಕೊಂಡಿರುವ ಕೃಷಿಕರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ತೆಂಗಿನ ತೋಟಗಳನ್ನು ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ತೆಂಗಿನ ತೇರು ಪ್ರತಿ ಶನಿವಾರ ಸಂಜೆ 6:50

ಕೆಳಗುರಿ ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಆಗ್ತಾ ಇದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.

0: ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ ಬಣಕಾರ್ ಅವರು. ಮೊದಲಿಗೆ ಕೇಳೋಣ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
1: ಕೇಳುಗ್ರೆ, ಸುಂದರ ಕುಟುಂಬ, ಆರೋಗ್ಯವಂತ ಕುಟುಂಬ ಇರಬೇಕು ಅನ್ನೋದು ಎಲ್ಲರ ಅಭಿಲಾಷೆ ಆಗಿರ್ತದೆ. ಆದ್ರೆ ಇವತ್ತು ನಾವು ಎಷ್ಟೋ ಕುಟುಂಬಗಳಲ್ಲಿ ನೋಡ್ತೀವಿ, ಮನೆಯ ಹಿರಿಯರು ಯಾವ್ಯಾವುದೋ ವ್ಯಸನಕ್ಕೆ ಈಡಾಗಿರ್ತಾರೆ. ಮತ್ತೆ ಕೆಲವು ಕುಟುಂಬಗಳಲ್ಲಿ ಮಕ್ಕಳು ಇವತ್ತು ಚಟಕ್ಕೆ ದಾಸರಾಗ್ಬಿಟ್ಟಿರ್ತಾರೆ. ಅಂತ ಕುಟುಂಬಗಳಲ್ಲಿ ಒಂದು ಸಾಮರಸ್ಯ, ಒಂದು ಖುಷಿಯ ವಾತಾವರಣ ಕೊರತೆ ಕಂಡು ಬರ್ತದೆ. ನಮಗೆ ಕುಟುಂಬ ಬಹಳ ಸೌಹಾರ್ದಯುತವಾಗಿರಬೇಕು, ಪ್ರೀತಿ ಅಂತಃಕರಣದಿಂದ ಕೂಡಿರಬೇಕು ಅಂದಾಗ ನಾವು ಚಟಗಳಿಂದ ಮುಕ್ತರಾಗಿ ಉತ್ತಮ ಜೀವನವನ್ನ, ಪೋಷಕಾಂಶ ಭರಿತ ಆಹಾರವನ್ನ ಸೇವಿಸ್ತಾ, ಒಳ್ಳೆ ಹವ್ಯಾಸಗಳನ್ನು ಇಟ್ಟುಕೊಂಡು ಸಕಾರಾತ್ಮಕ ರೀತಿಯಲ್ಲಿ ನಾವು ಜೀವನ ಪ್ರೀತಿಯನ್ನ ಬೆಳೆಸಿಕೊಂಡಾಗ ಇದೆಲ್ಲ ಸಾಧ್ಯ ಆಗ್ತದೆ. ಅದಕ್ಕಂತೇನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಶಾಮುಕ್ತ ಭಾರತ್ ಅಭಿಯಾನ್ ಅನ್ನುವಂತ ಒಂದು ವಿಶೇಷ ಯೋಜನೆಯನ್ನು ಕೂಡ ತಂದ್ರು. ಅಂದ್ರೆ ನಶೆಗೆ ಕಾರಣವಾಗುವಂತ ಎಲ್ಲ ಚಟಗಳನ್ನ ನಾವು ದೂರ ಇರಿಸಿಕೊಂಡು ಜೀವನವನ್ನ ಮಾಡಬೇಕು ಅಂತ. ಇವತ್ತು ಈ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ಮಾಡಿಕೊಡ್ತಾ, ಈ ಚಟಗಳಿಗೆ ಬಲಿಯಾದವರು ಹೇಗೆ ಮುಕ್ತಿ ಕಾಣಬೇಕು, ಅವರಿಗೆ ಇರುವಂತಹ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳ ಬಗ್ಗೆ ಆಗಲಿ, ಚಟಗಳನ್ನ ಬಿಡುವ ಬಗ್ಗೆ ಆಗಲಿ ವಿವರವಾದ ಮಾಹಿತಿಯನ್ನ ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ್ ಬಸಯ್ಯ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರು.
2: ನಮಸ್ಕಾರ ಮೇಡಮ್.
1: ಡಾಕ್ಟ್ರೆ, ಒಂದೊಂದು ಮನೆಯೊಳಗ ನೋಡ್ತಾ ಹೋದ್ರ ಒಂದೊಂದು ಮನ್ಯಾಗ ಒಂದೊಂದು ಚಟ ಇರ್ತಾವ. ಮನೆಯಲ್ಲಿ ಹಿರೇ ಮನುಷ್ಯ ಕುಡ್ಕೊಂಡ್ ಬಂದ್ರ ಮಕ್ಕಳು ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಗುಟ್ಕಾ ಹಾಕೊಳ್ಳೋದು ಇಂಥದ್ದು. ಮನೆಯ ಹೆಣ್ಮಗಳ ಪರಿಸ್ಥಿತಿ ಮಾತ್ರ ಬಹಳ ಗಂಭೀರ ಆಗಿರ್ತದೆ. ಇಂಥ ಕುಟುಂಬಗಳನ್ನ ನಾವಿವತ್ತು ನೋಡೋದು ಬಹಳ ಸಾಮಾನ್ಯ ಆಗ್ಬಿಟ್ಟದ. ಅಂದ್ರೆ ಈ ಚಟ ಅನ್ನೋದು ಮನುಷ್ಯನನ್ನ ಚಟಕ್ಕೇರಿಸಲಿಕ್ಕೆ ಹೊಂಟಾವ ಅಂತ ಸಾಮಾನ್ಯ ಮಾತಾಡ್ತೀವಿ. ಈ ಚಟಗಳಿಗೆ ಮನುಷ್ಯ ಯಾಕೆ ದಾಸ ಆಗ್ತಾನೆ, ತಾವೊಬ್ಬ ಮನಃಶಾಸ್ತ್ರಜ್ಞರಾಗಿ ಹೇಳಕ್ ಇಷ್ಟಪಡ್ತೀರಿ?
2: ಎಸ್ ಮೇಡಮ್, ಈ ಚಟ ಅನ್ನೋದು ಅನಾದಿ ಕಾಲದಿಂದ, ಅಂತಂದ್ರೆ ಈಗ ಮಾನವನ ರೆವಲ್ಯೂಷನ್ ಆಯ್ತು ಅವಾಗಿಂದನು ಒಂದಿಲ್ಲ ಒಂದು ರೀತಿಯ ಚಟಗಳನ್ನ ಮನುಷ್ಯ ಮಾಡ್ತಾ ಬಂದಿದ್ದಾನೆ. ಅದಕ್ಕೆ ಕಾರಣ ಏನಂತಂದ್ರೆ ಒಂದು ರಿಕ್ರಿಯೇಷನ್ ಅಥವಾ ಎಂಟರ್ಟೈನ್ಮೆಂಟ್ ಇರಬಹುದು. ಈಗ ಬಹಳ ಕೆಲಸ ಮಾಡಿರ್ತಾರೆ, ಒಂದ್ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಎಲ್ಲರ ಜೊತೆ ಕುಂತು ಮನೋರಂಜನೆ ಸಲುವಾಗಿನೂ ಅದು ಮೊದಲು ಮಾಡುತ್ತಿದ್ರು. ಇತ್ತೀಚೆಗೆ ಅದು ಮನೋರಂಜನೆ ಅಥವಾ ರಿಕ್ರಿಯೇಷನ್ ಅನ್ನೋದರ ಒಂದು ಡೆಫಿನೇಷನ್ ಚೇಂಜ್ ಆಗಿಬಿಟ್ಟೈತಿ. ಅದು ನಮ್ಮ ಮೆದುಳಲ್ಲಿ ನಾವು ಏನೇ ಒಂದು ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಲ್ಲ ಅದೊಂಥರ ನಮಗೆ ಪ್ಲೆಜರ್, ಒಂಥರ ಖುಷಿ ಕೊಡುವಂತಹ ನರವಾಹಕಗಳನ್ನ ಹೆಚ್ಚಿಗೆ ಮಾಡ್ತೈತಿ. ಅದರಿಂದ ನಾವು ಪದೇ ಪದೇ ಈ ಚಟಗಳು, ಅದು ಆಲ್ಕೋಹಾಲ್ ಇರಬಹುದು ಅಥವಾ ಗಾಂಜಾ ಇರಬಹುದು ಅಥವಾ ತಂಬಾಕು ಬೀಡಿ ಇರಬಹುದು, ಅದನ್ನ ಮಾಡಕ ಪ್ರಯತ್ನ ಮಾಡ್ತೀವಿ. ಅದೊಂಥರ ತಾತ್ಪೂರ್ತಿಕ ನಮಗ ಸ್ವಲ್ಪ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತಿತ್ತು ಅನ್ನುವ ತಪ್ಪು ಕಲ್ಪನೆ ಜನಗಳಲ್ಲಿ. ಹಿಂಗಾಗಿ ಅವರು ರಿಯಲ್ ಲೈಫ್ ಸಮಸ್ಯೆಗಳನ್ನ ಬಿಟ್ಟು ಆ ಚಟಗಳನ್ನು ಮಾಡಿದ್ರೆ ನಾವು ಟೆನ್ಷನ್ ಮುಕ್ತರಾಗಬಹುದು ಅಂತ ಹೇಳಿ ಅನ್ಕೊಳ್ತಾರೆ. ಆದ್ರೆ ಅದು ಆ ರೀತಿ ಇಲ್ಲ, ಅದೊಂದು ಮಿಥ್ಯ. ಹಿಂಗಾಗಿ ಅದು ಹೆಚ್ಚಿಗೆ ಹಾಕೋತ್ ಹೋಗ್ತೈತಿ, ಆ ಸಬ್ಸ್ಟೆನ್ಸ್ ಯೂಸ್ ಡಿಪೆಂಡೆನ್ಸ್ ಆಗಿಬಿಡ್ತೈತಿ, ಅಡಿಕ್ಷನ್ ಆಗಿಬಿಡ್ತೈತಿ. ಹಿಂಗಾಗಿ ನೀವೇನು ಹೇಳಿದ್ರಲ್ಲ, ಒಂದು ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾವು. ಮನಿ ಹೆಣಮಗಳ ಸಮಸ್ಯೆ ಅನುಭವಿಸ್ತಾಳೆ, ಅನೇಕ ರೀತಿ ಆರೋಗ್ಯ ಸಮಸ್ಯೆ, ಫೈನಾನ್ಷಿಯಲ್ ಇಶ್ಯೂಸ್ ಬಹಳಷ್ಟು ತರ ಆಗ್ತದೆ.
1: ಈಗ ಇತ್ತೀಚಿನ ನಮ್ಮ ಯುವ ಪೀಳಿಗೆಯನ್ನ ನಾವು ನೋಡಿದಾಗ ಹೆಚ್ಚು ಜನ ಈ ಗುಟ್ಕಾಗಳ ದಾಸರಾಗ್ಬಿಟ್ಟಾರ. ಅದು ಏನೋ ನೀವು ಹೇಳಿದಂಗೆ ಆ ಕ್ಷಣಕ್ಕೆ ಅದು ಒಂದು ತರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಇರಬಹುದು. ಹಂಗಾಗಿ ಇವತ್ತು ನಾವು ಬೇರೆ ಸಿನಿಮಾಗಳಲ್ಲಾಗ್ಲಿ ಟಿವಿಗಳಲ್ಲಾಗ್ಲಿ ಸ್ಲೋಗನ್ ನೋಡ್ತೀವಿ, ಇಂಜುರಿಯಸ್ ಟು ಹೆಲ್ತ್ ಅನ್ನೋದು ನೋಡ್ತೀವಿ. ಆದಾಗ್ಯೂ ಕೂಡ ಮತ್ತೆ ಆ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಅಂದ್ರೆ ಇದು ಕೊಡುವ ಕ್ಷಣಿಕ ಸುಖಕ್ಕೆ ಇವತ್ತು ನಮ್ಮ ಯುವ ಪೀಳಿಗೆ ಬಲಿ ಆಗ್ತಾ ಇದ್ದಾರೆ ಅಂತ ಹೇಳ್ತೀರಾ?
2: ಹೌದು ಮೇಡಮ್. ಈಗ ಮನೆಯಾಗ ಈ ಮಕ್ಕಳು ಯೂಶಲಿ ಹೆಂಗ ಒಳ್ಳೇದನ್ನ ಅಥವಾ ಕೆಟ್ಟದ್ದನ್ನ ಕಲಿತಾರ ಅಂತಂದ್ರ, ದೊಡ್ಡವರು ಏನ್ ಮಾಡ್ತಾರ ಅದನ್ನ ನೋಡಿ ಒಳ್ಳೇದನ್ನ ಕೆಟ್ಟದ್ದನ್ನ ಕಲಿತಾರ. ಈಗ ನಮ್ಮ ಮನೆಯಾಗ ಹಿರಿಯರು ಯಾರೋ ಡ್ರಿಂಕ್ಸ್ ಮಾಡ್ತಾರ ಅಂತಂದ್ರ ಅದನ್ನ ನಾನು ನಾರ್ಮಲೈಸ್ ಮಾಡ್ಕೊಂಡಿರ್ತೇನೆ. ಅವರು ಅದನ್ನ ಮಾಡ್ತಾರಂದ್ರೆ ನಾ ಮಾಡಿದ್ರೆ ಬಹುಶಃ ತಪ್ಪಿರ್ಲಿಕ್ಕಿಲ್ಲ, ಅದು ಸಮಾಜ ಒಪ್ಕೊಳ್ಬಹುದು ಅಂತ ಹೇಳಿ. ಇದೊಂದು ಕಾರಣ. ಎರಡನೇದು, ಈಗ ದೃಶ್ಯ ಮಾಧ್ಯಮದಲ್ಲಿ ಎಸ್ಪೆಷಲಿ ಅದು ಫಿಲ್ಮ್ ಇರಬಹುದು ಅಥವಾ ಆಡ್ಸ್ ಇರಬಹುದು, ಸೋಷಿಯಲ್ ಮೀಡಿಯಾ ಇರಬಹುದು, ಈ ದುಶ್ಚಟಗಳನ್ನ ವೈಭವೀಕರಣ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಅಲ್ಲಿ ನೀವ್ ಹೇಳದಂಗ ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಹಾಕ್ತಾರ, ಅದೊಂಥರ ನೇಮ್ ಸೇಕ್. ಅದು ವೈಭವೀಕರಣ ಮಾಡಿದ ಕೂಡಲೇ ಅದು ನಾನು ಕೂಲ್ ಕಾಣಿಸ್ತೇನೆ, ನನ್ನ ಎಲ್ಲರೂ ನನ್ನ ನೋಡಿ ಇಂಪ್ರೆಸ್ ಆಗ್ತಾರ ಅನ್ನೋ ಕಾರಣದಿಂದನೂ ಸಹ ಯುವಜನತೆ ಆ ಚಟಕ್ಕೆ ಮಾರು ಹೋಗ್ತಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪಿಯರ್ ಪ್ರೆಷರ್. ಈ ಸಹಪಾಠಿಗಳು ಏನಿರ್ತಾರೆ ಅದನ್ನ

0: ಒಂದ್ಸಲ ಟ್ರೈ ಮಾಡಿ ನೋಡು, ಎಲ್ಲರೂ ಮಾಡ್ತಿರ್ತಾರೆ ಅಂತ ಹೇಳ್ಬಹುದು. ಅಥವಾ ಆ ಗುಂಪಿನ ಒಂದು ಭಾಗ ಆಗುವ ಸಲುವಾಗಿ ನಮಗ್ ಮನಸ್ಸಿಲ್ದಿದ್ರು ಸಹಿತ ನಾವು ಅದನ್ನ ಮಾಡಿಸ್ತೀವಿ. ಮತ್ತೆ ಆ ಏಜ್ ಅಲ್ಲಿ ಕ್ಯೂರಿಯಾಸಿಟಿ, ಕುತೂಹಲ, ಈಗ ಯಾವ್ದು ಬೇಡ ಅಂತ ಹೇಳ್ತಿರ್ತಾರೆ ಅದನ್ನೇ ಮಾಡಿ ನೋಡುವಂತ ಕುತೂಹಲ ಹೆಚ್ಚಿಗೆ ಇರ್ತೈತಿ ಆ ವಯಸ್ಸಲ್ಲಿ. ಹಿಂಗಾಗಿ ಅವ್ರು ಅದನ್ನ ಪ್ರಯತ್ನ ಮಾಡ್ತಾರೆ. ಅದು ಒಂದ್ಸಲ ಶುರು ಮಾಡಿದ ಮೇಲೆ ಅದು ಕೊನೆ ಇಲ್ಲದ ಹಂಗ ಮುಂದುವರಿತಾ
1: ಹೋಗ್ತದೆ. ಈಗ ಡಾಕ್ಟರ್, ಇದು ನಾವು ಯುವಕರು ಹಿರಿಯರು ಅಂತಂದ್ವಿ, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರನ್ನು ಕೂಡ ನಾವು ನೋಡಿದಾಗ ಬೇರೆ ಬೇರೆ ವೃತ್ತಿ ಮಾಡ್ತಿರ್ತಾರೆ. ಅಂದ್ರೆ ತರಕಾರಿ ಮಾರುವುದಿರಬಹುದು, ಹೊಲ ಮನೆಗಳಲ್ಲಿ ಕೆಲಸ ಮಾಡುವಂತ ಮಹಿಳೆ ಇರಬಹುದು, ಅವರು ಕೂಡ ಈ ಕೈಯಲ್ಲಿ ಎಲೆ ಅಡಿಕೆ ತಂಬಾಕನ್ನ ತಿಕ್ಕಿ ಬಾಯಲ್ಲಿಟ್ಕೊಳ್ಳುದು ಅದು ಕೂಡ ಒಂದು ಚಟ. ಆ ಕೆಲಸದ ಒಂದು ಒತ್ತಡವನ್ನ ಮರಿಲಿಕ್ಕೆ ಅವರು ಹಾಕೊಳ್ತಾರೆ. ಅದು ಬಾಯಲ್ಲಿ ಇಟ್ಕೊಂಡು ಎಷ್ಟೋ ಸಂದರ್ಭದಲ್ಲಿ ಕ್ಯಾನ್ಸರ್ ರೋಗ ಆಗಿ ಪರಿಣಮಿಸ್ತಾ ಇದೆ. ಇದು ಕೂಡ ಒಂದು ಮಾರಕನೆ.
0: ಹೌದ್ರಿ ಮೇಡಮ್, ಅಂದ್ರೆ ಅದೊಂಥರ ನಮ್ಮ ಪಾರ್ಟ್ ಆಫ್ ಕಲ್ಚರ್ ಅಂತ ಹೇಳ್ಬಹುದು. ನಮ್ಮ ಭಾಗದಾಗ, ಉತ್ತರ ಕರ್ನಾಟಕ ಭಾಗದಾಗ, ಈ ತಂಬಾಕು ತಿನ್ನೋದನ್ನ ನಾವು ಚಟ ಅಂತ ಹೇಳಿ ಬಹುಶಃ ಕರ್ಕೊಳಕ್ ಸ್ವಲ್ಪ ಹಿಂಜರಿತೀವಿ. ಯಾಕಂದ್ರೆ ಎವ್ರಿ ಥರ್ಡ್ ಪರ್ಸನ್ ಅವರು ತಂಬಾಕನ್ನ ಆತು ಗುಟ್ಕಾ ಆತು ಅದನ್ನ ತಿಂತಾನೆ ಇರ್ತಾರೆ. ಈಗ ಬೆಳಗಿನ ಸಂಜೆ ತನಕ ಕೆಲಸ ಮಾಡ್ತಿರ್ತೀವ್ರಿ, ಸುಸ್ತಾಗಿರ್ತೈತಿ, ಅದ್ರ ಸಲುವಾಗಿ ತಗೋತೀವಿ ಅಂತ ಹೇಳ್ತಾರೆ. ಆದ್ರೆ ಬರೀ ಅದು ಒಂದ ಅಲ್ಲ, ಅದನ್ನ ಬಿಟ್ಟು ಬೇರೆ ಒಂದು ಆಕ್ಟಿವಿಟೀಸ್ ಮಾಡಿದ್ರು ಸಹಿತ ನಮ್ಮ ಸುಸ್ತು ಕಡಿಮೆ ಆಗ್ಬಹುದು, ನಮ್ಮ ಬೋರ್ಡಮ್ ಕಡಿಮೆ ಆಗ್ಬಹುದು. ಈಗ ಬಹಳಷ್ಟು ಜನ ಸಂಜೆ ಮುಂದ್ಕೊಂತು ಭಜನೆ ಮಾಡ್ತಿರ್ತಾರೆ, ಬಹಳಷ್ಟು ಜನ ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ. ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದ್ರಿಂದ ನಮ್ಮ ಸುಸ್ತು, ನಮ್ಮ ಬೋರ್ಡಮ್ ಕಡಿಮೆ ಮಾಡ್ಕೊಳ್ಬಹುದು. ಈಗ ಅದು ಚಟ ಆಗಿ ಪರಿಣಮಿಸಿದ ಮೇಲೆ ನಾವೊಂದು ಎಕ್ಸ್ಕ್ಯೂಸ್, ಒಂದು ಕಾರಣ ಕೊಡ್ತೀವಿ, ಇಲ್ಲ ಸುಸ್ತಾಗಿರತೈತಿ ಅದ್ರ ಸಲುವಾಗಿ ಮಾಡ್ತೀವಿ ಅಂತ ಹೇಳಿ. ಅದನ್ನ ಬಿಟ್ಟು ಬಹಳಷ್ಟು ಜನ ಆರೋಗ್ಯವಂತ ಜೀವನ ನಡೆಸ್ತಿರ್ತಾರೆ. ಹಿಂಗಾಗಿ ಬೇರೆ ಆಕ್ಟಿವಿಟೀಸ್ ಒಳಗೆ ತೊಡ್ಕೊಂಡ್ರೆ ಈ ತಂಬಾಕು ಗುಟ್ಕಾ ಅದನ್ನೆಲ್ಲ ಬಿಟ್ಟು ಸಹಿತ ನಾವು ಆರೋಗ್ಯವಂತ ಜೀವನ ನಡೆಸಬಹುದು.
1: ಅಂದ್ರೆ ನಶಾಮುಕ್ತ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ. ಆದ್ರೆ ಸಾಮಾನ್ಯವಾಗಿ ಈ ಚಟಕ್ಕೆ ಬಲಿಯಾದವರ ಒಂದು ಅನಿಸಿಕೆ ಅಭಿಪ್ರಾಯವನ್ನ ನೀವು ಕೇಳಿದ್ರ, ಏ ಸಾಧ್ಯನೇ ಇಲ್ರಿ ಬಿಡ್ಲಿಕ್ಕೆ, ಒಂದ್ 10 ಸಿಗರೇಟ್ ಸೇದವ, ಒಂದ್ 2 ಕಡಿಮೆ ಆದ್ರೂ ಕೂಡ ಒಂಥರ ವಿಲವಿಲ ಒದ್ದಾಡ್ ಬಿಡ್ತಾನೆ. ಅಂದ್ರೆ ಅಷ್ಟೊಂದು ಇದು ನಮ್ಮ ದೇಹ ಮನಸ್ಸಿನ ಮೇಲೆ ಪ್ರಭಾವ ಬೀರಿರ್ತದ ಹೆಂಗ?
0: ಹೌದ್ರಿ ಮೇಡಮ್, ಅದು ಎರಡು ರೀತಿ. ಒಂದು ಬಯಾಲಜಿಕಲ್, ನಮ್ಮ ಮೆದುಳಿನ ಮೇಲೂ ಪರಿಣಾಮ ಬೀರಿರ್ತೈತಿ. ಅಲ್ಲೂ ಕೆಲವೊಂದು ಕೆಮಿಕಲ್ ಚೇಂಜಸ್ ಆಗಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳಿ ಆಗ್ತಾವ. ಈಗ ನೀವು ಹೇಳಿದ್ರಿ 10 ಸಿಗರೇಟ್ ಸೇದವ, 2 ಸಿಗರೇಟ್ ಸೇದಿದ್ರು ಸಹಿತ ವಿಲಿವಿಲಿ ಮಾಡ್ತಾನೆ ಅಂತ ಹೇಳಿ. ಯಾಕಂತಂದ್ರೆ ನಾವು ಆ ನಿಕೋಟಿನ್ ಅನ್ನೋ ಪದಾರ್ಥಕ್ಕೆ ಒಗ್ಗಿ ಬಿಟ್ಟಿರ್ತೀವಿ. ಅದ್ರ ಪ್ರಮಾಣ ದೇಹದೊಳಗ ರಕ್ತದೊಳಗೆ ಕಡಿಮೆ ಆದ ಕೂಡಲೇ ಮೆದುಳು ಒಂಥರ ಏನೋ ಕಳ್ಕೊಂಡಂಗ್ ಫೀಲ್ ಮಾಡ್ತೈತಿ. ಅದಕ್ಕೆ ನಮಗ್ ಮತ್ತ ಅದು ವಾಪಸ್ 2 10 ಬೇಕು ಅಂತ ಹೇಳಿ ಆಗ್ತಿರ್ತೈತಿ. ಒಂದೇದು. ಎರಡನೇದು, ನಾವು ಅದಕ್ಕೆ ಜೋಡಿಸ್ಕೊಂಡ್ ಬಿಟ್ಟಿರ್ತೀವಿ. ಅದು ಇಲ್ಲದಿದ್ರೆ ನಮಗ್ ಕೆಲಸ ಸರಿಯಾಗಿ ಮಾಡಕ್ ಆಗುದಿಲ್ಲ, ಮೈಂಡ್ ಫ್ರೆಶ್ ಇರುವುದಿಲ್ಲ. ಅಥವಾ ಇನ್ನೊಂದು ಹೇಳಬೇಕು, ಮೋಸ್ಟ್ ಕಾಮನ್ ಅಂತಂದ್ರೆ ಬೆಳಿಗ್ಗೆ ನಮ್ಮ ದಿನ ಏನ್ ಶುರು ಆಗ್ತಿತ್ತಲ್ಲ, ನಮಗ ಸಿಗರೇಟ್ ಸೇದಿದ್ರೆ ಟಾಯ್ಲೆಟ್ ಹೋಗಕ್ ಆಗುದಿಲ್ಲ, ಅದು ಬಹಳಷ್ಟು ಜನ ಕಾರಣ ಹೇಳ್ತಾರೆ. ಅದಕ್ಕೆ ಅದಕ್ಕೆ ಸಂಬಂಧ ಇಲ್ರಿ, ಅದು ರೂಢಿ ಮಾಡ್ಕೊಂಡ್ ಬಿಟ್ಟಿರ್ತೀವಿ. ಅದು ಕಂಡೀಷನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ನಾವು ಆ ಕ್ರಿಯೆ ಮಾಡಬೇಕಾದ್ರೆ ಅದು ಇನ್ನೊಂದು ಸಿಗರೇಟ್ ಇಲ್ಲದಾಗ ಅದು ಒಂದ್ ಸ್ವಲ್ಪ ದಿವಸ ನಮಗ್ ತೊಂದರೆ ಆಗ್ತೈತಿ. ಬಟ್ ಅದಕ್ಕೆ ಏನೋ ಬಯಾಲಜಿಕಲ್ ಕನೆಕ್ಷನ್ ಇಲ್ಲ. ನೀವ್ ಹೇಳದಂಗ ಈ ನಶಾ ಮುಕ್ತಿ ಮಾಡಿಕೊಂಡು ಆರೋಗ್ಯವಂತ ಜೀವನ ನಾವು ಆರಾಮಾಗಿ ನಡೆಸಬಹುದು.
1: ಈಗ ಈ ಎಲ್ಲ ಚಟಗಳನ್ನ, ಅಂದ್ರೆ ಅದು ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಅಥವಾ ಬೇರೆ ಬೇರೆ ಇವೆಲ್ಲ ಡ್ರಗ್ಸ್ ಏನ್ ಹೇಳ್ತೀವಿ, ಇವುಗಳ ಒಂದು ಸೇವನೆಯಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳು ಆಗಬಹುದು ಅಂತ ಹೇಳ್ತೀರಿ?
0: ಎಸ್ ಮೇಡಮ್, ಇದ್ರ ಬಗ್ಗೆ ಸಾಮಾಜಿಕವಾಗಿ ಆಮೇಲೆ ಎಲ್ಲಾ ಮೀಡಿಯಾದಲ್ಲಿ ಸಾಕಷ್ಟು ಮಾಹಿತಿ ಇದೆ, ಎಲ್ಲರಿಗೂ ಗೊತ್ತಿದ್ದೇ ಇದೆ, ಇಲ್ಲಂತಲ್ಲ. ಈಗ ಮೇನ್ಲಿ ಹೇಳಬೇಕು ಅಂತಂದ್ರೆ ಬೈ ಅಂಡ್ ಲಾರ್ಜ್ ಮೋಸ್ಟ್ ಕಾಮನ್ ಇತ್ತೀಚೆಗೆ ಕ್ಯಾನ್ಸರ್ ಪ್ರಿವಲೆನ್ಸ್ ಹೆಚ್ಚಿಗೆ ಆಗ್ಲಿಕ್ಕೆ. ಎಲ್ಲರೂ ಅದಕ್ಕೆ ಏನ್ ಹೇಳ್ತಾರ, ನಮ್ಮ ಆರೋಗ್ಯದ ಮೇಲೆ ಈ ಆಹಾರದ ಆಹಾರ ಪದ್ಧತಿ ಇರಬಹುದು, ಅಡಲ್ಟ್ರೇಟೆಡ್ ಆಹಾರ ಇರಬಹುದು, ಅಥವಾ ಪೊಲ್ಯೂಷನ್ ಇರಬಹುದು ಅಂತ ಹೇಳ್ತಾರೆ. ಬಟ್ ಮುಖ್ಯ ಕಾರಣ ಈ ದುಶ್ಚಟಗಳು. ಈ ಆಲ್ಕೋಹಾಲ ಒಂದು ಆಲ್ಮೋಸ್ಟ್ 20-25 ಟೈಪ್ ಆಫ್ ಕ್ಯಾನ್ಸರ್ಸ್ ಗೆ ಅದು ಕಾರಣ ಆಗೈತಿ. ತಂಬಾಕಂತೂ ನಿಮ್ಗೆ ಗೊತ್ತಿದ್ದ ಐತಿ. ಆಮೇಲೆ ಈ ಗಾಂಜಾ ಅಥವಾ ಕ್ಯಾನಬಿಸ್ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಐತಿ, ಅದರಿಂದ ಸ್ಕಿಜೋಫ್ರೇನಿಯಾ ಅಂತ ಹೇಳಿ ಒಂದು ಮಾನಸಿಕ ಕಾಯಿಲೆ ಆಗತ್ತೆ. ಈಗ ಅದನ್ನ ಬಿಟ್ಟು ಸಹಿತ ದಿನನಿತ್ಯದ ಜೀವನದೊಳಗೆ ಹೈಪರ್ ಎಸಿಡಿಟಿ ಆಗಬಹುದು, ಅದಾದ್ಮೇಲೆ ಇತ್ತೀಚೆಗೆ ನೀವು ಇನ್ಫರ್ಟಿಲಿಟಿ ಹೆಚ್ಚಿಗೆ ಆಗ್ತಾ ಇತ್ತು, ಅದನ್ನ ಗಮನಿಸಿರಬಹುದು. ಅದಕ್ಕೂ ಈ ಆಲ್ಕೋಹಾಲ್ ಮತ್ತೆ ತಂಬಾಕು ಕಾರಣ ಅಂತ ಹೇಳಿ ಸ್ಟಡೀಸ್ ಹೇಳಿದಾವೆ. ಹೀಗಾಗಿ ನೀವು ಒಂದು ರೋಗ ಹೇಳ್ರಿ, ಅದಕ್ಕೆ ಇದು ಕಾರಣ ಅಲ್ಲ ಅಂತ ಹೇಳುವ ಸೀನ ಇಲ್ಲ. ಪ್ರತಿಯೊಂದು ರೋಗಗಳು ಈ ದುಶ್ಚಟಗಳಿಂದ ಆಗಬಹುದು. ಅದಕ್ಕಿಂತ ಹೆಚ್ಚಿಗೆ ಮನಸ್ಥಿತಿ ಹಾಳಾಗ್ತತಿ, ಮನಸ್ಸಿಗೆ ನೆಮ್ಮದಿ ಹಾಳಾಗ್ತತಿ, ಕೌಟುಂಬಿಕ ಜೀವನ ಹಾಳಾಗ್ತತಿ. ಸೊ ಇವೆಲ್ಲ ಆರೋಗ್ಯ ಸಮಸ್ಯೆಗಳು ದುಶ್ಚಟಗಳಿಂದ ಆಗೋದು.
1: ಈಗ ಡಾಕ್ಟರ್ ಶಿವಾನಂದ್ ಅವರು, ಒಂದು ಕಾಲದೊಳಗ ಮಹಿಳೆ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬಹಳ ಒಂದು ಆದರ್ಶ ನಾರಿಯ ಚಿತ್ರ ಬರ್ತಾ ಇತ್ತು. ಆದ್ರೆ ಇವತ್ತು ಈ ಮಹಿಳೆ ಕೂಡ ಸಾಕಷ್ಟು ಚಟಗಳಿಗೆ ದಾಸಳಗಳು. ಇವತ್ತು ಮದ್ಯಪಾನ ಮಾಡುವ ಮಹಿಳೆಯರನ್ನ ನಾವು ನೋಡ್ತೀವಿ, ಸ್ಮೋಕ್ ಮಾಡುವ ಮಹಿಳೆಯರನ್ನ ನೋಡ್ತೀವಿ. ಇದಕ್ಕೆ ಈ ಮಹಿಳಾ ಸಬಲೀಕರಣ, ಮಹಿಳಾ ಶಿಕ್ಷಣ, ಮಹಿಳಾ ಸ್ವಾತಂತ್ರ್ಯ, ಇದು ಒಂದು ಕಾರಣ ಆಗಿದೋ ಅಥವಾ ಅವರಿಗೂ ಕೂಡ ಈ ವೃತ್ತಿಯ ಒಂದು ಒತ್ತಡ ಕಾರಣ ಆಗಿದಂತ ಹೇಳ್ತೀರಿ?
0: ಸಬಲೀಕರಣ ಅಂತ ಹೇಳಕ್ ಹೋಗುದಿಲ್ರಿ ಮೇಡಮ್. ಸಬಲೀಕರಣ ಡೆಫಿನೆಟ್ಲಿ ಆಗ್ಲೇಬೇಕು. ಮೋಸ್ಟ್ಲಿ ಅದೊಂಥರ ಮೈಂಡ್ಲೆಸ್ ವೆಸ್ಟರ್ನೈಸೇಷನ್ ಅಂತ ಹೇಳಬಹುದು. ಈಗ ಪಾಶ್ಚಿಮಾತ್ಯ ದೇಶದೊಳಗೆ ಅವ್ರು ಏನ್ ಮಾಡ್ತಾರ ಅದನ್ನ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡಕತ್ತೀವಿ, ಮತ್ತ ಅದ ಒಂಥರ ಕೂಲ್ ಸ್ಟೇಟ್ಮೆಂಟ್, ನಾವು ಬರೀ ಮಾಡರ್ನ್ ಆಗಿ ಇದು ಮಾಡ್ತೀವಿ ಅಂತ ಅನ್ಕೊಂಡು ಬಹುಶಃ ಅದು ಹೆಣ್ಮಕ್ಳು ಎಸ್ಪೆಷಲಿ ಆತರ ಮಾಡ್ತಿರ್ಬೋದು. ಅಫ್ಕೋರ್ಸ್ ಈ ಸ್ಟ್ರೆಸ್ ಏನೈತಿ, ಒತ್ತಡ ಏನೈತಿ, ಅದು ಕಾರಣ ಐತ್ರಿ. ಆದ್ರೆ ಅದು ಗಂಡ ಮಕ್ಕಳ ದೇಹ ಮತ್ತೆ ಹೆಣ್ಮಕ್ಕಳ ದೇಹ ಬೇರೆ ಇರ್ತೈತಿ. ಗಂಡ್ಮಕ್ಳಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅವ್ರ ಸಬ್ಸ್ಟೆನ್ಸ್ ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಲಿಕ್ಕಿಲ್ಲ. ಆದ್ರೆ ಹೆಣ್ಮಕ್ಳ ದೇಹ ರಚನೆ ಭಾರಿ ಸೂಕ್ಷ್ಮ ಇರ್ತೈತಿ, ಹಿಂಗಾಗಿ ಒಂದ್ ಸ್ವಲ್ಪ ಅವ್ರ ಅದನ್ನ ಅಬ್ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರ್ತೈತಿ. ಆಮೇಲೆ ನೀವು ಹೇಳ್ದಂಗ ಈ ಹೆಣ್ಣನ್ನೋದು ಈಗ ಒಂದು ಮನಿ ಆಧಾರ ಸ್ತಂಭ ಇದ್ದಂಗ, ಈಗ ಅವಳೇ ದುಶ್ಚಟಗಳಿಗೆ ದಾಸರಾಗಿ ಬಿಟ್ರೆ ಬಹುಶಃ ಆ ಮನಿ ಉಳಿಲಿಕ್ಕಿಲ್ಲ. ಹಿಂಗಾಗಿ ನಾನು ಸಬಲೀಕರಣ ಡೆಫಿನೆಟ್ಲಿ ಬೇಕು, ವಿದ್ಯೆ ಬೇಕು, ಕೆಲಸ ಬೇಕು, ಫೈನಾನ್ಶಿಯಲ್ ಇಂಡಿಪೆಂಡೆನ್ಸ್ ಬೇಕು. ಬಟ್ ಅದರ ಅರ್ಥ ನಾವು ಬ್ಲೈಂಡ್ ಆಗಿ ವೆಸ್ಟರ್ನ್ ಕಲ್ಚರ್ ಮಾಡೋದು ಬೇಡ ಅಂತ ಹೇಳಿ ನಾನು.
1: ಅಂದ್ರೆ ಈಗ ಇವತ್ತು ನಾವು ನೋಡಿದಾಗ ಸಾಕಷ್ಟು ಜನ ವೈದ್ಯರು ಹೇಳ್ತಿರ್ತಾರೆ, ಗರ್ಭಿಣಿಯರಲ್ಲಿ ಮದ್ಯಪಾನ ಧೂಮಪಾನ ಕಂಡು ಬಂದಾಗ ಅವರಿಂದ ಜನಿಸುವಂತ ಮಕ್ಕಳ ಮೇಲೆ ಕೂಡ ಅದು ದುಷ್ಪರಿಣಾಮ ಬೀರುತ್ತದೆ. ಅಂದ್ರೆ ಸಮಾಜಕ್ಕೆ ನಾವು ಆರೋಗ್ಯವಂತ ಮಕ್ಕಳನ್ನ ಕೊಡುವ ದೃಷ್ಟಿಯೊಳಗೂ ಕೂಡ ಇವತ್ತು ತೊಂದರೆ ಆಗ್ತಾ ಇದೆ ಅನ್ನುವಂತದ್ದು. ಈಗ ಡಾಕ್ಟರ್ ಶಿವಾನಂದ್ ಅವರು, ಈ ಚಟಗಳಿಂದ ದೂರ ಇರಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಹೇಳ್ತೀರಿ?
0: ಮೇಡಮ್, ಮನೆಯ ಮೊದಲ ಪಾಠಶಾಲೆ, ನಾವು ನಮ್ಮ ಮಕ್ಕಳಿಗೆ ನಮಗಿಂತ ಸಣ್ಣವರಿಗೆ ಆದರ್ಶಪ್ರಾಯವಾಗಿ ನಾವು ಮಾಡಿ ತೋರಿಸಬೇಕು, ಹೇಳಬಾರದು. ಒಂದೇದು. ಎರಡನೇದು, ಕೌಟುಂಬಿಕವಾಗಿ ಎಲ್ಲಾ ಸರಿ ಇತ್ತು ಅಂತಂದ್ರೆ ಅಲ್ಲಿ ಬೇರೆ ಕಡೆ ಆ ನೆಮ್ಮದಿಯನ್ನ ಅರಸುವಂತ ಪ್ರಶ್ನೆ ಬರುವುದಿಲ್ಲ. ಆಮೇಲೆ ಮೂರನೇದು, ಈಗ ಯುವಜನತೆ ಎಸ್ಪೆಷಲಿ ತಮ್ಮ ಸಹಪಾಠಿಗಳನ್ನ ಸಂಗಾತಿಗಳನ್ನ ಚೂಸ್ ಮಾಡ್ಕೋಬೇಕು. ಆಮೇಲೆ ನಾಲ್ಕನೇದು, ಒತ್ತಡವನ್ನ ನಿಭಾಯಿಸಲಿಕ್ಕೆ ಬಹಳಷ್ಟು ಹೆಲ್ದಿ ಕೋಪಿಂಗ್ ಆಕ್ಟಿವಿಟೀಸ್ ಇದಾವೆ. ಅದು ಯೋಗ ಇರಬಹುದು, ಪ್ರಾಣಾಯಾಮ ಇರಬಹುದು, ಗೆಳೆಯರ ಜೊತೆ ಕುತ್ಕೊಂಡು ಮಾತಾಡೋದಿರಬಹುದು, ಅಥವಾ ಆಧ್ಯಾತ್ಮದ ಬಗ್ಗೆ ಭಜನೆ ಮಾಡೋದಿರಬಹುದು, ಅದನ್ನೆಲ್ಲ ನಾವು ಮಾಡಿಕೊಂಡ್ರೆ ಇದೇನು ತಪ್ಪು ಕಲ್ಪನೆ ಐತಿ, ಡ್ರಿಂಕ್ಸ್ ಮಾಡಿದ್ರೇ ನಾವು ಒತ್ತಡವನ್ನು ಕಡಿಮೆ ಮಾಡ್ಕೊಂತೀವಿ, ಅದು ಒಂದು ಫ್ಯಾಕ್ಟರ್. ಆಮೇಲೆ ಇತ್ತೀಚೆಗೆ ಏನೋ ಖುಷಿ ಆಯ್ತು, ಏನೋ ಅಚೀವ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಫಸ್ಟ್ ಗೆ ಬರೋದೇ ಮದ್ಯಪಾನ, ಬಹುಶಃ ಅದು ಇಲ್ಲ ಪಾರ್ಟಿ ಮಾಡೋದು. ಅದು ಇಲ್ಲದನು ಸಹಿತ ನಾವು ಸಾಕಷ್ಟು ಒಳ್ಳೆ ಮೂಮೆಂಟ್ ಗಳನ್ನ ಎಂಜಾಯ್ ಮಾಡಬಹುದು. ಆ ದಿಕ್ಕಿನಲ್ಲಿ ನಾವು ಎಲ್ಲರೂ ನೋಡಬೇಕು, ಅದು ದೊಡ್ಡವರು ಸಣ್ಣವರು ಅಂತಲ್ಲ, ಸಮಾಜದ ಪ್ರತಿಯೊಬ್ಬರು ನೋಡಬೇಕು. ನೋಡಿದಾಗ ಈ ದುಶ್ಚಟಗಳನ್ನ ನಾವು ವಿಮುಕ್ತಿ ಮಾಡೋದಕ್ಕೆ ಪ್ರಾಕ್ಟಿಕಲಿ ಪಾಸಿಬಲ್ ಆಗ್ಲಿಕ್ಕಿಲ್ಲ, ಅದನ್ನ ಆದಷ್ಟು ಕಡಿಮೆ ಮಾಡಬಹುದು ಅಂತ ಹೇಳಿ ಅನ್ಕೊಳ್ತೇನೆ.
1: ಈಗ ಆಲ್ರೆಡಿ ಚಟಕ್ಕೆ ದಾಸರಾಗ್ಬಿಟ್ಟಿರ್ತಾರೆ, ವರ್ಷಗಟ್ಟಲೆ ಕುಡಿತಾ ಬಂದ್ಬಿಟ್ಟಿರ್ತಾರೆ, ಅಂದ್ರೆ ಈಗ ಬಿಡುವ ಸ್ಥಿತಿ ಒಳಗೆ ಇರುವುದಿಲ್ಲ. ಆದ್ರೆ ಮನೆಯೊಳಗೆ ಇರುವಂತಹ ಮಹಿಳೆಯರು ಮಕ್ಕಳು ಇದರಿಂದ ರೋಸ್ ಹೋಗಿರ್ತಾರೆ, ಒದ್ದಾಡ್ತಿರ್ತಾರೆ. ಅಂತವರ ಚಟವನ್ನ ಬಿಡಿಸ್ಲಿಕ್ಕೆ ಈ ಚಟ ಮುಕ್ತ ಕೇಂದ್ರಗಳೇನಾದ್ರೂ ಇದೆಯಾ? ಅದರ ಕಾರ್ಯ ಹೆಂಗಿದೆ?
0: ಈಗ ಆಲ್ಮೋಸ್ಟ್ ಎಲ್ಲಾ ಹಾಸ್ಪಿಟಲ್ಸ್ ಅಲ್ಲಿ ಈ ಫೆಸಿಲಿಟಿ ಅವೈಲೇಬಲ್ ಐತ್ರಿ. ಅವ್ರನ್ನ ಕರ್ಕೊಂಡು ಬಂದ್ರೆ ಫಸ್ಟ್ ಗೆ ಡಿಟಾಕ್ಸಿಫಿಕೇಶನ್ ಅಂತ ಮಾಡ್ತೀವಿ, ಅದಾದ್ಮೇಲೆ ಅವ್ರಿಗೆ ಏನ್ ಹಂಬಲ ಇರ್ತೈತಿ ಅದು ಡ್ರಿಂಕ್ಸ್ ಮಾಡಬೇಕು ಅಂತ ಹೇಳಿ ಅದನ್ನ ಕಡಿಮೆ ಮಾಡಕ್ ಕೆಲವೊಂದು ಮೆಡಿಕೇಶನ್ಸ್ ಇದಾವೆ. ಜೊತೆಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ಕಾರಣಕ್ಕೆ ಅವ್ರು ಡ್ರಿಂಕ್ಸ್ ಮಾಡ್ತಾರೆ, ಅದಾದ್ಮೇಲೆ ಏನಾದ್ರು ಸಮಸ್ಯೆಗಳಿತ್ತು ಅಂತಂದ್ರೆ ಅದನ್ನ ಹೆಂಗ್ ನಿಭಾಯಿಸೋದು ಹೇಳ್ಕೊಡ್ತೀವಿ. ಆಮೇಲೆ ಹಂಬಲಾದಾಗ ತಮ್ಮನ್ನು ತಾವು ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅದನ್ನ ಹೇಳ್ಕೊಡ್ತೀವಿ. ಈ ತರ ಬಹಳಷ್ಟು ಕೇಂದ್ರಗಳಿದಾವೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಡಿಮ್ಯಾನ್ಸ್ ಧಾರವಾಡ, ಅಲ್ಲಿ ಸಪರೇಟ್ ಆಗಿ ನಶಾಮುಕ್ತಿ ಯೂನಿಟ್ ಅಂತಾನೆ ಐತಿ. ಆಮೇಲೆ ಬಿಟ್ರೆ ನಮ್ಮಲ್ಲಿ KMC ಸ್ಪೆಷಲೈಸ್ಡ್ ನಾವು ಒಂದು ಯೂನಿಟ್ ಮಾಡಿದೀವಿ, ಡಾಕ್ಟರ್ಸ್ ಇದಾರೆ, ಅದನ್ನ ಮಾಡ್ತೀವಿ. ಆಮೇಲೆ ಹೊರಗಡೆನೂ ಬಹಳಷ್ಟು ನಶಾಮುಕ್ತಿ ಕೇಂದ್ರಗಳಿದಾವೆ. ಆಮೇಲೆ ಈಗ ಟೆಲಿಮಾನಸ್ ಹೆಲ್ಪ್ ಲೈನ್ ಏನೈತಿ ಅದನ್ನ ಸಂಪರ್ಕಿಸಿ ಸಹಿತ ಅವ್ರು ಸಾಕಷ್ಟು ಮಾಹಿತಿಯನ್ನ ತಗೊಳ್ಬಹುದು. ಹಿಂಗಾಗಿ ಫೆಸಿಲಿಟೀಸ್ ಅದಾವ್ರಿ, ಬಟ್ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಆಗ್ಬೇಕಂತ ಅನ್ಕೊಳ್ತೇನೆ.
1: ಅಂದ್ರೆ ಈಗ ಆಗ್ಲೇ ಇದರ ಪ್ರಯೋಜನ ಜನ ಪಡಿತಾ ಇದ್ದಾರೆ ಅಂತ ಹೇಳ್ತೀರಿ?
0: ಡೆಫಿನೆಟ್ಲಿ ಮೇಡಮ್, ತುಂಬಾ ಜನ ಪಡಿತಾ ಇದಾರೆ. ಆಮೇಲೆ ಈ ಸಾಕಷ್ಟು ಸ್ವಸಹಾಯ ಸಂಘಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇತ್ತೀಚೆಗೆ 2500ನೇ ಒಂದು ನಶಾಮುಕ್ತಿ ಶಿಬಿರ ಮಾಡ್ತು ಇಲ್ಲೇ ಹುಬ್ಬಳ್ಳಿಲೆ. ಸೊ ಆತರ ಸಂಘಗಳು ಮಾಡ್ತಿರ್ತವೆ, ಅದನ್ನ ಉಪಯೋಗನು ಪಡ್ಕೊಳ್ತಾ ಇದಾರೆ. ಆದ್ರೆ ಪ್ರತಿ ದಿವಸ ಆ ಚಟಕ್ ಬಲಿಯಾಗೋರ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗ್ತಾ ಇತ್ತಂತಂದ್ರೆ ಬಹುಶಃ ದಿನ ನಾವು ಶಿಬಿರ ಮಾಡಬೇಕಾಗುವಂತ ಪರಿಸ್ಥಿತಿ ಬರಬಹುದು.
1: ಅದರಲ್ಲೂ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಎಲೆ ಅಡಿಕೆ ತಂಬಾಕು ಅನ್ನೋದು ಒಂದು ಬಹಳ ಸಾಮಾನ್ಯವಾದದ್ದು. ಬಹುಶಃ ಡಾಕ್ಟರ್ ಶಿವಾನಂದ್ ಅವರ ಈ ಒಂದು ಎಲೆ ಅಡಿಕೆಯನ್ನ ಜಗದು ಉಗಿಯೋದು ನಮ್ಮ ಕೋವಿಡ್ ಟೈಮ್ನಲ್ಲೇ ಒಂಚೂರು ಕಡಿಮೆ ಆಗಿತ್ತು ಏನು ಅಂದ್ರೆ, ಆ ಒಂದು ರೋಗಕ್ಕೆ ಹೆದರ್ಕೊಂಡು ಮನುಷ್ಯ ಸ್ವಲ್ಪ ಉಗುಳುದು ಕಡಿಮೆ ಮಾಡಿಕೊಂಡಿದ್ದ. ಆದ್ರೆ ಇದು ಒಂದು ಅಸಭ್ಯ ಲಕ್ಷಣ, ಒಬ್ಬ ಉತ್ತಮ ನಾಗರಿಕರ ಲಕ್ಷಣ ಅಲ್ಲ ಇದು. ಈಗ ಮತ್ತೆ ಸಾಕಷ್ಟು ಕಾಯ್ದೆ ಕಾನೂನುಗಳು ಕೂಡ ಬಂದಿವೆ, ಈ ಕಚೇರಿಗಳಲ್ಲಿ ಧೂಮಪಾನ ಮಾಡಬಾರದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರದು ಅನ್ನೋದು. ಆದಾಗ್ಯೂ ಕೂಡ ಒಂದ್ಸಲ ಮನುಷ್ಯ ಇದನ್ನ ಮೀರಿ ಮಾಡ್ತಾ ಇದ್ದಾನೆ.
0: ಅದೇ ಈಗ ಒಂಥರ ಪಾರ್ಟ್ ಆಫ್ ನಮ್ ಕಲ್ಚರ್ ಆಗ್ಬಿಟ್ಟಿರ್ತದೆ. ಈಗ ಗುಟ್ಕಾ ಹೆಚ್ಚಿಗೆ ಸೇಲ್ ಆಗೋದು ಉತ್ತರ ಕರ್ನಾಟಕದೊಳಗೆ. ಈ ಬೆಂಗಳೂರು ಸೈಡ್ ಎಲ್ಲ ಹೋದ್ರೆ ಜನ ನಮ್ ಕಡೆಯಿಂದ ಹೋದವರು ಉಗುಳಕ್ ಜಾಗ ಹುಡುಕ್ತಿರ್ತಾರೆ, ಅಲ್ಲಿ ಅಷ್ಟೊಂದು ಇಲ್ಲ ಅದು. ಹಿಂಗಾಗಿ ಅದು ಆ ಸಿವಿಕ್ ಸೆನ್ಸ್ ನಮ್ಮಲ್ಲೇನೆ ಬರಬೇಕು. ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಮ್ಮ ಸುತ್ತಮುತ್ತಲ ಇರೋರಿಗೂ ಒಳ್ಳೇದಲ್ಲ, ನಮ್ಮ ಸಮಾಜಕ್ಕೂ ಒಳ್ಳೇದಲ್ಲ ಅಂತೇಳಿ. ಅದು ಯಾವಾಗ ಅದು ವೆನ್ ಇಟ್ ಕಮ್ಸ್ ಫ್ರಮ್ ವಿದಿನ್ ವರ್ಷವಾಗ ಈ ಸಮಸ್ಯೆ ಸಾಲ್ವ್ ಆಗ.
1: ಹೌದು, ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂದಂಗೆ. ಅಂದ್ರೆ ಇವತ್ತು ನಾನು ಬೇಡ ಅಂತ ಮನಸ್ಸು ಗಟ್ಟಿ ಮಾಡಿದ್ರೆ ನನಗೆ ಯಾವ ಡಿ ಅಡಿಕ್ಷನ್ ಸೆಂಟರ್ ಗಳು ಬೇಕಾಗುವುದಿಲ್ಲ,
0: ಅವಶ್ಯಕತೆ ಇಲ್ಲ
1: ಅಲ್ಲ. ನನ್ನ ಮನಸ್ಸು ನನ್ನ ನಿಗ್ರಹದಲ್ಲಿ ಇಟ್ಕೊಂಡಿದ್ದೆ, ನಾನು ಈ ಚಟ ಬಿಡಬೇಕು, ಚಟದಿಂದ ದೂರ ಇರಬೇಕು ಅಂತಂದಾಗ ನಾನು ಈ ಚಟದಿಂದ ದೂರ ಬರ್ಲಿಕ್ಕೆ ಸಾಧ್ಯ ಆಗ್ತದ. ಮಾತನ್ನು ಒಟ್ಟಾಗಿ ನಮ್ಮ ಕೇಳುಗರಿಗೆ ಉತ್ತಮ ಜೀವನ ನಡೆಸಬೇಕು, ಚಟಗಳಿಂದ ದೂರ ಇರಬೇಕು ಅಂದ್ರೆ ಎರಡು ಮಾತುಗಳನ್ನ ಏನ್ ಹೇಳಕ್ ಇಷ್ಟಪಡ್ತೀವಿ
0: ಮೇಡಮ್? ಒಂದೇದು ನಮ್ಮ ಆರೋಗ್ಯದ ಬಗ್ಗೆ ನಾವು ಯಾವಾಗೂ ಕಾಳಜಿ ತಗೊಳ್ಬೇಕು. ಎರಡನೇದು ಯಾವಾಗೂ ಅಲರ್ಟ್ ಆಗಬೇಕು. ಅಲರ್ಟ್ ಅಂತಂದ್ರೆ ನಾನ್ ಬಿಟ್ಟಿನಿ ಚಟ, ಇನ್ನೇನು ನನಗ ಅದರದ್ದು ಚಟ ಆಗುದೇ ಇಲ್ಲ, ಹಂಬಲ್ ಆಗುದಿಲ್ಲ ಅಂತ ಹೇಳಿ ಅನ್ಕೋಬಾರದು. ಅದಕ್ಕೊಂದು ಕಗ್ಗ ಹೇಳ್ತೀನಿ ಡಿವಿಜಿ ಅವರದು. ಸತ್ತ ವೆನ್ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬ ಬೇಡ, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದಿ ಮನದಿ ಮಂಕುತಿಮ್ಮ. ನಾವು ಬಹಳ ಜಂಬ ಪಟ್ಕೊಂಡು ಇನ್ ಬಿಟ್ಟು ಬಿಡ್ತೀನಿ ಅಂತೀವಿ, ಒಂದ್ ಸುಳಿ ಬಂದು ನಮಗ ಹಂಬಲ ಉಂಟು ಮಾಡ್ತೀವಿ ಅಂತಂದ್ರ ಒಂದ್ ಸಲ ನಾ ಶುರು ಮಾಡಿಬಿಟ್ರೆ ಜೀವನ ಪೂರ್ತಿ ಶುರು ಮಾಡ್ತೀನಿ. ಅದಕ್ಕೆ ಆದಷ್ಟು ಕಾನ್ಶಿಯಸ್ ಆಗಿ ಅದ್ರ ಕಡೆ ಹೋಗದೇ ಇರುವಂಗ ನಾವು ಪ್ರಯತ್ನ ಮಾಡಿದ್ರೆ ನೆಮ್ಮದಿಯ ಜೀವನ ನಡೆಸಬಹುದು.
1: ನೋಡ್ರಿ, ಇದನ್ನ ಡಿವಿಜಿ ಅವರು ತಮ್ಮ ಕಗ್ಗದಲ್ಲಿ ಕೂಡ ಉಲ್ಲೇಖ ಮಾಡ್ಯಾರ. ಹಂಗಾಗಿ ಉತ್ತಮ ಪುಸ್ತಕಗಳು, ಉತ್ತಮ ಹವ್ಯಾಸಗಳು, ಒಂದು ಸಕಾರಾತ್ಮಕ ಯೋಚನೆ, ಒಳ್ಳೆಯ ಸ್ನೇಹಿತರು, ಇವರನ್ನ ನಾವು ಹೆಚ್ಚು ಕಲೆ ಹಾಕೊಂಡು ಸತ್ಸಂಗದಲ್ಲಿ ಜೀವನವನ್ನ ಮಾಡಿದಾಗ ನಮ್ಮ ಜೀವನ ಉತ್ತಮ ರೀತಿಯಲ್ಲಿ ಇರ್ತದ ಅನ್ನೋ ಆಶಾಭಾವನೆಯೊಂದಿಗೆ ಈ ಸಂದರ್ಶನ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ ಮೇಡಮ್, ಧನ್ಯವಾದ.
2: ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಇದುವರೆಗೂ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ್ ಬಣಕಾರ್ ಅವರು.
3: ಪಾರ್ಶ್ವವಾಯು ಅಥವಾ ಲಕ್ವ ಅಥವಾ ಸ್ಟ್ರೋಕ್ ಎಂಬ ಕಾಯಿಲೆ ಬಗ್ಗೆ ನಿಮಗೆ ವಿವರಣೆ ನೀಡಲಿದ್ದೇನೆ. ಇದು ಒಂದು ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿದೆ. ಅಂದಾಜಿನ ಪ್ರಕಾರ ಜಗತ್ತಿನಾದ್ಯಂತ ಒಂದು ವರ್ಷದಲ್ಲಿ 2 ಕೋಟಿ ಜನ ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ 25% ಜನ ಸಾವನ್ನಪ್ಪುತ್ತಾರೆ. ಉಳಿದೆಲ್ಲ ರೋಗಿಗಳಿಗೆ ಹೋಲಿಸಿದರೆ ಇದು 4ನೇ ಅತಿ ಹೆಚ್ಚು ಅಂಗವೈಕಲ್ಯ ಮತ್ತು 2ನೇ ಅತಿ ಹೆಚ್ಚು ಸಾವುಗಳಿಗೆ ಇದು ಕಾರಣವಾಗಿದೆ. ಮೊದಲು ಈ ರೋಗ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಮಾತ್ರ ಕಾಣಿಸ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಿರುವ ಮತ್ತು ಹೊಂದುತ್ತಿರುವ ದೇಶಗಳಲ್ಲೂ ಸಹ ಇದು ಕಂಡು ಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಆಧುನಿಕತೆ ಮತ್ತು ಜೀವನ ಶೈಲಿಯಲ್ಲಾಗಿರುವ ಬದಲಾವಣೆಗಳು. ಹಾಗಾದ್ರೆ ಪಾರ್ಶ್ವವಾಯು ಅಂದ್ರೆ ಏನು, ಅದು ಯಾಕಾಗ್ತದೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಪಾರ್ಶ್ವವಾಯು ಅನ್ನೋದು ಮೆದುಳಿನ ರಕ್ತ ಸಂಚಾರಕ್ಕೆ ಹಠಾತ್ ಆಗಿ ರಕ್ತದಲ್ಲಿ ತಡೆ ಉಂಟಾದಾಗ ಆಗ್ತದೆ. ಹೀಗೆ ರಕ್ತ ಸಂಚಾರಕ್ಕೆ ತಡೆ ಉಂಟಾದಾಗ ಮೆದುಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳ ಪೂರೈಕೆ ನಿಂತು ಹೋಗ್ತದೆ. ಹೀಗಾದಾಗ ಮೆದುಳಿನ ಅಂಗಾಂಶಗಳಿಗೆ ಹಾನಿ ಉಂಟಾಗ್ತದೆ. ಈ ತರಹದ ಹಾನಿ ಮೆದುಳಿನ ಯಾವ ಭಾಗಕ್ಕಾದರೂ ಸಹ ಆಗಬಹುದು. ಈ ಹಾನಿ ಯಾವ ಭಾಗಕ್ಕೆ ಮತ್ತು ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದರ ಮೇಲೆ ಪಾರ್ಶ್ವವಾಯುವಿನ ತೀವ್ರತೆ ಮತ್ತು ಲಕ್ಷಣ ಅವಲಂಬಿತವಾಗಿರುತ್ತದೆ. ಹಾಗಾದ್ರೆ ಪಾರ್ಶ್ವವಾಯು ಯಾರಿಗೆಲ್ಲ ಆಗ್ಬೋದು? ಇದು ಹುಟ್ಟಿದ ಮಗುವಿನಿಂದ ಹಿಡಿದು ಇಳಿ ವಯಸ್ಕರವರೆಗೂ ಆಗ್ಬೋದು. ಆದರೆ ವಯಸ್ಸಿಗೆ ಅನುಗುಣವಾಗಿ ಕಾರಣಗಳು ಬದಲಾಗ್ತಾ ಹೋಗ್ತವೆ. ಸಾಮಾನ್ಯವಾಗಿ 60ರ ವಯಸ್ಸಿನ ನಂತರ ಕಾಣುತ್ತದೆ. ಆದರೆ ಇತ್ತೀಚಿನ ಜೀವನ ಶೈಲಿಯಲ್ಲಾಗಿರುವ ಬದಲಾವಣೆಗಳಿಂದ 40ರ ವಯಸ್ಸಿನ ಆಸುಪಾಸಿನ ಜನರಲ್ಲೂ ಸಹ ಇದು ಕಾಣಸಿಗ್ತದೆ. ಮಹಿಳೆಯರಿಗೆ ಹೋಲಿಸಿದರೆ ಪುರುಷರಲ್ಲಿ ಇದು ಜಾಸ್ತಿನೇ ಆಗಿರ್ತದೆ. ಹಾಗಾದ್ರೆ ಪಾರ್ಶ್ವವಾಯು ಕಾರಣಗಳ್ಯಾವುವು ಅಂತ ನೋಡಿದ್ರೆ, ಮೊಟ್ಟ ಮೊದಲಾಗಿ ಅಧಿಕ ರಕ್ತದೊತ್ತಡ ಅಂದರೆ ಹತೋಟಿಯಲ್ಲಿರದ ರಕ್ತದೊತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್, ಹತೋಟಿಯಲ್ಲಿರದ ಮಧುಮೇಹ ಕಾಯಿಲೆ ಅಥವಾ ಡಯಾಬಿಟಿಸ್, ಡಯಾಬಿಟಿಸ್ ಕಂಟ್ರೋಲ್ ತಪ್ಪಿ ಹೋದ್ರೆ ಅನೇಕ ಹೃದಯ ಸಂಬಂಧಿ ಕಾಯಿಲೆಗಳು, ಧೂಮ್ರಪಾನ ಮತ್ತು ಮದ್ಯಪಾನ ಸೇವನೆಯಿಂದ ಒಬೆಸಿಟಿ ಅಥವಾ ಅತಿಯಾದ ಬೊಜ್ಜು ಇರುವುದು, ಜಾಸ್ತಿ ಕೊಲೆಸ್ಟ್ರಾಲ್ ಇರುವುದು, ಹಾಗೆ ಅನೇಕ ಜೆನೆಟಿಕ್ ಕಾರಣಗಳು ಸಹ ಇರ್ತವೆ. ಇದರೊಂದಿಗೆ ಒಂದು ಸಾರಿ ಪಾರ್ಶ್ವವಾಯು ಆದ್ರೆ ಮತ್ತೆ ಮತ್ತೆ ಪಾರ್ಶ್ವವಾಯುವ ಸಂಭವನೆ ಜಾಸ್ತಿ ಇರ್ತದೆ. ಈಗ ಪ್ರತಿ ವರ್ಷ ಪಾರ್ಶ್ವವಾಯು ಆಗುವ ಸಂಭವನೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅಂದಾಜಿನ ಪ್ರಕಾರ 15% ಜನ ಮುಂದಿನ ವರ್ಷದಲ್ಲಿ ಮತ್ತೆ ಪಾರ್ಶ್ವವಾಯು ಅವರಿಗೆ ಕಾಣಿಸಿಕೊಳ್ಳುತ್ತದೆ. ಹೀಗಾಗಿ ಒಮ್ಮೆ ಪಾರ್ಶ್ವವಾಯು ಆದರೆ ಮತ್ತೆ ಔಷಧಿ ಸೇವಿಸದೆ ಹೋದರೆ ಮತ್ತೊಮ್ಮೆ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾದ್ರೆ ಪಾರ್ಶ್ವವಾಯುವಿನಲ್ಲಿ ಎಷ್ಟು ತರ ಇವೆ? ಮೇನ್ಲಿ ಅಂದ್ರೆ ಮುಖ್ಯವಾಗಿ ಎರಡು, ಅಂದ್ರೆ ಒಂದು ಇಸ್ಕಿಮಿಕ್ ಅಂತವೆ, ಇನ್ನೊಂದು ಹೆಮರೇಜಿಕ್ ಅಂತವೆ. ಇಸ್ಕಿಮಿಕ್ ಅಂದ್ರೆ ರಕ್ತ ಸಂಚಾರ ಹಠಾತ್ ಆಗಿ ನಿಂತು ಹೋಗೋದ್ರಿಂದ ಆಗ್ತದೆ. 85% ಪಾರ್ಶ್ವವಾಯುಗೆ ಇದೇ ಕಾರಣ. ಇನ್ನೊಂದು ಹೆಮರೇಜಿಕ್ ಅಥವಾ ಬ್ರೈನ್ ಹೆಮರೇಜ್ ಅಂತ ಏನ್ ಕರಿತೇವಲ್ಲ, ಅದು ಮೆದುಳು ಅಥವಾ

0: ಹೂಳಿನ ಪೊರೆಗಳಲ್ಲಿ ರಕ್ತನಾಳ ಒಡೆದು ರಕ್ತಸ್ರಾವ ಆಗೋದ್ರಿಂದ ಇದಾಗ್ತದೆ. ಉಳಿದ ಶೇಕಡ 15% ಅಂದ್ರೆ 85% ಇಷ್ಕಿಮಿಕ್, ಇನ್ನು 15% ಮಾತ್ರ ಹೆಮರೇಜಿಕ್ ಆಗಿ ಇರ್ತದೆ. ಇವೆರಡನ್ನು ಹೋಲಿಸಿದಾಗ ಹೆಮರೇಜಿಕ್ ನಲ್ಲಿ ತೀವ್ರತೆ ಮತ್ತು ಸಾಯುವ ಸಂಭವ ಜಾಸ್ತಿ ಇರ್ತದೆ, ಅಂದ್ರೆ ಹೆಮರೇಜಿಕ್ ಸ್ಟ್ರೋಕ್ ಇರೋದು ಸ್ವಲ್ಪ ಜಾಸ್ತಿ ರಿಸ್ಕ್ ಇರ್ತದೆ. ಹಾಗಾದ್ರೆ ಪಾರ್ಶ್ವವಾಯುವಿನ ಲಕ್ಷಣಗಳೇನು? ಮುಖ್ಯವಾಗಿ ಪಾರ್ಶ್ವವಾಯು ದೇಹದ ಒಂದು ಭಾಗ ಅಂದ್ರೆ ಎಡ ಅಥವಾ ಬಲ ಭಾಗಕ್ಕೆ ಕಾಣಿಸಿಕೊಳ್ಳುತ್ತದೆ. ಎಲ್ಲಾ ಲಕ್ಷಣ ಹಠಾತ್ ಆಗಿ ಅಂದ್ರೆ ಸಡನ್ಲಿ ಬಂದ್ಬಿಡುತ್ತೆ, ಒಮ್ಮಿಂದೊಮ್ಮೆಲೆ ಕಾಣಿಸಿಕ್ತವೆ. ಹೆಚ್ಚಾಗಿ ಮುಖ, ಕೈ ಮತ್ತು ಕಾಲು ಸಡನ್ ಆಗಿ ಅಥವಾ ಹಠಾತ್ ಆಗಿ ಅಶಕ್ತವಾಗುವುದು, ಅಂದ್ರೆ ವೀಕ್ ಆಗುವುದು. ಕೈ ಕಾಲುಗಳು ಜೋಮ್ ಹಿಡಿಯುವುದು ಅಥವಾ ಸ್ಪರ್ಶಹೀನವಾಗುವುದು. ಒಮ್ಮಿಂದೊಮ್ಮೆಲೆ ಮಾತಾಡೋದಕ್ಕೆ ತೊಂದರೆ ಆಗುವುದು ಅಥವಾ ಬೇರೆಯವರ ಮಾತಾಡೋದನ್ನ ಅರ್ಥ ಮಾಡಿಕೊಳ್ಳಕ್ ಆಗದೆ ಇರುವುದು. ಒಮ್ಮಿಂದೊಮ್ಮೆಲೆ ಕಣ್ಣಿನ ದೃಷ್ಟಿ ಹೀನವಾಗಿಬಿಡುವುದು, ಸಡನ್ ಆಗಿ ಕಣ್ ಕಾಣದಂಗಾಗ್ಬಿಡುದು. ಹಠಾತ್ ಆಗಿ ಗೊಂದಲಕ್ಕೊಳಗಾಗುವುದು. ಒಮ್ಮೆಲೆ ತೀವ್ರ ತಲೆನೋವು ಅಥವಾ ವಾಂತಿ ಆಗುವುದು ಅಥವಾ ಮೂರ್ಛೆ ಹೋಗುವುದು, ಇವೇ ಮುಂತಾದ ಲಕ್ಷಣಗಳಿದ್ರೆ ಪಾರ್ಶ್ವವಾಯು ಆಗಿದೆ ಅಂತ ಹೇಳಬಹುದು. ಈ ತರದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಭೇಟಿ ಕೊಡಬೇಕು. ತಕ್ಷಣ ಆಸ್ಪತ್ರೆ ಹೋಗೋದ್ರಿಂದ ಮುಂದೆ ಆಗುವ ಅಂಗವೈಕಲ್ಯತನವನ್ನ ತಡೆಗಟ್ಟಬಹುದು, ಅದರೊಂದಿಗೆ ಅನೇಕ ಸಂದರ್ಭದಲ್ಲಿ ಸಾವನ್ನು ಸಹ ತಡೆಗಟ್ಟಬಹುದು. ಈ ತರದ ಲಕ್ಷಣಗಳಿದ್ರೆ ಪೇಷಂಟ್ಸ್ ಆಸ್ಪತ್ರೆ ಬಂದಾಗ ವೈದ್ಯರು ರೋಗ ಲಕ್ಷಣ ನೋಡಿ ತಪಾಸಣೆ ಮಾಡಿ ಪಾರ್ಶ್ವವಾಯು ಆಗಿದೆ ಅಂತ ಖಚಿತಪಡಿಸಿಕೊಂಡ ಮೇಲೆ ಮೆದುಳಿನ ಸ್ಕ್ಯಾನಿಂಗ್ ಅಂದ್ರೆ ಸಿಟಿ ಸ್ಕ್ಯಾನ್ ಅಥವಾ MRI ಅನ್ನ ಮಾಡ್ತಾರೆ. ಇದರಿಂದ ರೋಗಿಗೆ ಯಾವ ತರದ ಪಾರ್ಶ್ವ, ಅದರ ಹೆಮರೇಜ್ ಆಗಿದೆ ಅಥವಾ ಇಷ್ಕಿಮಿಕ್ ಆಗಿದೆ ಎಂಬ ತಿಳಿದು ಬರ್ತದೆ. ಇದರ ಮೇಲೆ ಮುಂದಿನ ಚಿಕಿತ್ಸೆ ಅವಲಂಬಿತವಾಗಿರ್ತದೆ. ನಮ್ಮಲ್ಲಿ ಬಹುತೇಕ ಜನರಿಗೆ ಪಾರ್ಶ್ವವಾಯುಗೆ ಯಾವುದೇ ಚಿಕಿತ್ಸೆ ಇರುವುದಿಲ್ಲ ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಕಳೆದ 2 ದಶಕಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಾಗಿರುವ ಬೆಳವಣಿಗೆಗಳಿಂದ ಪಾರ್ಶ್ವವಾಯುಗೆ ಸೂಕ್ತ ಚಿಕಿತ್ಸೆ ಲಭ್ಯವಾಗಿದೆ. ಈ ಚಿಕಿತ್ಸೆಯನ್ನು ನಾವು 2 ವಿಧವಾಗಿ ವಿಂಗಡಿಸಬಹುದು. ಒಂದು ತೀವ್ರ ಚಿಕಿತ್ಸೆ, ಇನ್ನೊಂದು ನಿರ್ವಹಣಾ ಚಿಕಿತ್ಸೆ ಅಥವಾ ಮೇಂಟೆನೆನ್ಸ್ ಥೆರಪಿ ಅಂತ ಹೇಳ್ತೇವೆ. ತೀವ್ರ ಚಿಕಿತ್ಸೆ ಅಂದರೆ ರೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗುವವರೆಗೆ ಅಂತ ಹೇಳ್ತೇವೆ. ಇದು ಸುಮಾರಾಗಿ 5 ದಿನಗಳಿಂದ ಹಿಡಿದು 1 ತಿಂಗಳವರೆಗೂ ರೋಗಿಯ ತೀವ್ರತೆಗೆ ಅನುಗುಣವಾಗಿ ಬದಲಾಗ್ತಾ ಹೋಗ್ತದೆ. ಕಳೆದ 2 ದಶಕದಿಂದ ಹೇಳಿದ ಹಾಗೆ ರಕ್ತನಾಳಗಳಲ್ಲಿ ಆಗಿರುವ ರಕ್ತ ಹೆಪ್ಪುಗಟ್ಟನ್ನ ಕರಗಿಸಲು ಔಷಧಿ ಲಭ್ಯವಾಗಿದೆ. ಆದರೆ ಈ ಔಷಧಿಯನ್ನ ಪಾರ್ಶ್ವವಾಯು ಆದ 4 ಗಂಟೆ 30 ನಿಮಿಷಗಳ ಒಳಗೆ ಮಾತ್ರ ಉಪಯೋಗಿಸಬಹುದು. ಇದಕ್ಕಿಂತ ಲೇಟ್ ಆಗಿ ಬಂದವರಿಗೆ ಈ ಔಷಧನ ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಕಾರಣ, ತಕ್ಷಣ ಹಾಸ್ಪಿಟಲ್ಗೆ ಬರೋದ್ರಿಂದ ಈ ಔಷಧಿಯ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಈ ಔಷಧಿಗೆ ಅದರದೇ ಆದ ಸೂಚನೆಗಳು ಮತ್ತು ವಿರೋಧಾಭಾಸಗಳು ಇರ್ತವೆ. ಇದನ್ನೆಲ್ಲ ನೋಡಿಕೊಂಡು ಈ ಔಷಧಿಯನ್ನು ಉಪಯೋಗ ಮಾಡುತ್ತದೆ. ಇದರೊಂದಿಗೆ ರಕ್ತ ಹೆಪ್ಪುಗಟ್ಟನ್ನು ಕರಗಿಸುವ ಮತ್ತು ಮೆದುಳಿನ ಭಾವವನ್ನು ಇಳಿಸುವ ಸಹ ಔಷಧಿಗಳನ್ನು ಸಹ ಕೊಡ್ತೇವೆ. ಕೆಲವೊಮ್ಮೆ ಕಾಯಿಲೆ ತೀವ್ರತೆ ಹೆಚ್ಚಾದಾಗ ಶಸ್ತ್ರಚಿಕಿತ್ಸೆ ಅವಶ್ಯ ಸಹ ಬರಬಹುದು. ಇನ್ ಮುಂದೆ ನಿರ್ವಹಣಾ ಚಿಕಿತ್ಸೆ ಅಂದ್ರೆ ಮೇಂಟೆನೆನ್ಸ್ ಥೆರಪಿ. ಈ ಮೊದಲು ಹೇಳದಂತೆ ಮತ್ತೊಮ್ಮೆ ಪಾರ್ಶ್ವವಾಯುವನ್ನು ತಡೆಗಟ್ಟಲು ಮತ್ತು ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಲು ಈ ತರದ ಚಿಕಿತ್ಸೆ ತುಂಬಾ ಸಹಕಾರಿಯಾಗಿದೆ. ವೈದ್ಯರು ಹೇಳಿದ ಔಷಧಿಯನ್ನೇ ಸರಿಯಾಗಿ ತೆಗೆದುಕೊಳ್ಳುವುದು ಮತ್ತು ಕಾಲಕಾಲಕ್ಕೆ ವೈದ್ಯರನ್ನ ಭೇಟಿಯಾಗುವುದು ಅತಿ ಮುಖ್ಯ. ಫಿಸಿಯೋಥೆರಪಿ ಅಥವಾ ವೈದ್ಯಕೀಯ ವ್ಯಾಯಾಮ ಪಾರ್ಶ್ವವಾಯುವಿನ ಚಿಕಿತ್ಸೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಈ ತರದ ವ್ಯಾಯಾಮ ರೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗಿನಿಂದ ಪ್ರಾರಂಭವಾಗ್ತದೆ. ಇದರಿಂದ ಅನೇಕ ಪ್ರಯೋಜನಗಳು ಆಗ್ತವೆ. ಮೊದಲನೇದಾಗಿ ಬೆಡ್ ಸೋರ್ ಅನ್ನ ತಡೆಗಟ್ಟಬಹುದು. DVT ಅಥವಾ ಕಾಲಿನ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆಯನ್ನು ತಡೆಗಟ್ಟಬಹುದು. ಅಂಗವೈಕಲ್ಯ ಆದ ಭಾಗಕ್ಕೆ ಫಿಸಿಯೋಥೆರಪಿ ಮಾಡೋದ್ರಿಂದ ರಕ್ತ ಸಂಚಾರ ಇಂಪ್ರೂವ್ ಆಗಿ ಅಶಕ್ತತೆಯನ್ನು ದೂರ ಮಾಡಬಹುದು ಮತ್ತು ಇದರಿಂದ ಸ್ಪಾಸ್ಟಿಸಿಟಿ ಅಂದರೆ ಊನವಾದ ಕೈಕಾಲುಗಳು ಗಟ್ಟಿಯಾಗುವುದನ್ನು ತಡೆಗಟ್ಟಬಹುದು. ಇವುಗಳ ಜೊತೆಗೆ ರೋಗಿಗಳು ತಮ್ಮ ಜೀವನ ಶೈಲಿಯಲ್ಲಿ ಸಹ ಬದಲಾವಣೆಯನ್ನು ತರಬೇಕಾಗ್ತದೆ. ಬರೀ ಟ್ರೀಟ್ಮೆಂಟ್ ಇಂದ ಮಾತ್ರ ಆಗೋದು, ಅದರ ಜೋಡಿ ಜೀವನ ಶೈಲಿಯಲ್ಲಿ ಸಹ ಸ್ವಲ್ಪ ಬದಲಾವಣೆಗಳನ್ನು ತಗೊಂಬಂದ್ರೆ ಈ ಕಾಯಿಲೆಯನ್ನು ತಡೆಗಟ್ಟಬಹುದು. ಅಂದ್ರೆ ಯಾವುವು? ಒಂದು, ಪೌಷ್ಟಿಕ ಆಹಾರ ಸೇವನೆ ಮಾಡುವುದು, ಮದ್ಯಪಾನ ಮತ್ತು ಧೂಮ್ರಪಾನದಿಂದ ದೂರ ಇರುವುದು, ಬ್ಲಡ್ ಪ್ರೆಷರ್ ಮತ್ತು ಮಧುಮೇಹ ರೋಗವನ್ನ ಕಂಟ್ರೋಲ್ನಲ್ಲಿಟ್ಟುಕೊಳ್ಳುವುದು, ಇದರೊಂದಿಗೆ ದಿನಂಪ್ರತಿ 1/2 ಗಂಟೆ ವ್ಯಾಯಾಮ ಮಾಡಬೇಕಾಗ್ತದೆ. ಹೀಗೆ ಪಾರ್ಶ್ವವಾಯುವಿನ ಚಿಕಿತ್ಸೆ ಒಂದು ಸಂಯೋಜಿತ ಪ್ರಯತ್ನ. ಇದರಲ್ಲಿ ವೈದ್ಯರಿರ್ತಾರೆ, ನರ್ಸ್ಗಳಿರ್ತಾರೆ, ಫಿಸಿಯೋಥೆರಪಿಸ್ಟ್, ನ್ಯೂಟ್ರಿಷನಿಸ್ಟ್ ಎಲ್ಲ ಇರ್ತಾರೆ. ಇದರೊಂದಿಗೆ ಕುಟುಂಬದ ಎಲ್ಲ ಸದಸ್ಯರನ್ನ ಇದು ಒಳಗೊಳ್ಳುತ್ತದೆ. ಆದ್ದರಿಂದ ಪಾರ್ಶ್ವವಾಯು ಅನ್ನೋ ರೋಗಿಯ ಜೀವನದಲ್ಲಿ ಅಷ್ಟೇ ಅಲ್ಲ, ಅವರ ಕುಟುಂಬದ ಜೀವನದಲ್ಲಿ ಸಹ ಆಗುವ ಪ್ರಮುಖ ತಿರುವು ಅಂತಾನೆ ಹೇಳಬಹುದು.
1: ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಬಸವರಾಜ ಬಣಕಾರ್ ಅವರು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ

0: ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು.
1: ಪಿಎಂ ಸೂರ್ಯಘರ್ ಯೋಜನೆ ಹೆಸರೇ ಸೂಚಿಸ್ತಾ ಇದೆ, ಸೂರ್ಯಘರ್. ಏನಿದು ಸೂರ್ಯಘರ್? ಸೂರ್ಯಘರ್ ಎಂದರೆ ಸೂರ್ಯನ ಬೆಳಕನ್ನೇ ಶಕ್ತಿಯಾಗಿ ಪಡೆಯತಕ್ಕಂಥದ್ದು. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 2024 ಜನವರಿ 22ರಂದು ಚಾಲನೆ ನೀಡಿದರು ಯೋಜನೆಗೆ. ಅಂದು ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನಾ ಮಹೋತ್ಸವವೂ ಹೌದು. ಅಂತಹ ಶುಭ ಸಂದರ್ಭದಲ್ಲಿ ಈ ಯೋಜನೆಯನ್ನು ಭಾರತಕ್ಕೆ ಪರಿಚಯಿಸ್ತಾರೆ. ಸೂರ್ಯಘರ್ ಯೋಜನೆ ಅಂದರೆ ಸೂರ್ಯನ ಶಕ್ತಿಯನ್ನು ಜನತೆ ಪಡೆಯಬೇಕು ಅಂತಕ್ಕಂಥದ್ದು ಅವರ ಮಹತ್ವಾಕಾಂಕ್ಷೆಯಾಗಿರುತ್ತೆ. ಸೂರ್ಯನ ಬೆಳಕನ್ನು ಶಕ್ತಿಯಾಗಿ ಪಡೆಯುವ ಮೂಲಕ ಜಲವಿದ್ಯುತ್ ಅಥವಾ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು, ಇದರ ಮೂಲಕ ರೈತರು ಅಥವಾ ಜನತೆ ಸ್ವಾವಲಂಬನೆ ಸಾಧಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿರುತ್ತೆ. ಸೂರ್ಯ ಒಂದು ನಕ್ಷತ್ರವಾಗಿ ನಮಗೆ ಬೆಳಕನ್ನು ನೀಡುವುದಷ್ಟೇ ಅಲ್ಲ, ನಮಗೆ ಶಕ್ತಿಯನ್ನು ನೀಡ್ತಾನೆ ಅಂತಕ್ಕಂಥದಕ್ಕೆ ಸೋಲಾರ್ ಪವರ್ ಬಳಕೆ ಮಾಡಿ ಅನೇಕ ಸೌಲಭ್ಯಗಳನ್ನ ಪಡೀತಾ ಇದ್ದೇವೆ. ಈ ಸೂರ್ಯಘರ್ ಯೋಜನೆ ಮೂಲಕ ರೈತರಿಗೆ ಮತ್ತು ಜನತೆಗೆ ಅನೇಕ ಸಾಲ ಸೌಲಭ್ಯ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ. ಮೇಲ್ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಅವರು ಪ್ರತಿ ತಿಂಗಳು 300 ಯೂನಿಟ್ ವಿದ್ಯುತ್ಗಳನ್ನ ಉಚಿತವಾಗಿ ಪಡೆಯಬಹುದು. ಮತ್ತು ಹೆಚ್ಚುವರಿ ಸಂಗ್ರಹವಾಗುವ ಅಥವಾ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಸ್ಥಳೀಯ ವಿದ್ಯುತ್ ನಿಯಮಿತ ಕಂಪನಿಗಳಿಗೆ ಅವರು ಮಾರಾಟ ಮಾಡಿ ವಾರ್ಷಿಕ ಸುಮಾರು 18,000 ರೂಪಾಯಿಗಳವರೆಗೆ ಆದಾಯವನ್ನು ಗಳಿಸಬಹುದು. ಇದಕ್ಕೆ ಕೇಂದ್ರ ಸರ್ಕಾರ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿಯನ್ನು ನೀಡುತ್ತದೆ. ಪ್ರತಿ ವರ್ಷ 17-18 ಸಾವಿರ ಗಳಿಸುವ ಆದಾಯದಲ್ಲಿ 10 ವರ್ಷದಲ್ಲಿ ಸಾಲವನ್ನು ತೀರಿಸಿ ಇನ್ನು 20 ವರ್ಷಗಳು ಉಚಿತ ವಿದ್ಯುತ್ ಪಡೆಯುವುದು ಈ ಯೋಜನೆಯ ಒಂದು ಪ್ರಮುಖ ವಿಷಯವಾಗಿರುತ್ತೆ. ಭಾರತ ವಿಶ್ವದಲ್ಲೇ ಇಂಧನ ಬಳಕೆದಾರರ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಸೌರ ಶಕ್ತಿ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿ ಸೌರ ಸಾಮರ್ಥ್ಯ 3 ಪಟ್ಟು ಹೆಚ್ಚಾಗಿದೆ. ಪ್ರಧಾನಮಂತ್ರಿ ಈ ಯೋಜನೆಯನ್ನು ಪರಿಚಯಿಸಿದ ಮೇಲೆ ಅದನ್ನು ಉತ್ತೇಜಿಸಲು ಮತ್ತು ಬಳಕೆ ಮಾಡಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರು 1 ಕೋಟಿ ಮನೆಗಳ ಮೇಲೆ ಈ ಸೌರ ಫಲಕ ಅಳವಡಿಸಬೇಕು ಎನ್ನುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಪಳವಳಿಕೆ ಇಂಧನ ಆಧಾರಿತ, ಪಳವಳಿಕೆ ಇಂಧನ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಕಲ್ಲಿದ್ದಲು, ಇವುಗಳ ಮೇಲಿನ ಅವಲಂಬಿಕೆಯನ್ನು ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಈ ಯೋಜನೆ ಭಾರತದಲ್ಲಿ ಸುಸ್ಥಿರ ಇಂಧನ ಬಳಕೆಯನ್ನು ವೇಗ ಮಾಡುತ್ತೆ ಎಂಬುದು ಸರ್ಕಾರದ ಆಶಯವಾಗಿದೆ. 2030ರ ವೇಳೆಗೆ 500 ಮೆಗಾವ್ಯಾಟ್ ವಿದ್ಯುತ್ ನವೀಕರಿಸಬಹುದಾದ ಸಾಮರ್ಥ್ಯವನ್ನು ತಲುಪಲಿದೆ ಎಂದು ಹೇಳಲಾಗುತ್ತೆ. 2030ರ ವೇಳೆಗೆ ತನ್ನ ಶಕ್ತಿಯ ಅಗತ್ಯದ 50% ಪೂರೈಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ನೋಡಿ, 2030ರವರೆಗೆ ಇಂಗಾಲದ ಹೊರಸೂಸುವಿಕೆಯನ್ನು 1 ಬಿಲಿಯನ್ ಟನ್ಗಳಷ್ಟು ಕಡಿತಗೊಳಿಸುತ್ತೆ ಈ ಯೋಜನೆಯನ್ನು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. 2070ರ ವೇಳೆಗೆ ನಿಹ್ವಳ ಶೂನ್ಯ ಇಂಗಾಲ ರಾಷ್ಟ್ರ ಆಗುವುದು ಕೇಂದ್ರದ ಕನಸಾಗಿದೆ. ಮತ್ತು ಈ ಯೋಜನೆಯ ಪ್ರಯೋಜನಗಳ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆಗಳ ಮೂಲಕ ಹೆಚ್ಚುವರಿ 30 ಮೆಗಾವ್ಯಾಟ್ ಸೌರ ಶಕ್ತಿಯನ್ನು ಉತ್ಪಾದನೆ ಮಾಡಿಕೊಳ್ಳಬಹುದು. ಮೇಲ್ಛಾವಣಿ ವ್ಯವಸ್ಥೆಗಳ 25 ವರ್ಷಗಳ ಜೀವಿತಾವಧಿಯಲ್ಲಿ 1,000 ಶತಕೋಟಿ ಯೂನಿಟ್ ಉತ್ಪಾದಿಸುವ ಮತ್ತು 720 ಮಿಲಿಯನ್ ಟನ್ ಇಂಗಾಲದ ಡೈಆಕ್ಸೈಡ್ ಸಮಾನ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ನಿರೀಕ್ಷೆಯನ್ನು ಹೊಂದಿದೆ. ಮತ್ತು ಫಲಾನುಭವಿಗಳು ವಿದ್ಯುತ್ ಬಿಲ್ಲನ್ನು ಉಳಿತಾಯ ಮಾಡಿಕೊಂಡು ಆರ್ಥಿಕವಾಗಿ ಅವರು ಸದೃಢರಾಗಬಹುದು ಎಂಬತಕ್ಕಂಥದ್ದು ಸರ್ಕಾರದ ಚಿಂತನೆಯಾಗಿದೆ. ಹೆಚ್ಚುವರಿ ವಿದ್ಯುತ್ತನ್ನು ವಿತರಣಾ ಕಂಪನಿಗಳಿಗೆ ಅವರು ಮಾರಾಟ ಮಾಡಬಹುದು. ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಬಲವಾದ ಸ್ಥಾನವನ್ನು ಸ್ಥಾಪಿಸಲು ಈ ಒಂದು ಸೂರ್ಯಘರ್ ಯೋಜನೆ ಸಹಾಯ ಮಾಡ್ತಕ್ಕಂಥದ್ದು. ಪ್ರಧಾನಮಂತ್ರಿಯವರು ಈ ಯೋಜನೆ ಘೋಷಿಸಿದ ಮೇಲೆ ವಾರ್ಷಿಕ 15,000-18,000ವರೆಗೆ ಉಳಿಸಬಹುದು ಎಂಬ ಒಂದು ಆಸೆಯನ್ನು ಜನಗಳಿಗೆ ಅವರು ತಿಳಿಸಿ ಅದನ್ನು ಉತ್ತೇಜಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತೆ ಇದರಿಂದ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ. ಈ ಒಂದು ಯೋಜನೆಯಿಂದ ಯುವ ಉದ್ಯಮಿಗಳು ಈ ಸೌರ ಫಲಕವನ್ನು ಒಂದು ಉದ್ಯಮವಾಗಿ ಅಥವಾ ಹೆಚ್ಚುವರಿ ಅವಕಾಶವಾಗಿ ಮಾರ್ಪಡಿಸಿಕೊಳ್ಬಹುದಾಗಿದೆ. ಏನು ಅರ್ಹತೆ ಇರಬೇಕು ಅಂತ ನೋಡೋದಾದರೆ, ಈ ಯೋಜನೆ ಪಡೆಯಲು ಅರ್ಜಿದಾರರು ಕೆಲವು ಮಾನದಂಡಗಳನ್ನ ಪೂರೈಸಬೇಕಾಗತ್ತೆ. ಅವರು ಭಾರತದ ಪ್ರಜೆಯಾಗಿರಬೇಕಾಗತ್ತೆ. ಸೌರ ಫಲಕಗಳನ್ನು ಅಳವಡಿಸಲು ಅವರು ಸೂಕ್ತವಾದ ಛಾವಣಿಯನ್ನು ಹೊಂದಿರುವ ಮನೆಗಳನ್ನು ಹೊಂದಿರಬೇಕಾಗತ್ತೆ. ಮತ್ತು ಅದಕ್ಕೆ ವಿದ್ಯುತ್ ಸಂಪರ್ಕವನ್ನು ಅವರು ಹೊಂದಿರಬೇಕಾಗತ್ತೆ. ಸೌರ ಫಲಕಗಳಿಗೆ ಬೇರೆ ಎಲ್ಲೂ ಕೂಡ ಸಾಲ ಅಥವಾ ಸಬ್ಸಿಡಿಯನ್ನು ಪಡೆದಿರಬಾರ್ದಾಗಿರುತ್ತೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದರೆ, ರಾಷ್ಟ್ರೀಯ ಪೋರ್ಟಲ್ನಲ್ಲಿ ಅವರು ಹೆಸರನ್ನ ನೋಂದಾಯಿಸ್ಕೋಬೇಕಾಗತ್ತೆ. ನಿವಾಸದ ರಾಜ್ಯ ಮತ್ತು ವಿದ್ಯುತ್ ವಿತರಣಾ ಕಂಪನಿಯನ್ನು ಆಯ್ಕೆ ಮಾಡಬೇಕಾಗತ್ತೆ. ವಿದ್ಯುತ್ ಗ್ರಾಹಕರ ಸಂಖ್ಯೆ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಸಂಖ್ಯೆಯನ್ನು ಅಲ್ಲಿ ನಮೂದಿಸಬೇಕಾಗತ್ತೆ. ಗ್ರಾಹಕರ ಸಂಖ್ಯೆ ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ ಫಾರ್ಮ್ ಪ್ರಕಾರ ಮೇಲ್ಛಾವಣಿಯ ಸೌರ ಶಕ್ತಿಗೆ ಅರ್ಜಿ ಸಲ್ಲಿಸಬಹುದು. ಮತ್ತು ಕಾರ್ಯಸಾಧ್ಯತೆ ಅನುಮೋದನೆ ದೊರೆತ ನಂತರ ಯಾವುದೇ ನೋಂದಾಯಿತ ಮಾರಾಟಗಾರರಿಂದ ಸ್ಥಾವರವನ್ನು ಸ್ಥಾಪಿಸುವಂತೆ ಮಾಡಬಹುದು. ಅನುಷ್ಠಾನ ಪೂರ್ಣಗೊಂಡ ನಂತರ ಸ್ಥಾವರದ ವಿವರಗಳನ್ನು ಸಲ್ಲಿಸಿ ಮತ್ತು ನೆಟ್ ಮೀಟರ್ಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಮತ್ತು ಮೀಟರ್ ಅಳವಡಿಕೆಯ ನಂತರ ಪರಿಶೀಲಿಸಿ ಮತ್ತು ಪೋರ್ಟಲ್ನಿಂದ ಕಮಿಷನಿಂಗ್ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗತ್ತೆ. ಆಯೋಗದ ವರದಿಯನ್ನು ಸ್ವೀಕರಿಸಿದ ನಂತರ ಅರ್ಜಿದಾರರು ಬ್ಯಾಂಕ್ ಖಾತೆಯ ವಿವರಗಳು ಮತ್ತು ಚೆಕ್ ಮತ್ತು ಪೋರ್ಟಲ್ ಮೂಲಕ ಅವನ್ನೆಲ್ಲ ಸಲ್ಲಿಸಬೇಕಾಗತ್ತೆ. ಮತ್ತು ಈ ವಿವರಗಳನ್ನು ಸಲ್ಲಿಸಿದ ನಂತರ ಅರ್ಜಿದಾರರಿಗೆ 30 ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ, ಅಂದರೆ ಯಾರು ಗ್ರಾಹಕರಿರ್ತಾರೋ ಅವರ ಬ್ಯಾಂಕ್ ಖಾತೆಗೆ ಆ ಸಬ್ಸಿಡಿ ಹಣ ಜಮೆಯಾಗುತ್ತೆ. ಇಷ್ಟು ಸೂರ್ಯ ಘರ್ ಯೋಜನೆಯ ಮಾಹಿತಿಯಾಗಿರುತ್ತೆ.
0: ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸೆಟಬೆಲ್ಲೋ ಹಡಗಿನ 21 ಭಾರತೀಯ ಸಿಬ್ಬಂದಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎರಡು ರಾಷ್ಟಗಳ ಪ್ರವಾಸದ ಮೂರನೇ ಚರಣದ ಭಾಗವಾಗಿ ಜಿ7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇಂದು ಎರಡು ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೊ ಬ್ರಾಟಿಸ್ಲಾವಾದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೀಳ್ಕೊಟ್ಟರು. ಫ್ರಾನ್ಸ್ಗೆ ಆಗಮಿಸಲಿರುವ ಪ್ರಧಾನಿ ಅವರನ್ನು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ಸ್ವಾಗತಿಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿ7 ರಾಷ್ಟಗಳು, ಪಾಲುದಾರ ದೇಶಗಳ ನಾಯಕರು ಹಾಗೂ ವಿಶ್ವಬ್ಯಾಂಕ್ ಮತ್ತು ಆಫ್ರಿಕನ್ ಅಭಿವೃದ್ದಿ ಬ್ಯಾಂಕ್ನ ಪ್ರತಿನಿಧಿಗಳೊಂದಿಗೆ ಹೊಸ ಸಹಭಾಗಿತ್ವವನ್ನು ರೂಪಿಸುವುದು ಮತ್ತು ಅಂತಾರಾಷ್ಟೀಯ ಐಕ್ಯತೆಯನ್ನು ಮರುನಿರ್ಮಾಣ ಮಾಡುವುದು ಎಂಬ ವಿಷಯದ ಕುರಿತಾದ ಕಾರ್ಯಕಾರಿ ಘೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯ ಹಿನ್ನೆಲೆಯಲ್ಲಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತದನಂತರ ಫ್ರಾನ್ಸ್ ಅಧ್ಯಕ್ಷರು ಆಯೋಜಿಸಿರುವ ಗಾಲಾ ಔತಣಕೂಟದಲ್ಲೂ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಯುವಜನತೆಗೆ ಕರೆ ನೀಡಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟದ ಭವಿಷ್ಯ ರೂಪಿಸಲು ಮತ್ತು ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬ ನಾಗರಿಕನ ಭಾಗವಹಿಸುವಿಕೆ ಮುಖ್ಯವಾಗಿದ್ದು, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಹೇಳಿದರು. ವೈವಿಧ್ಯಮಯ ಸಂಸ್ಕೃತಿ ಮತ್ತು ವಿಭಿನ್ನ ಭೌಗೋಳಿಕ ಪರಿಸ್ಥಿತಿಯೊಂದಿಗೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದರೂ ಸ್ವಾತಂತ್ರ್ಯದ ನಂತರ ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿ ಹೊರಹೊಮ್ಮಿದೆ. ದೇಶದ ಕಾರ್ಯಸಂಸ್ಕೃತಿ ಹಾಗೂ ಚಿಂತನಾ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವ ಹಿಂದಿನಿಂದಲೂ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡಿದೆ ಎಂದು ಅವರು ಹೇಳಿದರು. ಇದೇ 21ರಂದು ನಡೆಯಲಿರುವ ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಮುಂಚಿತವಾಗಿ ಸರ್ಕಾರ ಈ ತಿಂಗಳ 22ರವರೆಗೆ ಆನ್ಲೈನ್ ಸಂದೇಶ ಕಳುಹಿಸುವ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ ಟೆಲಿಗ್ರಾಮ್ ಅನ್ನು ನಿರ್ಬಂಧಿಸಿದೆ. ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ನಿರ್ದಿಷ್ಟ ಮತ್ತು ಸೀಮಿತ ಅವಧಿಗೆ ನಿರ್ಬಂಧಿಸುವ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ನಿರ್ದೇಶನಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ವಾಗತಿಸಿದೆ. ನೀಟ್ ಯುಜಿ 2026ರ ಮರುಪರೀಕ್ಷೆಯ ದಿನ ಮತ್ತು ಅದರ ತಕ್ಷಣದ ನಂತರದ ಅವಧಿಯನ್ನು ನಿರ್ಬಂಧವು ಒಳಗೊಂಡಿದೆ ಎಂದು ತಿಳಿಸಿರುವಂತಹ ಪರೀಕ್ಷಾ ಸಂಸ್ಥೆ ಈ ತಿಂಗಳ 30ರವರೆಗೆ ಈಗಾಗಲೇ ಪೋಸ್ಟ್ ಮಾಡಲಾದ ಸಂದೇಶಗಳಿಗೆ ಸಂದೇಶ ಸಂಪಾದನೆ ವೈಶಿಷ್ಟ್ಯವನ್ನು ನಿಷ್ಕ್ರಿಯಗೊಳಿಸಲು ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದೆ. ಸಾರ್ವಜನಿಕ ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಮತ್ತು ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳನ್ನು ವಂಚಿಸಲು ಈ ವೇದಿಕೆಯನ್ನು ಬಳಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆ 2026ಕ್ಕೆ ಪ್ರವೇಶ ಪತ್ರ ಡೌನ್ಲೋಡ್ ಸೌಲಭ್ಯವನ್ನು ಪ್ರಾರಂಭ ಮಾಡಿದ 24 ಗಂಟೆಗಳ ಒಳಗೆ 10 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಎಲ್ಲಾ ಅಭ್ಯರ್ಥಿಗಳಿಗೆ ಸುಗಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಸರ್ವರ್ಗಳಲ್ಲಿನ ಒತ್ತಡವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ವಾಹನಗಳಲ್ಲಿ ಇ20 ಇಂಧನವನ್ನು ಬಳಸುವುದರಿಂದ ವಾಹನ ವಿಮೆ ಹಕ್ಕುಗಳು ರದ್ದಾಗುತ್ತವೆ ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದ ಸಂದೇಶಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಪಿಐಬಿಯ ಸತ್ಯಶೋಧನಾ ಘಟಕ ಈ ಸುದ್ದಿ ಸಂಪೂರ್ಣ ಸುಳ್ಳಾಗಿದ್ದು ಆಧಾರರಹಿತವಾಗಿದೆ ಎಂದು ತಿಳಿಸಿದೆ. ಇ20 ಇಂಧನವನ್ನು ಬಳಸಿದರೂ ಸಹ ಮೋಟಾರು ವಿಮೆ ಪಾಲಿಸಿಗಳು ಎಂದಿನಂತೆ ಸಿಂಧುವಾಗಿರುತ್ತವೆ ಹಾಗೂ ನಿಯಮಾನುಸಾರ ವಿಮಾ ಸೌಲಭ್ಯಗಳು ದೊರೆಯಲಿವೆ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ಸಾರ್ವಜನಿಕರು ಇಂತಹ ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು ಎಂದು ವಿನಂತಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕೇವಲ ಕಾಯಂ ಅಲ್ಲದ ಸದಸ್ಯರ ಸಂಖ್ಯೆಯನ್ನು ಮಾತ್ರ ಹೆಚ್ಚಿಸುವ ಪ್ರಸ್ತಾಪವನ್ನು ಭಾರತ ತಿರಸ್ಕರಿಸಿದೆ. ಇಂತಹ ಅಪೂರ್ಣ ಸುಧಾರಣಾ ಕ್ರಮವು ಕೇವಲ ವಿಫಲತೆಯ ಅಂಚಿಗೆ ಮತ್ತಷ್ಟು ತಳ್ಳುತ್ತದೆ ಎಂದು ಭಾರತ ತಿಳಿಸಿದೆ. ಭದ್ರತಾ ಮಂಡಳಿಯ ಸುಧಾರಣೆಗಾಗಿ ನಡೆದ ಅಂತರ್ ಸರ್ಕಾರಿ ಮಾತುಕತೆ ಐಜಿಎನ್ ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಮಂಡಳಿಯ ಕಾಯಂ ಸದಸ್ಯತ್ವವನ್ನು ವಿಸ್ತರಿಸದೆ ಕೈಗೊಳ್ಳುವ ಯಾವುದೇ ಸುಧಾರಣೆಯು ಸದ್ಯ ಮಂಡಳಿಯಲ್ಲಿರುವ 5 ಪ್ರಮುಖ ರಾಷ್ಟಗಳ ನಿರ್ಧಾರ ಕೈಗೊಳ್ಳುವ ಏಕಸ್ವಾಮ್ಯ ಅಧಿಕಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಇಟಲಿ ಮತ್ತು ಪಾಕಿಸ್ತಾನ ನೇತೃತ್ವದ 12 ದೇಶಗಳಿರುವ ಒಕ್ಕೂಟ ಹೊಸ ಕಾಯಂ ಸದಸ್ಯರ ಸೇರ್ಪಡೆಯನ್ನು ವಿರೋಧಿಸುತ್ತಾ ಸುಧಾರಣಾ ಪ್ರಕ್ರಿಯೆಗೆ ಅಡ್ಡಿಪಡಿಸುತ್ತಿರುವುದನ್ನು ತರಾಟೆಗೆ ತೆಗೆದುಕೊಂಡ ಅವರು ನಿರ್ದಿಷ್ಟ ಕಾಲಮಿತಿಯೊಳಗೆ ಸಂಧಾನ ಪಠ್ಯವನ್ನು ಸಿದ್ದಪಡಿಸಿ ಮಾತುಕತೆ ಮುನ್ನಡೆಸುವಂತೆ ಒತ್ತಾಯಿಸಿದರು. ಭದ್ರತಾ ಮಂಡಳಿಯಲ್ಲಿ ಜಾಗತಿಕ ಸಮತೋಲನ ತರಲು ಕಾಯಂ ಸದಸ್ಯತ್ವದ ವಿಸ್ತರಣೆಯೊಂದೇ ದಾರಿಯಾಗಿದೆ ಎಂದು ಭಾರತ ಸ್ಪಷ್ಟವಾಗಿ ತಿಳಿಸಿದೆ. ಒಮಾನ್ ಕರಾವಳಿಯಲ್ಲಿ ಸಂಭವಿಸಿದ ಭೀಕರ ಕಡಲ ದುರಂತದಿಂದ ಪಾರಾದ ಎಂಟಿ ಸೆಟಬೆಲ್ಲೋ ಸರಕು ಸಾಗಣೆ ಹಡಗಿನ 21 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಿದ್ದಾರೆ. ಒಮಾನ್ನ ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಈ ಮಾಹಿತಿ ಹಂಚಿಕೊಂಡಿದ್ದು, ಭಾರತೀಯ ರಾಯಭಾರಿಗಳು ಸಿಬ್ಬಂದಿಯನ್ನು ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ ಹಾಗೂ ಅವರು ಸುರಕ್ಷಿತ ಪ್ರಯಾಣಕ್ಕೆ ಶುಭ ಹಾರೈಸಿದ್ದಾರೆ ಎಂದು ತಿಳಿಸಲಾಗಿದೆ. ವಿದೇಶಗಳಲ್ಲಿರುವ ಭಾರತೀಯರ ನಾಗರಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ತಮ್ಮ ಕಚೇರಿ ಸದಾ ಬದ್ದವಾಗಿದೆ ಎಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ಪಲಾವ್ ದೇಶದ ಧ್ವಜ ಹೊತ್ತ ಎಂಟಿ ಸೆಟಬೆಲ್ಲೋ ಹಡಗು ಒಮಾನ್ನ ಸೋಹರ್ ಕರಾವಳಿಯಿಂದ ಸುಮಾರು 30 ನಾಟಿಕಲ್ ಮೈಲಿ ದೂರದಲ್ಲಿದ್ದಾಗ ದಾಳಿಗೆ ಒಳಗಾಗಿತ್ತು. ಘಟನೆಯ ಬೆನ್ನಲ್ಲೇ ಒಮಾನ್ ಕಡಲ ಭದ್ರತಾ ಕೇಂದ್ರಕ್ಕೆ ಮಾಹಿತಿ ನೀಡಿ ಒಮಾನ್ ಅಧಿಕಾರಿಗಳು ತಕ್ಷಣವೇ ಭಾರೀ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿದ್ದರು. ಈ ಕಾರ್ಯಾಚರಣೆಯ ಮೂಲಕ 21 ಭಾರತೀಯರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ ಈ ಕಡಲ ದುರಂತದಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದರು. ಕ್ಯಾಲಿಫೋರ್ನಿಯಾದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಜಿ ಗುಂಪಿನ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ ತಂಡಗಳು 2-2 ಗೋಲುಗಳ ಅಂತರದಲ್ಲಿ ಸಮಬಲ ಸಾಧಿಸಿ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿವೆ. ಇದಕ್ಕೂ ಮುನ್ನ ಫ್ಲೋರಿಡಾದಲ್ಲಿ ನಡೆದ ಸೌದಿ ಅರೇಬಿಯಾ ಮತ್ತು ಉರುಗ್ವೆ ನಡುವಿನ ಹೆಚ್ ಗುಂಪಿನ ಪಂದ್ಯ ಸಹ ಡ್ರಾನಲ್ಲಿ ಅಂತ್ಯಗೊಂಡಿತು. ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಈಸ್ಟ್ ರುದರ್ಫೋರ್ಡ್ನಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ನೇಷನ್ಸ್ ಕಪ್ನ ಮಹಿಳಾ ಹಾಕಿಯಲ್ಲಿ ಭಾರತವು ತನ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಜಪಾನ್ ಅನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ನಾಯಕಿ ಸಲೀಮಾ ಟೆಟೆ ಮತ್ತು ಲಾಲ್ರೇಸ್ ಮಿಯಾಮಿ ಭಾರತಕ್ಕಾಗಿ ಗೋಲು ಗಳಿಸಿದರು. ಜಪಾನ್ ಪರ ಹಿರಾಮಿಟ್ಸು ಐ ಏಕೈಕ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಭಾರತ ಎ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೆ ಏರಿತು. ಗುರುವಾರ ನಡೆಯಲಿರುವ ಪಂದ್ಯದಲ್ಲಿ ಭಾರತ ಉರುಗ್ವೆಯನ್ನು ಎದುರಿಸಲಿದೆ. ಪುರುಷರ ಹಾಕಿಯಲ್ಲಿ ಭಾರತವು ನೆದರ್ಲ್ಯಾಂಡ್ಸ್ನ ರೊಟರ್ಡ್ಯಾಮ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ಪ್ರೋ ಲೀಗ್ನಲ್ಲಿ ಜರ್ಮನಿಯನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಎವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸೆಟಬೆಲ್ಲೋ ಹಡಗಿನ 21 ಭಾರತೀಯ ಸಿಬ್ಬಂದಿ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
4: ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕೆಳಗುರಿ ಸಮಯ ಸರಿಯಾಗಿ 1:20:22. ಈಗ ಕೇಳಿ ಕುವೆಂಪು ವಿರಚಿತ ಭಾವಗೀತೆ ಪುತ್ತೂರು ನರಸಿಂಹನಾಯಕ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.
5: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
6: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.

ಕೇಳುಗರೆ, ಇದುವರೆಗೂ ಕುವೆಂಪು ವಿರಚಿತ ಭಾವಗೀತೆಯನ್ನ ಕೇಳಿದಿರಿ. ಪುತ್ತೂರು ನರಸಿಂಹ ನಾಯಕ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ ಸರಿಯಾಗಿ 1:30:21. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ. ಕಾರ್ಯಕ್ರಮದ ಆರಂಭದಲ್ಲಿ ರಾಜೇಶ್ ಕೃಷ್ಣನ್ ನಿತ್ಯ

ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನವಿರುವ AK-47 ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಹರಿಹರನ್ ಹಾಗೂ ಚಿತ್ರಾ.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಕೇಳುಗರೆ, ಇದೊಂದು ಪ್ರಕಟಣೆ. ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶ 2026-27 ಸಾಲಿನ ಲ್ಯಾಟರಲ್ ಎಂಟ್ರಿ ಸ್ಕೀಮ್ ಮುಖಾಂತರ 3ನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಆಫ್ಲೈನ್ ಮೂಲಕ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿರುವ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ವಿದ್ಯುತ್ ವಿಭಾಗಗಳ ಸೀಟುಗಳಲ್ಲಿ ಲಭ್ಯವಿದ್ದು, 2 ವರ್ಷಗಳ ಐಟಿಐ ದ್ವಿತೀಯ ಪಿಯುಸಿಯಲ್ಲಿ ಉತ್ತೀರ್ಣರಾಗಿರುವ ಅಭ್ಯರ್ಥಿಗಳು 3ನೇ ಸೆಮಿಸ್ಟರ್ಗೆ ಆಫ್ಲೈನ್ ಮೂಲಕ ಪ್ರವೇಶವನ್ನು ಪಡೆಯಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26-2026 ಇನ್ನು ಆಸಕ್ತ ಅಭ್ಯರ್ಥಿಗಳು ಕಾಲೇಜಿನಲ್ಲಿರುವ ಪ್ರಾಂಶುಪಾಲರನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9019749869. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9019749869. ಈ ಸಂಖ್ಯೆಗೆ ಕರೆ ಮಾಡಿ ಸಂಪರ್ಕಿಸಬಹುದು. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ ನಿರ್ದೇಶನವಿರುವ ಆಪ್ತ ಮಿತ್ರ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಸಂದೇಶವನ್ನು ರವಾನಿಸಲು ಮೊಬೈಲ್ ಸಂಖ್ಯೆ 9141688637. ಈ ಸಂಖ್ಯೆಗೆ ನಿಮ್ಮಿಷ್ಟದ ಹಾಡುಗಳನ್ನು ಕಳಿಸಿ ಕೇಳಬಹುದು ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ. ಶ್ರೋತೃಗಳೇ, ಇಂದು ಸಂಜೆ 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇಂದು ರಾತ್ರಿ 8 ಗಂಟೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಾಸನದ ಸುಷ್ಮಾ ಸಿಂಧು ಅವರಿಂದ ಸಣ್ಣ ಕಥೆ ಪ್ರಸಾರವಾಗುವುದು. ನಂತರ ಮಮತಾ ಅರಸಿಕೆರೆ ಅವರಿಂದ ಸ್ವರಚಿತ ಕವನ

ವಚನವನ್ನ ಆಲಿಸಬಹುದು. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಇಂದು ರಾತ್ರಿ 8:30 ಗಜಲ್ಗಳನ್ನು ಕೇಳಬಹುದು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನವಿರುವ ಆಕಸ್ಮಿಕ ಚಿತ್ರದ ಗೀತೆ ಡಾ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಸ್ವರದಲ್ಲಿ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಎ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಅವರ ಸ್ವರದಲ್ಲಿ. ಉಪೇಂದ್ರ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ ನಿರ್ದೇಶನವಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು: ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ, ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ವೈದ್ಯಕೀಯ ವೃತ್ತಿ ಕೇವಲ ಉದ್ಯೋಗವಲ್ಲ, ಅದು ಸೇವೆ ಮತ್ತು ಕರುಣೆಯ ಕ್ಷೇತ್ರವಾಗಿದ್ದು ವೈದ್ಯರು ಸದಾ ನೈತಿಕ

0: ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಯುವ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲೂ ಆರೋಗ್ಯ ಸೇವೆ ಒದಗಿಸುವತ್ತ ಗಮನ ಹರಿಸಬೇಕು ಎಂದು ಅವರು ಕರೆ ನೀಡಿದರು. ಸಮಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಬಿಸಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಆರೋಗ್ಯ ಇಲಾಖೆ 1945 ಔಷಧ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಸಣ್ಣಪುಟ್ಟ ಹಳ್ಳಿಗಳಲ್ಲಿ ಕೆಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾದ ವಿನಾಯಿತಿಯನ್ನು ಹಿಂತೆಗೆದುಕೊಂಡಿದೆ. ಔಷಧ ನಿಯಮಗಳ ಕೆ ವೇಳಾಪಟ್ಟಿಯಿಂದ ಔಷಧಗಳ ವರ್ಗ ಶೀರ್ಷಿಕೆಯಲ್ಲಿದ್ದ ಸಿರಪ್ ಎಂಬ ಪದವನ್ನು ಕೈಬಿಡಲಾಗಿದೆ ಎಂದು ತಿಳಿಸಲಾಗಿದೆ. ಈ ಪದವನ್ನು ತೆಗೆದುಹಾಕಿರುವುದರಿಂದ ಕೆಮ್ಮಿನ ಸಿರಪ್ಗಳಿಗೆ ಈವರೆಗೆ ನೀಡಲಾಗುತ್ತಿದ್ದ ವಿನಾಯಿತಿ ಇನ್ನು ಮುಂದೆ ಅನ್ವಯವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೀಗಾಗಿ ಸಾರ್ವಜನಿಕರು ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಕೆಮ್ಮಿನ ಸಿರಪ್ ಖರೀದಿ ಮಾಡುವಂತಿಲ್ಲ. ಕೆಮ್ಮಿನ ಸಿರಪ್ಗೂ ವೈದ್ಯರ ಶಿಫಾರಸು ಅಗತ್ಯ ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ಹಿಂದೆ 1,000 ಕಡಿಮೆ ಜನಸಂಖ್ಯೆ ಇರುವ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿತ್ತು. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರಕ್ಕೆ ಭೇಟಿ ನೀಡಿದರು. ಈ ವೇಳೆ ನಿನ್ನೆ ಪಬ್ನಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದಕ್ಕೂ ಮೊದಲು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಘಟನೆ ಹಿನ್ನೆಲೆಯಲ್ಲಿ ಅಬಕಾರಿ ಡಿಸಿ ಅಮಾನತಿಗೆ ಶಿಫಾರಸು ಮಾಡಲಾಗಿದ್ದು ಪಬ್ ಮಾಲೀಕನ ವಿರುದ್ದ ದೂರು ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಪರವಾನಿಗೆ ಇಲ್ಲದೆ ಪಬ್ ನಡೆಸಲಾಗುತ್ತಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನ ಎಲ್ಲಾ ವಾಣಿಜ್ಯ ಕಟ್ಟಡಗಳಲ್ಲಿ ಬೆಂಕಿ ಅವಘಡದ ಬಗ್ಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರುವ ಕುರಿತು ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇದೇ 18 ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಎಲ್ಲಾ ಶಾಸಕರು ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಸಂಜೆ 6:30 ಸಭೆ ನಡೆಯಲಿದ್ದು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ಪಡೆದುಕೊಂಡಿದೆ. ಗೋವಾದಲ್ಲಿ ನಡೆದ 2026 ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ರಾಜ್ಯಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ಈ ಪ್ರಶಸ್ತಿಯೊಂದಿಗೆ ಪವನ ಶಕ್ತಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯನ್ನು ಬಲಪಡಿಸುವಲ್ಲಿ ರಾಜ್ಯ ನಾಯಕತ್ವ ಹಾಗೂ ಬದ್ದತೆಯನ್ನು ಸಾಬೀತುಪಡಿಸಿದೆ. ಆದಾಯ ಮೀರಿ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ 3 ಪ್ರಮುಖ ಅಧಿಕಾರಿಗಳಿಗೆ ಸೇರಿದ 12 ಹೆಚ್ಚು ಸ್ಥಳಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಇಂದು ದಾಳಿ ನಡೆಸಿದ್ದಾರೆ. ದಾವಣಗೆರೆ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮುಖ್ಯ ತಾಂತ್ರಿಕ ಅಧಿಕಾರಿ ಸಿದ್ದೇಶ್ವರ ಎನ್ ಹೆಬ್ಬಾಳ, ಬಯಲುಸೀಮೆ ಅಭಿವೃದ್ದಿ ಮಂಡಳಿಯ ಕಾರ್ಯದರ್ಶಿ ಕೃಷ್ಣನಾಯ್ಕ ಹಾಗೂ ಬೆಳಗಾವಿಯ ಕೆಆರ್ಐಡಿಎಲ್ ಅಧೀಕ್ಷಕ ಇಂಜಿನಿಯರ್ ಸಣ್ಣ ಕೆಂಚಪ್ಪ ದಾಳಿಗೆ ಒಳಗಾದ ಅಧಿಕಾರಿಗಳಾಗಿದ್ದಾರೆ. ಇನ್ನೊಂದೆಡೆ ಬಯಲುಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣನಾಯ್ಕ ಅವರ ಮನೆ ಹಾಗೂ ಚಿತ್ರದುರ್ಗ ನಗರ ಕಚೇರಿ ಮೇಲೆ ದಾಳಿ ನಡೆಸಿದ್ದು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ರಾಜ್ಯದ ಮೇಕೆದಾಟು ಯೋಜನೆ ತಿರಸ್ಕೃತ

0: ಸಲ್ಲಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಇದೇ 23ರಂದು ತಮಿಳುನಾಡು ರೈತರು ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದಾರೆ. ತಿರುವಾರೂರಿನಲ್ಲಿ ನಡೆದ ತಮಿಳುನಾಡು ಕಾವೇರಿ ರೈತ ಸಂಘದ ರಾಜ್ಯ ಸಮಿತಿಯ ಸಭೆಯ ಬಳಿಕ ಮಾತನಾಡಿರುವ ಹೇಳಿಕೆಯಲ್ಲಿ ಯೋಜನೆ ಖಂಡಿಸಿ ತಮಿಳುನಾಡು ರೈತರು ದೆಹಲಿಯಲ್ಲಿನ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಕಾವೇರಿ ನದಿಗೆ ನಿರ್ಮಿಸಲು ಉದ್ದೇಶಿಸಿರುವ ಪ್ರಸ್ತಾವಿತ ಜಲಾಶಯವು ತಮಿಳುನಾಡಿನಲ್ಲಿ ನೀರಿನ ಲಭ್ಯತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಹಾಗೂ ಕಾವೇರಿ ಜಲಾನಯನ ಪ್ರದೇಶದ ಕೃಷಿಗೆ ಗಂಭೀರ ಅಪಾಯವನ್ನು ಉಂಟುಮಾಡಬಹುದು ಎಂದು ಸಂಘ ಕಳವಳ ವ್ಯಕ್ತಪಡಿಸಿದೆ. ಸಾರ್ವಜನಿಕರ ಅಹವಾಲುಗಳನ್ನು ನಿಗದಿತ ಅವಧಿಯೊಳಗೆ ಶೀಘ್ರವೇ ವಿಲೇವಾರಿ ಮಾಡಿ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಂ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯ ಸಾಧ್ಯತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕುಡಿಯುವ ನೀರಿನ ನಿರ್ವಹಣೆಗೆ ಸಂಬಂಧಿಸಿದ ತುರ್ತು ಕ್ರಿಯಾ ಯೋಜನೆಯನ್ನು 15 ದಿನಗಳ ಒಳಗಾಗಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಭೂ ಗ್ಯಾರಂಟಿ ಅಭಿಯಾನದಡಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ, ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವು, ಆರ್ಟಿಸಿ ಸಂಬಂಧಿತ ಬಾಕಿ ಅರ್ಜಿಗಳ ವಿಲೇವಾರಿ ಸೇರಿದಂತೆ ಭೂ ದಾಖಲೆಗಳ ಸುಧಾರಣೆಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಅವರು ತಿಳಿಸಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಕೋಲಾರದ ವಿಶೇಷ ಪೋಕ್ಸೊ ನ್ಯಾಯಾಲಯ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 40,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. 2024ರ ಫೆಬ್ರವರಿ 7ರಂದು ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನ ಮೇರೆಗೆ ಪೋಕ್ಸೊ ಕಾಯ್ದೆ ಕಲಂ 6 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕಲಂ 9ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಕೋಲಾರದ ವಿಶೇಷ ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರಸಾದ್ ಕೆಬಿ ಅವರು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಈ ತೀರ್ಪು ಪ್ರಕಟಿಸಿದ್ದಾರೆ. ಸಂತ್ರಸ್ತ ಬಾಲಕಿಗೆ ಸರ್ಕಾರದಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಸುದ್ದಿ ಛಾಯಾಚಿತ್ರ ಗ್ರಾಹಕರಿಗಾಗಿ ಫೋಕಸ್ ಆನ್ ನ್ಯೂಸ್ ಎಂಬ ರಾಷ್ಟಮಟ್ಟದ ಪತ್ರಿಕಾ ಛಾಯಾಚಿತ್ರ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಮೊದಲ 3 ಛಾಯಾಚಿತ್ರಗಳಿಗೆ ಕ್ರಮವಾಗಿ 35,000, 25,000 ಹಾಗೂ 15,000 ರೂಪಾಯಿ ನಗದು ಬಹುಮಾನ ನೀಡಲು ನಿರ್ಧಾರ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ, ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ, ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 MHz. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಳಗರೆ. ಕಾರ್ಯಕ್ರಮದ ಆರಂಭದಲ್ಲಿ ಸುಂಟರಗಾಳಿ ಚಿತ್ರದ ಗೀತೆ, ಕುನಾಲ್ ಗಾಂಜಾವಾಲ ಹಾಗೂ ಚಿತ್ರ ಅವರ ಸ್ವರದಲ್ಲಿ. ರಂಗನಾಥ್ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಸಾಧು ಕೋಕಿಲಾ.

ಕೇಳಿ ದೇವ ಅವರ ಸಂಗೀತ ನಿರ್ದೇಶನವಿರುವ ಗಲಾಟೆ ಅಳಿಯಂದ್ರು ಚಿತ್ರದ ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ಪ್ರದೀಪ ಎಂಬ 19 ವರ್ಷದ ಯುವಕ ಹಾಸನ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಕಾಣೆಯಾಗಿರುವ ಪ್ರದೀಪ ಅವರ ಚಹರೆ ಹೀಗಿದೆ. 5.6 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಎಣ್ಣೆಗೆಂಪು ಮೈಬಣ್ಣವನ್ನು ಹೊಂದಿದ್ದು ಕನ್ನಡ ಮಾತನಾಡುತ್ತಾರೆ. ಎಡಗೈ ಮಧ್ಯದ ಭಾಗದಲ್ಲಿ ಅಮ್ಮ ಅಪ್ಪ ಎಂಬ ಹಚ್ಚೆಯನ್ನು ಹಾಕಿಸಿರುತ್ತಾರೆ. ಕಾಣೆಯಾದಾಗ ಕಾಫಿ ಬಣ್ಣದ ಚೆಕ್ಸ್ ಶರ್ಟ್ ಮತ್ತು ಸಿಮೆಂಟ್ ಬಣ್ಣದ ಜೀನ್ಸ್ ಪ್ಯಾಂಟ್ ಅನ್ನು ಧರಿಸಿದ್ದಾರೆ ಮತ್ತು ಬಲಗೈಯಲ್ಲಿ ಬೆಳ್ಳಿ ಕಡಗ, ಕೊರಳಿನಲ್ಲಿ ಬೆಳ್ಳಿ ಚೈನು ಇರುತ್ತದೆ. ಕಾಣೆಯಾಗಿರುವ ಪ್ರದೀಪ ಎಂಬ 19 ವರ್ಷದ ಯುವಕ ಸುಳಿವು ಸಿಕ್ಕಲ್ಲಿ ಹಾಸನನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ತಿಳಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0876833332638333 ಹಾಸನ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ತಿಳಿಸಲು ಕೋರಲಾಗಿದೆ. ಇದುವರೆಗೂ ಕಾಣೆಯಾದವರ ಬಗ್ಗೆ ಪ್ರಕಟಣೆಯನ್ನ ಕೇಳಿದಿರಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿರುವ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಸಂಗೀತ ನಿರ್ದೇಶನ ಮಾಡಿದ್ದಾರೆ ವಿ ಹರಿಕೃಷ್ಣ.

ಕೇಳುಗರೆ, ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಮತ್ತಷ್ಟು ಚಿತ್ರಗೀತೆಗಳನ್ನು ಆಲಿಸಬಹುದು ಇಂದು ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ. ಇದಾಗಿತ್ತು ಇಂದಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೇಳುಗರೆ, ಇಂದು ರಾತ್ರಿ 9:30 ನಮ್ಮ ನಿಲಯದಿಂದ ಭಾಗವಂತಿಕೆ ಮೇಳ ತುರುವೇಕೆರೆ ತಾಲೂಕು ಕೊಳಾಲ ಗ್ರಾಮದ ಮಹಲಿಂಗಪ್ಪ ಕೇಸ್ ಮತ್ತು ತಂಡದವರಿಂದ ಮೂಡಿಬರಲಿದೆ. ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಸಖಿ ಸಹೇಲಿ ಮೂಡಿಬರುವುದು.

ಕೇಳುಗರೆ, ಇದೀಗ ಸ್ಟುಡಿಯೋದಲ್ಲಿ ಸಮಯ 5:01. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ AM ಸ್ಫೂರ್ತಿ ಮಾಡುವ ನಮಸ್ಕಾರಗಳು.

ನಿಮ್ಮ ಸಂದೇಶ, ಮೇಘ ಸಂಗೀತ, ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುವರೇ, ನಿಮ್ಮಿಷ್ಟದ ಗೀತೆಯನ್ನು ಆಲಿಸಲು ಈಗ ಹೇಳುವ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಹಾಡಿನ ಮೊದಲ ಸಾಲು, ನಿಮ್ಮ ಹೆಸರು, ಊರಿನ ಹೆಸರನ್ನು ಬರೆದು ಈಗ ಹೇಳುವ ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ ಸಂದೇಶವನ್ನು ಕಳಿಸಿ. ಸಂಖ್ಯೆ ಹೀಗಿದೆ: 9141 68 86 37.

ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ನಿಮ್ಮ ಸಂದೇಶ ಮೇಘ ಸಂಗೀತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದ ಮೊದಲನೇ ಸಂದೇಶವನ್ನ ನೋಡೋಣ. ಹೌಸಿಂಗ್ ಬೋರ್ಡ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಸರೋಜಾ ಶಾಂತಕುಮಾರ್ ಮತ್ತು ಮನೆಯವರು. ಇವರು ಗೆಜ್ಜನಾದ ಚಿತ್ರದ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಅನ್ನೋ ಚಂದದ ಗೀತೆಯನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇವರು ಮೆಚ್ಚಿರುವಂತಹ ಈ ಗೀತೆಯನ್ನು ಈಗ ಕೇಳೋಣ ಚಿತ್ರ ಅವರ ಸ್ವರದಲ್ಲಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇದೀಗ ಕೇಳಿ ಚಿಕ್ಕೆಜ್ಮಾಂಡ್ರು ಚಿತ್ರದ ಗೀತೆಯನ್ನು. ಗೀತೆಯನ್ನು ಬರೆದು ಸ್ವರಕಲ್ಪನೆ ಮಾಡಿದ್ದಾರೆ ಹಂಸಲೇಖ. ಗೀತೆಯನ್ನ ಪ್ರಸಾರ ಮಾಡಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಹೊಂಗೆಳ್ಳಿಯಿಂದ ಪುಷ್ಪ ಮತ್ತು ಮಹಾಲಿಂಗಾಚಾರಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ಹಾಸನದ ತಂಡಿರು ಹಳ್ಳದಿಂದ ಬಿಎನ್ ಧ್ರುವಕುಮಾರ್ ಅವರು ಸಂದೇಶವನ್ನು ಕಳಿಸಿ ಕೇಳ್ತಾ ಇದ್ದಾರೆ. ಬೆಳದಿಂಗಳ ಬಾಲೆ ಚಿತ್ರದಿಂದ ಗೋಪಾಲ ಕೇಳು ನಾನು ಯಾರು ಹೇಳು, ಈ ಗೀತೆನ ನಮಗಾಗಿ ಕೇಳಿಸಿ ಅಂತ ಇವರ ಮೆಚ್ಚಿನ ಗೀತೆ ಇದೀಗ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲ್ ಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಸ್ವರಗಳಲ್ಲಿ. ಎಸ್ ಎಂ ಪಾಟೀಲ್ ಅವರು ಗೀತೆಯನ್ನು ಬರೆದಿದ್ದಾರೆ, ಸಂಗೀತ ನೀಡಿದ್ದಾರೆ ಗುಣಸಿಂಗ್.

ಚಿಕ್ಕಮಗಳೂರಿನ ಲಕ್ಷ್ಮಿಯವರಿಗಾಗಿ ಚಕ್ರವರ್ತಿ ಚಿತ್ರದ ಗೀತೆ ಇದೀಗ ಪ್ರಸಾರವಾಗ್ತಾ ಇದೆ. ಅರ್ಮಾನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಡಾ ವಿ ನಾಗೇಂದ್ರ ಪ್ರಸಾದ್. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯಾ.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ನಿಮ್ಮ ಸಂದೇಶ, ಮೇಘ ಸಂಗೀತ, ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮದ ಮುಂದಿನ ಸಂದೇಶವನ್ನು ನೋಡೋಣ. ಗುತ್ತಿಹಳ್ಳಿಯಿಂದ ಚಂದ್ರ ಮತ್ತು ಮನೆಯವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಪೃಥ್ವಿ ಚಿತ್ರದಿಂದ ಯಾವುದಾದರೂ ಒಂದು ಗೀತೆಯನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ. ಇದೀಗ ಕುನಾಲ್ ಗಾಂಜ್ವಾಲ ಮತ್ತು ಹಂಸಿಕಯ್ಯರವರ ಸ್ವರಗಳಲ್ಲಿರುವ ಈ ಒಂದು ಚಂದದ ಗೀತೆಯನ್ನು ಕೇಳೋಣ. ಸಂಗೀತ ನೀಡಿದ್ದಾರೆ ಮಣಿಕಾಂತ್ ಕದ್ರಿ.

ಪೃಥ್ವಿ ಚಿತ್ರದ ಗೀತೆಯನ್ನು ಇದೀಗ ಕೇಳಿದ್ರಿ. ಇನ್ನು ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ರಣಧೀರ ಚಿತ್ರದ ಗೀತೆ ಈಗ ಕೇಳಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಗೀತೆಯ ಅಭಿಲಾಷಿಗಳು ಹೊಸಪುರದಿಂದ ಪ್ರವೀಣ್.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಹಾಸನದಿಂದ ಅನ್ನಪೂರ್ಣ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಕೃಷ್ಣ ನೀ ಬೇಗನೆ ಬಾರು ಚಿತ್ರದಿಂದ ಅಲ್ಲಾರೆ ಅಲ್ಲಾರೆ ಈ ಗೀತೆಯನ್ನು ನಮ್ಮ ತಾಯಿಗಾಗಿ ಪ್ರಸಾರ ಮಾಡಿ ಅಂತ. ಈಗ ಇವರ ಮೆಚ್ಚಿನ ಈ ಗೀತೆಯನ್ನು ಕೇಳೋಣ. ಎಸ್ ಜಾನಕಿಯವರ ಸ್ವರದಲ್ಲಿ ಸಂಗೀತ ನೀಡಿದ್ದಾರೆ ಬಪ್ಪಿ ಲಹರಿ.

ಬೇಲೂರು ತಾಲೂಕು ಪಡುವಳಲು ಗ್ರಾಮದಿಂದ ಧನ್ವಿತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಪ್ರೀತಿ ಪ್ರೇಮ ಪ್ರಣಯ ಚಿತ್ರದ ಈ ಗೀತೆಗಾಗಿ ಗೀತೆ ಮೂಡಿ ಬರ್ತಾ ಇದೆ. ಚಿತ್ರ ಅವರ ಸ್ವರದಲ್ಲಿ ಸ್ವರ ಕಲ್ಪಿಸಿದ್ದಾರೆ ಮನೋಮೂರ್ತಿ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಹಾರನಹಳ್ಳಿಯಿಂದ ರಂಗನಾಥ್, ವಸಂತ, ಸ್ವಾಮಿ, ಮೋಹಿತ್ ಹಾಗೂ ನಂದೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅಮೃತವರ್ಷಿಣಿ ಚಿತ್ರದ ಈ ಗೀತೆಗಾಗಿ ಗೀತೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

0: ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಂಡು ನೀನು.
1: ಕೇಳುಗರೆ, ಕಾರ್ಯಕ್ರಮದ ಕೊನೆಯ ಸಂದೇಶ ಹಾಸನದ ರಾಜುಘಟ್ಟದಿಂದ ಶಶಿಕಲಾ, ತಿಮ್ಮರಾಜು, ತೇಜು ಹಾಗೂ ತಿಲಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹೃದಯ ಗೀತೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಎಂ ಎನ್ ವ್ಯಾಸರಾವ್. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಕೇಳುಗರಿದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದೀಗ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಸಂಜೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕಿಸಾನ್ ವಾಣಿ. ಇದರಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ವನಿತಾ ವಿಹಾರ. ಹಾಸನದ ಸುಷ್ಮಾ ಸಿಂಧು ಅವರಿಂದ ಸಣ್ಣ ಕಥೆ, ಆನಂತರ ಮಮತಾ ಅರಸಿಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನ. ಪ್ರಸ್ತುತಿ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್, 9:30 ನಮ್ಮ ನಿಲಯದಿಂದ ಭಾಗವಂತಿಕೆ ಮೇಳ. ತುರುವೇಕೆರೆ ತಾಲೂಕು ಕೋಳಲ ಗ್ರಾಮದ ಮಹಾಲಿಂಗಪ್ಪ ಕೆಎಸ್ ಮತ್ತು ತಂಡದವರಿಂದ 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ಆತಂಕವಾದ. ಕೇಳುಗರೆ, ನಾಳಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ, ಸ್ತುತಿ ಮಲ್ಲಿಕ, 6:30 ಚಿಂತನ ಚಂದ್ರಕಲಾ ನಂದಾವರ ಅವರಿಂದ, 6:35 ಭಾವಗೀತೆಗಳು, 6:45 ಕಾರ್ಯಕ್ರಮ ರೈತರಿಗೆ ಸಲಹೆ, 6:50 ಯೋಗೋತ್ಸವ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಅಷ್ಟಾಂಗ ಯೋಗ ಯಮ. ಭಾಗವಹಿಸುತ್ತಾರೆ ಡಾ ಯಶಸ್ ಯು. ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಈ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಸವಿಗಾನ, 8:30 ರೇಡಿಯೋ ಡಾಕ್ಟರ್ ಗರ್ಭಪಾತ. ಈ ಕುರಿತು ಡಾ ಶ್ರೀವಿದ್ಯಾ ಎನ್ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಸುಜಾತ ಎಫ್ ತಳವಾರ್. 9:00 ಯೋಗಾಮೃತ. ವಿಷಯ ಆಸನ ಮತ್ತು ಪ್ರಾಣಾಯಾಮ. ಭಾಗವಹಿಸುತ್ತಾರೆ ಡಾಕ್ಟರ್ ಶಿವಕುಮಾರ್ ರುದ್ರಶೆಟ್ಟಿ. ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿಮಧುಸೂದನ್. 9:10 ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹೇಮಕೂಟ ನೇರ ಫೋನಿನ ಕಾರ್ಯಕ್ರಮ. ನಾಳಿನ ವಿಷಯ ಹಸಿರೀಕರಣ ನಗರೀಕರಣ. 10:30 ಒಂದೇ ಬಳ್ಳಿಯ ಹೊಗಳು ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಗೀತೆಗಳನ್ನ ಕೇಳ್ತೀರಿ. 11:00 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫುಲ್ವಾರಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೀತ ಶಿವಕುಮಾರ್ ಅವರ ಹಾಡುಗಾರಿಕೆ ಮೂಡಿಬರಲಿದೆ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಕೇಳುಗರೆ, ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರ. ಡಾ ದುರ್ಗಾರತ್ನ ಸಿ ಅವರಿಂದ ಭಾಷಣ. ವಿಷಯ ಮಾನವ ಕಳ್ಳಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಿಸಿಓಡಿ, ಪಿಸಿಓಎಸ್ ಮತ್ತು ಪಿಎಂಓಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾ ಹರಿಚರಣ್ ಟಿಕೆ ಅವರಿಂದ ಮಾಹಿತಿ. ಆನಂತರ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಣ ಸಂಬಂಧ, ಈ ಕುರಿತು ಡಾ ಗಾನವಿ ಅವರೊಂದಿಗೆ ಮಾತುಕತೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಪಿಎಂ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನೆ ಕುರಿತ ಕಾರ್ಯಕ್ರಮ. 1:20 ಭಾವಗೀತೆಗಳು, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು, 3:00 ಮುಂಬೈ ಕೇಂದ್ರದ ಕಾರ್ಯಕ್ರಮಗಳು.

ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಬಂಗು ಹಾಗೂ ಸೋರಿಯಾಸಿಸ್ಗೆ ಕಾರಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ರಾಹುಲ್ ಹೆಚ್ವಿ ಅವರೊಂದಿಗೆ ಸಂದರ್ಶನ. ನಂತರ ರೋಗ ಲಕ್ಷಣಶಾಸ್ತ್ರ ವಿಭಾಗವನ್ನು ಕುರಿತು ಡಾಕ್ಟರ್ ವಿಜಯ್ ಶಂಕರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಪ್ರಸ್ತುತಪಡಿಸುತ್ತಾರೆ ಸುಜಾತ ಎಫ್ ತಳವಾರ್. ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿ ನಗರ, ನಾಗಮಂಗಲ ತಾಲೂಕು. 5:30 ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 6:15 ಭಾವಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿರಂಗ. ವಿಶ್ವ ಬರಡು ಹಾಗೂ ಬರದ ವಿರುದ್ಧದ ಹೋರಾಟದ ದಿನದ ಸಂದರ್ಭದಲ್ಲಿ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಚನ್ನಕೇಶವ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು. 8:00 ಕಾರ್ಯಕ್ರಮ ಸುರಗಿ. ಡಾಕ್ಟರ್ ಅನುಪಮ ನಿರಂಜನ್ ಅವರ ಆತ್ಮಕಥೆ ಬರಹಗಾರ್ತಿಯ ಬದುಕು ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್. 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಕರಾಟೆ ಹಾಗೂ ಯೋಗಪಟು ಡಾಕ್ಟರ್ ಪಿ ರಾಘವೇಂದ್ರ ಅವರೊಂದಿಗೆ ಕ್ರೀಡೆಯಾಗಿ ಯೋಗ ಈ ಕುರಿತು ಸಂದರ್ಶನ. 10:00 ನಮ್ಮ ನಿಲಯದಿಂದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. ನಾಳಿನ ವಿಷಯ ನಕ್ಸಲ್ವಾದ್. ಕೆಳಗುರಿ ವಿಷ್ಣು ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಇದೀಗ ಸಮಯ 6:05 ವಾಗ್ತಾ ಇದೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

0: Good evening. This is Akashvani, the news read by Saira Mujtaba. Prime Minister Narendra Modi has arrived in the French city of Avignon on a two-day visit to participate in the G7 summit, which got underway yesterday. After arrival in Avignon, the Prime Minister, in a social media post, said that he's looking forward to engaging with world leaders and exchanging views on key global issues. He added that India remains committed to advancing collective efforts for a more sustainable and prosperous planet. Our correspondent Ankit Kumar, who is covering the Prime Minister's G7 visit, joins us live from Avignon for the latest updates. Ankit, what significance does this G7 summit hold for India?
1: Yes, Saira, it's really, really significant. The Prime Minister will attend a key G7 working session in some time. The focus of this session is on the forging new partnerships and rebuilding international solidarity. The Prime Minister will be sitting down with G7 leaders, partner nations and top officials from the World Bank and the African Development Bank. See, India's regular presence at this summit is highly significant. India has truly emerged as a major global power. Today, the entire world is looking toward New Delhi for real solution to complex crisis. Saira, if you see, India is now actively setting the global agenda to resolve these problems. This massive shift is a direct result of Prime Minister's strong diplomacy and his excellent personal rapport with world leaders. Saira.
0: Well, thank you so much, Ankit, for that update. Moving on the sidelines of the summit, Prime Minister Modi is scheduled to hold bilateral meetings with Canadian Prime Minister Mark Carney, United Kingdom Prime Minister Keir Starmer, and President of the UAE Sheikh Mohammed bin Zayed Al Nahyan. Later tonight, he will attend a gala dinner hosted by French President Emmanuel Macron. A key engagement during the visit will be PM Modi's meeting with US President Donald Trump tomorrow. The two leaders are expected to discuss ways to further strengthen bilateral cooperation across sectors. Prime Minister Modi will reach Paris tomorrow evening as part of his visit to France. U.S. allies at the Group of Seven summit of major industrialized nations worked today to push the war in Ukraine back up the agenda of President Donald Trump after more than 4 years of the conflict. Host President Emmanuel Macron of France said he'll seek to persuade Mr. Trump to continue supporting Ukraine and increase pressure on Russia to help reach a peace agreement. As the U.S. under Mr. Trump has cut back aid to Ukraine, France and its European allies are now the biggest providers of military and financial support to Kyiv. Ukrainian President Volodymyr Zelensky also joined G7 leaders for a morning working session, but talks wrapped quickly as leaders gathered for just 75 minutes. Back home, Agriculture and Farmers Welfare Minister Shivraj Singh Chauhan today held a high-level agriculture review meeting in New Delhi and conducted a detailed review of preparations across the country for the Kharif 2026 season. The Agriculture Ministry said in a statement that in the context of possible El Nino conditions, he placed special emphasis on increasing cotton production, achieving self-reliance in pulses, and advanced contingency plans for low-rainfall districts. He gave a clear message that protecting farmers' interests is the government's top priority under the guidance of Prime Minister Narendra Modi. Ahead of the re-examination of National Eligibility Cum Entrance Test or NEET UG 2026, which is scheduled for 21st of June, the government has restricted online messaging and social media app Telegram till the 22nd of this month. The National Testing Agency or NTA has welcomed the decision. In a statement, the NTA said that the platform has also been directed to disable the message editing feature for already posted messages until the 30th of this month. Extending the rally for a third consecutive session, domestic benchmark equity indices ended today's trade with gains of more than 0.5%. Sensex jumped 544 points to close at 76,808, while Nifty rose 135 points to settle at 23,989. And in women's hockey, India has stormed into the semi-finals of the FIH Hockey Nations Cup in Auckland, New Zealand. India defeated Japan in their second Pool A match. And that is the end of this news bulletin.
2: Akashavani Hasana. ಸೇವಾ ಮಾಹಿತಿ.
3: ಕೇಳುಗರೆ, ಕಾಣೆಯದವರ ಪತ್ತೆಗಾಗಿ ಇದೀಗ ಕೆಲವು ಪೊಲೀಸ್ ಪ್ರಕಟಣೆಗಳು. ದಿನಾಂಕ 23/5/2026 ಶಾಂತಿಗೌಡ ಎಂಎಲ್ ಎಂಬ 83 ವರ್ಷದ ವ್ಯಕ್ತಿಯು ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ವಿವರ ಹೀಗಿದೆ: ಎತ್ತರ 157 ಸೆಂಟಿಮೀಟರ್, ಕಪ್ಪು ಬಿಳಿ ಮಿಶ್ರಿತ ತಲೆಕೂದಲು, ಗೋಧಿ ಮೈಬಣ್ಣ, ಕೋಲು ಮುಖ, ಸಾಧಾರಣ ಮೈಕಟ್ಟು. ಇವರು ಕನ್ನಡ ಭಾಷೆಯನ್ನು ತಿಳಿದಿದ್ದು ಕಾಣೆಯಾದ ದಿನದಂದು ಬಿಳಿ ಬಣ್ಣದ ಶರ್ಟ್ ಮತ್ತು ಪಂಚೆಯನ್ನು ಧರಿಸಿರುತ್ತಾರೆ. ಶಾಂತಿಗೌಡ ಎಂಎಲ್ ಎಂಬ 83 ವರ್ಷದ ಈ ವೃದ್ಧ ವ್ಯಕ್ತಿಯ ಸುಳಿವು ಯಾರಿಗಾದರೂ ಪತ್ತೆಯಾದಲ್ಲಿ ಬೇಲೂರು ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪೊಲೀಸ್ ಪ್ರಕಟಣೆಯಲ್ಲಿ ಕೋರಲಾಗಿದೆ. ದಿನಾಂಕ 8/6/2026 ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಜುಲ್ಫಿ ಭಾನು ಎಂಬ 27 ವರ್ಷದ ಮಹಿಳೆ ಕಾಣೆಯಾಗಿರುತ್ತಾರೆ. ಇವರ ವಿವರ ಹೀಗಿದೆ: ಎತ್ತರ 175 ಸೆಂಟಿಮೀಟರ್, ಕಪ್ಪು ತಲೆಗೂದಲು, ಬಿಳಿ ಮೈಬಣ್ಣ, ಕೋಲು ಮುಖ, ಸಾಧಾರಣ ಮೈಕಟ್ಟು. ಇವರು ಕನ್ನಡ ಹಾಗೂ ಉರ್ದು ಭಾಷೆಗಳನ್ನು ತಿಳಿದಿದ್ದು ಕಾಣೆಯಾದ ದಿನದಂದು ಕಪ್ಪು ಬಣ್ಣದ ನೈಟಿ ಹಾಗೂ ಕಪ್ಪು ಬಣ್ಣದ ಬುರ್ಕಾವನ್ನು ಧರಿಸಿರುತ್ತಾರೆ. ಜುಲ್ಫಿ ಭಾನು ಎಂಬ 27 ವರ್ಷದ ಈ ಮಹಿಳೆಯ ಸುಳಿವು ಪತ್ತೆಯಾದಲ್ಲಿ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪೊಲೀಸ್ ಪ್ರಕಟಣೆಯಲ್ಲಿ ಕೋರಲಾಗಿದೆ. ದಿನಾಂಕ 6/12/2025 ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಂತಿಗ್ರಾಮ ಹೋಬಳಿ ಚಾಚುಪುರದ ಕೊಪ್ಪಲು ಗ್ರಾಮದಿಂದ ರಂಗಸ್ವಾಮಿ ಎಂಬ 50 ವರ್ಷದ ವ್ಯಕ್ತಿಯು ಕಾಣೆಯಾಗಿದ್ದಾರೆ. ಇವರ ವಿವರ ಹೀಗಿದೆ: ಎತ್ತರ 5'6", ಎಣ್ಣೆಗೆಂಪು ಮೈಬಣ್ಣ, ಕಪ್ಪು ಬಿಳಿ ಮಿಶ್ರಿತ ತಲೆಕೂದಲು. ಮನೆಯಿಂದ ಹೋಗುವಾಗ ಅರ್ಧತೋಳಿನ ಬಿಳಿ ಮತ್ತು ಕೆಂಪು ಬಣ್ಣದ ಗ್ರೇ ಬಣ್ಣ ಮಿಶ್ರಿತ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಅನ್ನು ಧರಿಸಿದ್ದು ಇವರು ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ಈಗ ಹೇಳಿದ 50 ವರ್ಷದ ರಂಗಸ್ವಾಮಿ ಎಂಬ ಈ ವ್ಯಕ್ತಿಯ ಸುಳಿವು ಪತ್ತೆಯಾದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಇಲ್ಲವೇ ಗೊರೂರು ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪೊಲೀಸ್ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಶಾಂತಿಗ್ರಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಮಂಜೇಗೌಡ ಎಂಬ 66 ವರ್ಷದ ವ್ಯಕ್ತಿಯು ದಿನಾಂಕ 12/6/2026 ಕಾಣೆಯಾಗಿದ್ದಾರೆ. ಇವರ ವಿವರ ಹೀಗಿದೆ: ಎತ್ತರ 163 ಸೆಂಟಿಮೀಟರ್, ಕಪ್ಪು ಬಿಳಿ ಮಿಶ್ರಿತ ತಲೆಗೂದಲು, ಎಣ್ಣುಗೆಂಪು ಮೈಬಣ್ಣ, ದುಂಡು ಮುಖ, ಸಾಧಾರಣ ಮೈಕಟ್ಟು. ಇವರು ಕನ್ನಡ ಭಾಷೆಯನ್ನು ತಿಳಿದಿದ್ದು ಕಾಣೆಯಾದ ದಿನದಂದು ಬಿಳಿ ಬಣ್ಣದ ಶರ್ಟ್, ಬಿಳಿ ಬಣ್ಣದ ಪಂಚೆ, ನೀಲಿ ಬಣ್ಣದ ಹವಾಯಿ ಚಪ್ಪಲಿಯನ್ನು ಧರಿಸಿರುತ್ತಾರೆ. ಮಂಜೇಗೌಡ ಎಂಬ 66 ವರ್ಷದ ಈ ವ್ಯಕ್ತಿಯ ಸುಳಿವು ಪತ್ತೆಯಾದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗಾಗಲಿ ಇಲ್ಲವೇ ಶಾಂತಿಗ್ರಾಮ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪೊಲೀಸ್ ಪ್ರಕಟಣೆಯಲ್ಲಿ ಕೋರಲಾಗಿದೆ. ದಿನಾಂಕ 5/6/2026 ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿಟ್ಟೂರು ಗ್ರಾಮದಲ್ಲಿ ಅಪರಿಚಿತ ವ್ಯಕ್ತಿಯ ಮೃತ ಶರೀರವು ಪತ್ತೆಯಾಗಿರುತ್ತದೆ. ಈ ಹಿಂದೆ ಈ ವ್ಯಕ್ತಿಯು ತನ್ನ ಹೆಸರು ಹೇಮಂತ್, ಊರು ಮಧುಗಿರಿ, ತಿಪಟೂರು ತುಮಕೂರು ಜಿಲ್ಲೆ ಎಂಬುದಾಗಿ ತಿಳಿಸಿದ್ದು ಯಾವುದೇ ದಾಖಲೆಗಳು ಇರುವುದಿಲ್ಲ. ಆದ್ದರಿಂದ ಸದರಿ ಮೃತ ವ್ಯಕ್ತಿಯ ವಾರಸುದಾರರು ಯಾರಾದರೂ ಇದ್ದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಇಲ್ಲವೇ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪೊಲೀಸ್ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೂ ಕೆಲವು ಪೊಲೀಸ್ ಪ್ರಕಟಣೆಗಳನ್ನ ಕೇಳಿದಿರಿ.
4: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.

ಕೇಳುಗರು, ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಮೂಡಿ ಬರ್ತಾ ಇದೆ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ಇದೀಗ ಭಾವಗೀತೆಗಳ ಪ್ರಸಾರ. ಆರಂಭಕ್ಕೆ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ ಕೋಟಿ ಕನಸುಗಳಿಂದ. ಹಾಡಿದ್ದಾರೆ ಕಸ್ತೂರಿ ಶಂಕರ್.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಪ್ರೇಮಲತಾ ದಿವಾಕರ್ ಅವರ ಸ್ವರದಲ್ಲಿ ಇದೀಗ ಕೇಳಿ ಕುವೆಂಪು ಅವರ ಕವಿತೆ.

0: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ವಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9019861858.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಇದುವರೆಗೂ ಭಾವಗೀತೆಗಳು ಮೂಡಿಬಂದವು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಕೇಳುವರು, ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಇದೀಗ ಸಮಯ 6:30 ಇದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಅವಲೋಕನ.
1: ನಮ್ಮ ಮುಂದಿನ ಕಾರ್ಯಕ್ರಮ ಅವಲೋಕನ.
2: ಆಕಾಶವಾಣಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಕುರಿತಾದ ಅವಲೋಕನ. ಬರೆದವರು ಸಂತೋಷ್, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 2017 ಆರಂಭಿಸಲಾದ ಮಹತ್ವಾಕಾಂಕ್ಷೆಯ ಮಾತೃತ್ವ ಯೋಗಕ್ಷೇಮ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮೂಲಕ ತಾಯಿಯ ಆರೋಗ್ಯ ಮತ್ತು ಮಗುವಿನ ಆರೈಕೆಗೆ ತನ್ನ ಬದ್ಧತೆಯನ್ನು ಮುಂದುವರಿಸುತ್ತಿದೆ. ಈ ಯೋಜನೆಯು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದರಿಗೆ ಆರ್ಥಿಕ ನೆರವು ನೀಡುವ ಗುರಿ ಹೊಂದಿದೆ. ಇದು ಸಕಾರಾತ್ಮಕ ಆರೋಗ್ಯ ಮತ್ತು ಸುಧಾರಿತ ಪೋಷಣೆಯನ್ನು ಉತ್ತೇಜಿಸುತ್ತದೆ. 2022 ಏಪ್ರಿಲ್ 1 ಮಿಷನ್ ಶಕ್ತಿ ಅಡಿಯಲ್ಲಿ ಇದರ ಸಂಯೋಜನೆಯು ನಂತರ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು 3 2 ಸುವ್ಯವಸ್ಥಿತಗೊಳಿಸಲಾಗಿದೆ. ಮೊದಲ ಮಗುವಿಗೆ 2 ₹5,000 ಮತ್ತು ಎರಡನೇ ಮಗು ಹೆಣ್ಣಾಗಿದ್ದರೆ ₹6,000 ಪ್ರಯೋಜನ ಪಡೆಯುತ್ತಾರೆ. ಈ ಪ್ರಯೋಜನಗಳು ಆರಂಭಿಕ ಗರ್ಭಧಾರಣೆಯ ನೋಂದಣಿ, ಪ್ರಸವ ಪೂರ್ವ ಆರೈಕೆ ಮತ್ತು ರೋಗ ನಿರೋಧಕತೆಯಂತಹ ನಿರ್ಣಾಯಕ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿವೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯು ನೇರ ಲಾಭ ವರ್ಗಾವಣೆ ಡಿಬಿಟಿ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣಕಾಸಿನ ನೆರವು ಸಕಾಲಿಕ ಮತ್ತು ಪಾರದರ್ಶಕವಾಗಿ ತಲುಪುವುದನ್ನು ಖಚಿತಪಡಿಸುತ್ತದೆ. ಗರ್ಭಪಾತ ಅಥವಾ ಜನನಕ್ಕೆ ಮುನ್ನ ಮಗು ಮೃತಪಟ್ಟ ಸಂದರ್ಭಗಳಲ್ಲಿ ಹೊಸ ಅರ್ಹತೆ ಸಹ ಇದು ಒಳಗೊಂಡಿದೆ. ಇದು ಅದರ ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಹಣಕಾಸಿನ ಬೆಂಬಲವು ಭಾಗಶಃ ವೇತನ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಹೆರಿಗೆಯ ಮೊದಲು ಮತ್ತು ನಂತರ ಮಹಿಳೆಯರು ಸಾಕಷ್ಟು ವಿಶ್ರಾಂತಿ ಪಡೆಯಲು ಅನುವು ಮಾಡಿಕೊಡುತ್ತದೆ. ಫಲಾನುಭವಿಗಳ ಕಥೆಯು ನೈಜ ಪ್ರಪಂಚದ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಯೋಜನೆಯ ಪರಿವರ್ತನಾತ್ಮಕ ಪರಿಣಾಮವನ್ನು ತಳಮಟ್ಟದಲ್ಲಿ ಕಾಣಬಹುದು. ಗರ್ಭಾವಸ್ಥೆಯಲ್ಲಿ ಆರ್ಥಿಕ ಸಂಕಷ್ಟ ಮತ್ತು ಆರೋಗ್ಯ ಸೇವಾ ಸೌಲಭ್ಯ ಕೊರತೆ ಎದುರಿಸುವ ಮಹಿಳೆಯರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನೆರವು ಪಡೆದಿದ್ದಾರೆ ಮತ್ತು ಅವರಿಗೆ ಸಕಾಲಿಕ ಹಣಕಾಸಿನ ನೆರವು ನೀಡಲಾಗಿದೆ. ಹೆಚ್ಚುವರಿ ಆರ್ಥಿಕ ಹೊರೆಯಿಲ್ಲದ ಪೌಷ್ಟಿಕ ಆಹಾರ, ನಿಯಮಿತ ಪ್ರಸವಪೂರ್ವ ತಪಾಸಣೆ ಮತ್ತು ಅಗತ್ಯ ವೈದ್ಯಕೀಯ ಆರೈಕೆಯನ್ನು ಪಡೆಯಲು ಅವರಿಗೆ ಅನುವು ಮಾಡಿಕೊಡುತ್ತದೆ. ಸರಿಯಾದ ಆರೈಕೆ ಮತ್ತು ನಿರಂತರ ಮೇಲ್ವಿಚಾರಣೆಯೊಂದಿಗೆ ಅವರು ಆರೋಗ್ಯ ಸಂಸ್ಥೆಗಳಲ್ಲಿ ಸುರಕ್ಷಿತವಾಗಿ ಆರೋಗ್ಯ ಹೊಂದಿದ ಶಿಶುಗಳನ್ನು ಹೆರಿಗೆ ಮಾಡಿದ್ದಾರೆ. ಸುರಕ್ಷಿತ ತಾಯ್ತನ ಮತ್ತು ಸುಧಾರಿತ ಸ್ವಾಸ್ಥ್ಯ ಹೊಂದುವ ತಾಯಿಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳುವುದು ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಯು ತಾಯಿಯ ಯೋಗಕ್ಷೇಮವನ್ನು ಸುಧಾರಿಸಲು, ಸಾಂಸ್ಥಿಕ ಹೆರಿಗೆಗಳನ್ನು ಪ್ರೋತ್ಸಾಹಿಸಲು ಮತ್ತು ಲಿಂಗ ಸಮಾನತೆಯನ್ನು ಬಲಪಡಿಸಲು, ವಿಶೇಷವಾಗಿ ಹೆಣ್ಣು ಮಗುವಿಗೆ ಹೆಚ್ಚುವರಿ ಪ್ರೋತ್ಸಾಹದ ಮೂಲಕ ಕೊಡುಗೆ ನೀಡಿದೆ. ಆರೋಗ್ಯಕರ ಮತ್ತು ಹೆಚ್ಚು ಸಬಲೀಕೃತ ಭಾರತದ ದೂರದೃಷ್ಟಿಗೆ ಅನುಗುಣವಾಗಿ ಪ್ರತಿಯೊಬ್ಬ ಅರ್ಹ ಮಹಿಳೆಯು ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು, ಅನುಷ್ಠಾನ ಕಾರ್ಯವಿಧಾನಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಸಂಪರ್ಕವನ್ನು ವಿಸ್ತರಿಸಲು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬದ್ದವಾಗಿದೆ. ಪ್ರತಿ ಹೊಸ ಜೀವನವು ತಾಯಿಯ ಗರ್ಭದಲ್ಲಿ ಆರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಮತ್ತು ಗೌರವಯುತ ಆರೈಕೆಯನ್ನು ಹಕ್ಕನ್ನು ಹೊಂದಿದೆ. ಕಳೆದ 1 ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಲಕ್ಷಾಂತರ ಗರ್ಭಿಣಿ ಮಹಿಳೆಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳುವಳಿಯನ್ನಾಗಿ ಮಾಡಿದೆ. ಇದು ಕೇವಲ ಒಂದು ಯೋಜನೆಯಲ್ಲ, ಆದರೆ ಪ್ರತಿಯೊಬ್ಬ ತಾಯಿ ಮತ್ತು ಆಕೆಯಲ್ಲಿ ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಬದ್ದತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ

0: ಸೌಲಭ್ಯ ಪಡೆಯುತ್ತಿರುವ ಮಹಿಳೆಯರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. ಅರ್ಹ ಮಹಿಳೆಯರು ತಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿದ್ದರೆ
1: ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ
2: ಆರು ಗಂಟೆ 37 ನಿಮಿಷಗಳ ಸಮಯವಾಗ್ತಾ ಇದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ಅನಂತರ ಪ್ರದೇಶ ಸಮಾಚಾರ ಬಿತ್ತರವಾಗಲಿದೆ.

0: बोनस भी अच्छा मिले और भरोसे वाला भी हो।
1: PLI है ना?
2: सरकारी कर्मचारी के साथ साथ सभी प्रोफेशनल ग्रेजुएट और डिप्लोमा होल्डर्स ले सकते हैं PLI पॉलिसी का फायदा और साथ में पोस्टल डिपार्टमेंट का भरोसा भी। अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर।
3: तंत्र ज्ञान तरंग सीडैक जोते प्रायोजित सरणी कार्यक्रम राज्यव्यापी प्रसारदली प्रति बुधवार ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಮಹಿಳೆಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ದೇಶದಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು,

0: ಬೆಳೆವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ದಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸರ್ಜೆವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ಪರಿಷತ್ ಸದಸ್ಯರು ಭಾಗವಹಿಸಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಮೊದಲ ಸಭೆ ನಡೆಸಿದರು. ಸಭೆಯಲ್ಲಿ ಬೆಂಗಳೂರಿನ ರಸ್ತೆ ಕುರಿತಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆ ಬೀದಿದೀಪಗಳ ನಿರ್ವಹಣೆ, ಸಂಚಾರ ದಟ್ಟಣೆ, ಸ್ವಚ್ಛತೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸುವ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರಿನಲ್ಲಿ ವಾಸಿಸುವ ಜನರ ಜೀವನ ಗುಣಮಟ್ಟ ಸುಧಾರಿಸುವುದೇ ಪ್ರಮುಖ ಗುರಿ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳ ಗುಣಮಟ್ಟವನ್ನು ಅಭಿವೃದ್ದಿಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ನಗರಪಾಲಿಕೆ, ನಗರಸಭೆ ಹಾಗೂ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಪೌರಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸವಾಲುಗಳು, ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಪದಾಧಿಕಾರಿಗಳ ಮನವಿಗಳನ್ನು ಆಲಿಸಿದ ಸಚಿವರು, ಪೌರಕಾರ್ಮಿಕರ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಜನಸೇವೆ ಮಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಸ್ವಪಕ್ಷದ ಶಾಸಕರನ್ನು ನಂಬಲಾಗದೆ ಆಂತರಿಕ ಅಸ್ಥಿರತೆಯಿಂದ ಬಿಡದಿ ರೆಸಾರ್ಟ್ನಲ್ಲಿ ಅಡಗಿ ಕುಳಿತಿದೆ ಎಂದು ಬಿಜೆಪಿ ಲೇವಡಿ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಇದು ಸರ್ಕಾರದ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಎಂದು ಆರೋಪಿಸಿದೆ. ರಾಜ್ಯದಲ್ಲಿ ಮೂಲಸೌಕರ್ಯವಿಲ್ಲ, ಯುವಜನತೆಗೆ ಉದ್ಯೋಗವೂ ಇಲ್ಲ ಹಾಗೂ ರೈತರ ಸಂಕಷ್ಟಕ್ಕೆ ಪರಿಹಾರವಿಲ್ಲದೆ ಅಭಿವೃದ್ದಿ ಸಂಪೂರ್ಣ ಶೂನ್ಯವಾಗಿದೆ ಎಂದು ದೂರಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು, ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾವುದೇ ರಿಯಲ್ ಎಸ್ಟೇಟ್ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯಲ್ಲಿ ಬಿಎಂಆರ್ಡಿಎ ಮೂಲಕ ಅಧಿಕೃತ ಅಧಿಸೂಚನೆ ಹೊರಡಿಸಿ ಜಾಗ ಸ್ವಾಧೀನಪಡಿಸಿಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಲಾಗುವುದು. ಉಳಿದ ಜಾಗವನ್ನು ಕಂಪನಿ ಸ್ಥಾಪಿಸಲು ಉದ್ಯಮಿಗಳಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಅಭಿವೃದ್ದಿಯ ಹಾದಿಯಲ್ಲಿ ಸಾಗುತ್ತಿದ್ದು, ಜನಕಲ್ಯಾಣ ಹಾಗೂ ರಾಷ್ಟದ ಪ್ರಗತಿಗೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಸಂಸದ ಪಿಸಿ ಗದ್ದಿಗೌಡರ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರ ಕಲ್ಯಾಣಕ್ಕೂ ಸಮಾನ ಆದ್ಯತೆ ನೀಡಿರುವ ಮೋದಿ ಸರ್ಕಾರ ಆರೋಗ್ಯ, ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಯೋಗಾಭ್ಯಾಸದಿಂದ ಆಗುವ ಪ್ರಯೋಜನಗಳ ಕುರಿತು ಅರಿವು ಮೂಡಿಸಲು ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಹಯೋಗದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಯೋಗ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಅಧಿಕಾರಿಗಳು, ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕೊಡಗು ಆಯುಷ್ ಇಲಾಖೆ ವತಿಯಿಂದ ಮಡಿಕೇರಿಯಲ್ಲಿ ಜಾಥಾ ಆಯೋಜಿಸಲಾಗಿತ್ತು. ಮಡಿಕೇರಿಯ ಗಾಂಧಿ ಮೈದಾನದಿಂದ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಗಾಂಧಿ ಮೈದಾನದವರೆಗೆ ಜಾಥಾ ನಡೆಯಿತು. ಕೊಡಗು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಜಿ ಶೈಲಜಾ ಮಾತನಾಡಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಉಪಯುಕ್ತವಾಗಿದೆ ಎಂದು ತಿಳಿಸಿದ್ದಾರೆ. ಯೋಗವು ಕೇವಲ ವ್ಯಾಯಾಮವಲ್ಲ, ಬದಲಿಗೆ ಒತ್ತಡವನ್ನು ಕಡಿಮೆ ಮಾಡಿ ದೇಹ ಮತ್ತು ಮನಸ್ಸಿಗೆ ಸಮತೋಲನ ನೀಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಇಂದು ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಉಷ್ಣಾಂಶದಲ್ಲೂ ಏರಿಕೆಯಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಉಷ್ಣಾಂಶ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿತ್ತು. ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ, ಮಂಡ್ಯ, ಶಿವಮೊಗ್ಗ ಮತ್ತು ರಾಯಚೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗಿತ್ತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿಲ್ಲ. ಬದಲಾಗಿ ಸಂವಿಧಾನದತ್ತವಾಗಿ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಎನ್ನುವುದು ಕಾಂಗ್ರೆಸ್ ಪಕ್ಷದ ಕಾಳಜಿಯಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ವಿಆರ್ ಸುದರ್ಶನ್ ದೊಡ್ಡಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಭಾರತ ದೇಶದ ಸಂಸ್ಕೃತಿಯ ಅತಿಥಿ ದೇವೋ ಭವ ಎಂಬ ಪರಿಕಲ್ಪನೆಯಿಂದ ವಿದೇಶದಿಂದ ಬರುವ ಎಲ್ಲಾ ಪ್ರವಾಸಿಗರಿಗೆ ಉತ್ತಮವಾದ ಮಾರ್ಗದರ್ಶನ ನೀಡುವಂತೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಕರೆ ನೀಡಿದ್ದಾರೆ. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನು ತಡೆಯಲು ಮತ್ತು ಸುರಕ್ಷತಾ ವಾತಾವರಣ ನಿರ್ಮಿಸಲು ಜಿಲ್ಲೆಯ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಕಡ್ಡಾಯವಾಗಿ ಆಂತರಿಕ ದೂರು ಸಮಿತಿ ರಚಿಸಬೇಕು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ದೇಶದಲ್ಲಿ ಹೊಸ ಉದ್ಯೋಗ ಸೃಷ್ಟಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿರುವ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜಗಾರ್ ಯೋಜನೆಯಡಿ ಉದ್ಯೋಗಿಗಳು ಹಾಗೂ ಉದ್ಯೋಗದಾತರಿಗೆ ಪ್ರೋತ್ಸಾಹಿಸುವ ಯೋಜನೆಯನ್ನು ಸದುಪಯೋಗಪಡಿಸಬೇಕು ಎಂದು ರಾಯಚೂರಿನಲ್ಲಿ ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ಪ್ರಸಾದ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಕ 102.2 ಮೆಗಾಹರ್ಟ್ಸ್ಗಳು.

किसान वाणी। ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರ ಸರ್ಕಾರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಖೇತ್ ಬಚಾವೋ ಅಭಿಯಾನವನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಖೇತ್ ಬಚಾವೋ ಅಭಿಯಾನವನ್ನು ಮಾಡಬೇಕು, ನಮ್ಮ ಭೂಮಿಯನ್ನು ಉಳಿಸಬೇಕು ಅನ್ನುವಂತಹ ಒಂದು ಕರೆಯನ್ನು ನೀಡಿದರು. ಅದಕ್ಕೆ ಪೂರಕವಾಗಿ ನಾವು ಇವತ್ತು ಕೃಷಿಯಲ್ಲಿ ಬಳಸ್ತಾ ಇರತಕ್ಕಂತಹ ರಾಸಾಯನಿಕಗಳಿರ್ಬೋದು, ಕೀಟನಾಶಕ ಇರ್ಬೋದು, ರೋಗನಾಶಕ ಇರ್ಬೋದು, ಇವುಗಳನ್ನು ನಮ್ಮ ಬೆಳೆಗೆ ಸಿಂಪಡಣೆಯನ್ನು ಮಾಡುವ ಮೂಲಕ ನಮ್ಮ ಮಣ್ಣಿನ ಗುಣಮಟ್ಟವನ್ನು, ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದೇವೆ. ಅದು ಹಾಗೆ ಆಗಬಾರ್ದು. ಮಣ್ಣು ಉಳಿದರೆ ಮಾತ್ರ ನಾವು ಮುಂದೆ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಆ ಉದ್ದೇಶದಿಂದ ಮಣ್ಣನ್ನು ಮುಂದಿನ ಪೀಳಿಗೆಗೂ ಕೂಡ ನೀಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಒಂದು ಕರೆಯನ್ನು ನೀಡಿದ್ದಾರೆ. ಇದಕ್ಕೆ ಪೂರಕವಾಗಿ ಜೂನ್ ತಿಂಗಳ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ರಾಷ್ಟ್ರದಾದ್ಯಂತ ಖೇತ್ ಬಚಾವೋ ಅಭಿಯಾನ ಅನ್ನುವಂಥದ್ದು ನಡೀತಾ ಇದೆ. ಏನು ಖೇತ್ ಬಚಾವೋ ಅಭಿಯಾನ ಅಂತ ಹೇಳಿದರೆ, ಇದನ್ನು ಹೇಗೆ ಮಾಡಲಾಗ್ತಾ ಇದೆ, ಅಭಿಯಾನದಲ್ಲಿ ಏನೆಲ್ಲ ವಿಶೇಷತೆಗಳು ಇರುತ್ತೆ, ಈ ಖೇತ್ ಬಚಾವೋ ಅನ್ನುವಂಥದ್ದನ್ನು ಅಂದರೆ ಭೂಮಿಯನ್ನು ಯಾಕೆ ಉಳಿಸಬೇಕು, ಭೂಮಿಯ ಪರಿಸ್ಥಿತಿ ಇವತ್ತು ಏನಾಗಿದೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಸ್ತಾಪವನ್ನು ಮಾಡೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿ ಸಮೀಪ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಅಲ್ಲಿಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ರಾಜೇಗೌಡ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಸರ್.
1: ಏನು ಸರ್ ಖೇತ್ ಬಚಾವೋ ಅಭಿಯಾನ ಅಂತ ಅಂದರೆ?
2: ಸರ್, ಖೇತ್ ಬಚಾವೋ ಅಭಿಯಾನ ಅಂತಂದ್ರೆ ಅರ್ಥ ಇಲ್ಲಿ ಏನು ವಿಚಾರಗಳನ್ನ ನಾವು ತಿಳಿಸ್ತೀವಿ ಅಂತಂದ್ರೆ, ಮಣ್ಣನ್ನು ಉಳಿಸಿ, ಕೃಷಿಯನ್ನು ಉಳಿಸಿ, ಖೇತ್ ಅಂದ್ರೆ ಕೃಷಿ ಅಂತ. ಹಿಂದಿಯಲ್ಲಿ ಖೇತ್ ಅಂದ್ರೆ, ಕನ್ನಡದಲ್ಲಿ ಕೃಷಿ ಅಂತ. ಖೇತ್ ಬಚಾವೋ, ಕೃಷಿಯನ್ನ ಉಳಿಸಿ. ಕೃಷಿ ಉಳಿಬೇಕಾದ್ರೆ ಮಣ್ಣು ಉಳಿಬೇಕು, ಮಣ್ಣೇ ಮುಖ್ಯ. ಮಣ್ಣಿಲ್ಲ ಅಂತಂದ್ರೆ ಯಾವ ಕೃಷಿನೂ ಇರಲ್ಲ ಆಕ್ಚುಲಿ. ಹಾಗಾಗಿ ಮಣ್ಣನ್ನು ಉಳಿಸಿ, ಕೃಷಿಯನ್ನು ಉಳಿಸಿ ಅನ್ನೋ ಒಂದು ವ್ಯಾಖ್ಯಾನದೊಂದಿಗೆ ಈ ಒಂದು ಖೇತ್ ಬಚಾವೋ ಅಭಿಯಾನವನ್ನ ನಾವು ಶುರು ಮಾಡಿದ್ದೇವೆ. ಇದು ರಾಷ್ಟ್ರದಾದ್ಯಂತ ಶುರುವಾಗಿದೆ. ಜೂನ್ 1ರಿಂದ ಜೂನ್ 30ರವರೆಗೆ ದೇಶದ ಎಲ್ಲಾ ಭಾಗಗಳಲ್ಲಿ ಈ ಒಂದು ಖೇತ್ ಬಚಾವೋ ಅಭಿಯಾನ ಶುರುವಾಗಿದೆ. ದೇಶದ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದೊಂದು ತಿಂಗಳು ಎಲ್ಲಾ ಹಳ್ಳಿಗಳಿಗೆ ಹೋಗಿ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಈ ಒಂದು ಖೇತ್ ಬಚಾವೋ ಕಾರ್ಯಕ್ರಮವನ್ನ ನಮ್ಮ ಕೇಂದ್ರ ಸರ್ಕಾರ ಹಾಗೂ ಏನು ನಮ್ದು ICAR ಇದೆಯಲ್ಲ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಇವೆರಡು ಜಂಟಿಯಾಗಿ ಈ ಒಂದು ಅಭಿಯಾನವನ್ನ, ಕಾರ್ಯಕ್ರಮವನ್ನ ದೇಶದಾದ್ಯಂತ ಮಾಡ್ತಾ ಇದೀವಿ.
1: ಏನ್ ಸರ್ ಮುಖ್ಯವಾದಂತಹ ಉದ್ದೇಶ ಏನು ಈ ಒಂದು ಅಭಿಯಾನದ ಮುಖ್ಯವಾದ ಉದ್ದೇಶ?
2: ಸರ್, ಮುಖ್ಯವಾದ ಉದ್ದೇಶಗಳೇನಂತಂದ್ರೆ, ತಾವು ಆಗ್ಲೇ ಹೇಳದ ಹಾಗೆ ಈಗ ಬೆಳೀತಿರೋಂತ ಜನಸಂಖ್ಯೆಗೆ ನಾವು ಆಹಾರವನ್ನ ಕೊಡ್ಲಿಕ್ಕೆ ಈಗಾಗಲೇ ಸಾಕಷ್ಟು ರಾಸಾಯನಿಕಗಳನ್ನ, ಕೀಟನಾಶಕಗಳನ್ನ, ಕ್ರಿಮಿನಾಶಕಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಭೂಮಿ ಬರದಾಗ್ತಾ ಇದೆ. ಮುಂದಿನ ಪೀಳಿಗೆಗೆ ಆಹಾರ ಉತ್ಪಾದನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾದ್ರೆ ಏನ್ ಮಾಡ್ಬೇಕು ಈಗ ಅಂತಂದ್ರೆ, ಮಣ್ಣನ್ನು ಉಳಿಸ್ಬೇಕು, ಕೃಷಿಯನ್ನ ಕಾಪಾಡಬೇಕು. ಆ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನ, ಈ ಕಾರ್ಯಕ್ರಮವನ್ನ ದೇಶದಂತ ಹಬ್ಕೊಂಡಿದ್ವಿ. ಇದ್ರ ಉದ್ದೇಶ ಏನಂತಂದ್ರೆ, ಮೊದಲನೇ ಉದ್ದೇಶ ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಮಣ್ಣಿನ ಆರೋಗ್ಯವನ್ನು ಸಂರಕ್ಷಣೆ
1: ಮಾಡ್ತಕ್ಕಂಥದ್ದು.
2: ಆರೋಗ್ಯವಂತ ಮಣ್ಣ ಅಂದ್ರೆ ಯಾವುದು ಅಂತಂದ್ರೆ, ಭೌತಿಕವಾಗಿ ಚೆನ್ನಾಗಿರ್ಬೇಕು, ರಾಸಾಯನಿಕಗಳಿರಬೇಕು. ಅಂದ್ರೆ ರಾಸಾಯನಿಕಗಳೇನಂದ್ರೆ ಪೋಷಕಾಂಶಗಳು, ನಾವೇನು ಸಾರಜನಕ, ರಂಜಕ, ಪೊಟಾಷ್ ಏನು 16 ಪೋಷಕಾಂಶಗಳನ್ನ ಹೇಳ್ತೀವಲ್ಲ, ಆ ಸಂಪೂರ್ಣ ಪೋಷಕಾಂಶಗಳು ಮಣ್ಣಲ್ಲಿ ಇರಬೇಕು. ಮಣ್ಣಿನ ಭೌತಿಕ ಗುಣವು ಸಹ ಚೆನ್ನಾಗಿರಬೇಕು. ಹಿಂಗೆ ಒಬ್ಬ ಮನುಷ್ಯ ಅಂತಂದ್ರೆ ಇಷ್ಟು ಹೈಟ್ ಇರಬೇಕು, ಇಷ್ಟು ದಪ್ಪ ಇರಬೇಕು, ಇಷ್ಟು ಮಜಲ್ ಇರಬೇಕು ಅಂತ ಹೇಗೆ ನಾವು ಹೇಳ್ತೀವಿ ಭೌತಿಕವಾಗಿ, ಹಾಗೆ ಮಣ್ಣು ಸಹ, ಮಣ್ಣಿನ ರಚನೆ, ಮಣ್ಣಿನ ಕಣಗಳ ರಚನೆ, ಮಣ್ಣಲ್ಲಿರ್ತಕ್ಕಂಥ ಕಣಗಳು, ಸ್ವಲ್ಪ ಮರಳು, ಸ್ವಲ್ಪ ಜೇಡಿ ಮಣ್ಣು, ಸ್ವಲ್ಪ ಪೋಷಕಾಂಶಗಳು, ಸ್ವಲ್ಪ ಸಾವಯವ ಅಂಶ, ಹೀಗೆ ಎಲ್ಲವೂ ಸಹ ಇದ್ದಾಗ ಭೌತಿಕ ಗುಣಮಟ್ಟ ಮಣ್ಣದು ಬಹಳ ಚೆನ್ನಾಗಿರ್ತದೆ. ಅದರ ಜೊತೆಗೆ ಜೀವಿಗಳು, ಸೂಕ್ಷ್ಮಾಣುಜೀವಿಗಳು ಅವೇ ನಮಗೆ ಸಹಾಯ ಮಾಡುವಂಥದ್ದು. ಮಣ್ಣು ಬದುಕಿದೆ ಅಂತಂದ್ರೆ ಸೂಕ್ಷ್ಮಾಣುಜೀವಿಗಳು ಇರಬೇಕು. ಸೂಕ್ಷ್ಮಾಣುಜೀವಿಗಳಿಲ್ಲ ಅಂತಂದ್ರೆ ಮಣ್ಣು ಸತ್ತಂಗೆ, ಏನೂ ಕರಗಲ್ಲ, ಯಾವ ಪೋಷಕಾಂಶಗಳು ಗಿಡಕ್ಕೆ ಸಿಗಲ್ಲ, ಮಣ್ಣು ಸತ್ತೋಗ್ಬಿಡ್ತದೆ. ಹಾಗಾಗಿ ಆರೋಗ್ಯವಂತ ಮಣ್ಣು ಅಂತಂದ್ರೆ ಭೌತಿಕ ಗುಣ ಚೆನ್ನಾಗಿರ್ಬೇಕು, ರಾಸಾಯನಿಕ ಅಂಶಗಳಿರಬೇಕು, ಸೂಕ್ಷ್ಮ ಜೀವಿಗಳಿರಬೇಕು, ಆಗ ಮಾತ್ರ ಒಳ್ಳೆ ಗುಣಮಟ್ಟದ ಮಣ್ಣು ಅಂತ ಹೇಳ್ತೀವಿ. ಸೊ ಇದನ್ನ ನಾವು ರಕ್ಷಣೆ ಮಾಡಬೇಕು, ಈ ರೀತಿಯಾಗಿ ಮಣ್ಣನ್ನು ನಾವು ಸಂರಕ್ಷಣೆ ಮಾಡಬೇಕಾಗಿದೆ. ಏನು ಮಾಡಬೇಕು ಮಣ್ಣಿನ ಆರೋಗ್ಯವನ್ನು ಸಂರಕ್ಷಣೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ಒಂದು, ನಮ್ಮ ರೈತ ಬಾಂಧವರು ಬೆಳೆ ಪರಿವರ್ತನೆ ಮಾಡಬೇಕು.
1: ಬೆಳೆ ಪರಿವರ್ತನೆ

ಒಂದೇ ಬೆಳಿಬಾರ್ದು. ಜೋಳ ಅದಾದ್ಮೇಲೆ ಜೋಳ ಅದಾದ್ಮೇಲೆ ಜೋಳ ಬೆಳೆದ್ರೆ ಏನಾಗ್ತದೆ ಅಂದ್ರೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬರಿದಾಗುತ್ತೆ, ಫಲವತ್ತತೆ ಹಾಳಾಗುತ್ತೆ, ರೋಗ ರುಜಿನಗಳು ಕೀಟಗಳು ಜಾಸ್ತಿ ಆಗ್ತವೆ. ಬಿಳಿ ಸುಳಿ ರೋಗ ಎಲ್ಲಿತ್ತು ಮೊದಲು, ಅಥವಾ ಸೈನಿಕ ಹುಳದ ಬಾಧೆ ಎಲ್ಲಿತ್ತು ಮೊದಲು ಜೋಳಕ್ಕೆ, ಇವೆಲ್ಲ ಯಾಕೆ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಜೋಳದ ಮೇಲೆ ಜೋಳ, ಎಲ್ಲ ಕಡೆ ಜೋಳ ಬೆಳೆದನೆ ಈ ರೋಗಗಳು ಕೀಟಗಳು ಉಲ್ಬಣಗೊಂಡು ಇವತ್ತು ವೆಚ್ಚ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಏನು ಕಾರಣ ಅಂತಂದ್ರೆ ಮಣ್ಣಿನ ಸಂರಕ್ಷಣೆಗೆ ನಾವು ಸಾಕಷ್ಟು ಒತ್ತನ್ನು ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ಇದೆಲ್ಲ ಆಗ್ತಿರೋದು. ಬೆಳೆ ಪರಿವರ್ತನೆಯನ್ನು ಮಾಡಲೇಬೇಕು. ಒಂದು ಸಾರಿ ಒಂದು ಬೆಳೆ ಬೆಳೆದಿರಂದ್ರೆ ನೆಕ್ಸ್ಟ್ ಬೆಳೆ ಬೇರೆ ಬೆಳೆ ಬೆಳಿಬೇಕು. ಮಳೆಗಾಲದಲ್ಲಿ ಒಂದು ಬೆಳೆ ಬೆಳೆದಿರಂದ್ರೆ ಚಳಿಗಾಲದತ್ತೆ ಬೇಸಿಗೆಲ್ಲದ್ರೆ ಬೇರೆ ದ್ವಿದಳ ಧಾನ್ಯಗಳ ಬೆಳೆಯನ್ನು ಬೆಳಿಬೇಕಾಗ್ತದೆ. ಅದು ಬಹಳ ಮುಖ್ಯ. ಆಗ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ, ರೋಗ ರುಜಿನಗಳು ಕೀಟಗಳು ಬಾಧೆ ಕಡಿಮೆ ಆಗ್ತದೆ. ಎರಡನೇದು ಮಿಶ್ರ ಬೆಳೆಯನ್ನು ಮಾಡಬೇಕು. 10 ಎಕರೆ ಅಂದ್ರೆ ಒಂದೇ ತರದ ಬೆಳೆ ಹಾಳಬಾರ್ದು. ಈಗ ಜೋಳ, ಜೋಳ ಮಧ್ಯದಲ್ಲಿ ತೊಗರಿ ಹಾಕಬಹುದು. ಜೋಳ ಏನಾದ್ರೂ ಕೈ ಕೊಡ್ತು ಅಂದ್ರೆ ತೊಗರಿ ಬರ್ತದೆ, ಅಥವಾ ಎರಡು ಬೆಳೆ ಬಂತಂದ್ರೆ ಹೆಚ್ಚಿನ ಆದಾಯ ಬರ್ತದೆ, ಮತ್ತೆ ಈ ತೊಗರಿಯಿಂದ ನಮಗೆ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಹಾಗಾಗಿ ಮಿಶ್ರ ಬೆಳೆಯನ್ನ ಮಾಡ್ಬೇಕು. ಈಗ ಮೊದಲೆಲ್ಲ ರಾಗಿ ಹಾಕ್ತಾ ಇದ್ವಿ, ರಾಗಿ ಮಧ್ಯ ಏನ್ ಹಾಕ್ತಾ ಇದ್ವಿ, ಹುಚ್ಚಳ ಹಾಕ್ತಾ ಇದ್ವಿ, ಅವರೇ ಹಾಕ್ತಾ ಇದ್ವಿ, ಅಥವಾ ತಗಣಿ ಹಾಕ್ತಾ ಇದ್ವಿ, ಅಥವಾ ಹುರುಳಿ ಹಾಕ್ತಾ ಇದ್ವಿ. ಒಂದು ಬೆಳೆ ರಾಗಿ ಬಂದ್ಮೇಲೆ ಈ ದ್ವಿದಳ ಧಾನ್ಯಗಳ ಬೆಳೆ ಏನಿತ್ತು ಅದು ಕಾಳು ಕೊಡೋ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡ್ತಾ ಇತ್ತು. ಹಾಗಾಗಿ ನಾವು ಇನ್ನೂ ಕಾಲ ಮಿಂಚಿಲ್ಲ, ನಾವು ಮಿಶ್ರ ಬೆಳೆಗೆ ಹೆಚ್ಚು ಆದ್ಯತೆ ಕೊಡಬೇಕಾಗ್ತದೆ. ಎರಡನೇದು ದ್ವಿದಳ ಧಾನ್ಯ ಬೆಳೆಯನ್ನು ಬೆಳಿಬೇಕಾಗ್ತದೆ. ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಸೀಸನ್ ಒಂದು ಬೆಳೆ ಏಕದಳ ಬೆಳೆದ್ರೆ ಇನ್ನೊಂದು ಸೀಸನಲ್ಲಿ ದ್ವಿದಳ ಧಾನ್ಯ ಬೆಳೆಯನ್ನ ಬೆಳೆದ್ರೆ ಏನಾಗ್ತದೆ, ಮಣ್ಣಿನ ಆರೋಗ್ಯ ಕಾಪಾಡಲಿಕ್ಕೆ ಸಹಾಯ ಆಗ್ತದೆ. ಆಮೇಲೆ ಇದ್ರ ಜೊತೆಗೆ ಮಣ್ಣಿನ ಸಂರಕ್ಷಣೆಗೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ಮಣ್ಣಿನ ಸವಕಳಿಯನ್ನು ತಡಿಬೇಕು. ಏನಾಗ್ತದೆ, ಬದುಗಳು ಬೆಳೆದೇ ಇಲ್ಲ, ಏನೋ ಅಲ್ಲಿ ಏನೋ ಬೆಳೆದ್ ಬಿಡ್ತೇವೆ, ಬದುನೆ ಒತ್ತು ಬಿಡೋದು. ಬದು ಇಲ್ದ್ರೆ ಏನಾಗ್ತದೆ, ಮಳೆ ಹೋಯ್ದಾಗ ಮಣ್ಣು ಜಮೀನ್ ಮಣ್ಣೆಲ್ಲ ಕೊಚ್ಕೊಂಡು ಕೆಳಗಡೆ ಗದ್ದೆಗೋ ಅಥವಾ ಕೆರೆಗೋ ಅಥವಾ ನದಿಯೋ ತುಂಬ್ಕೋತದೆ. ಏನು ಪ್ರಯೋಜನ? ಒಂದ್ ಕಡೆ ಆ ಕಡೆ ಹೂಳು ಮಣ್ಣು ಜಾಸ್ತಿ ಆಯ್ತು, ಈ ಕಡೆ ನಮ್ಮ ಭೂಮಿ ಬರ್ದಾಯ್ತು. ಮಣ್ಣಿನ ಸವಕಳಿಯನ್ನು ತಡಿಬೇಕು. ಈ ಮಣ್ಣಿನ ಸವಕಳಿಯನ್ನು ಯಾವ ರೀತಿ ತಡಿಬೇಕು ಅಂದ್ರೆ ಅಡ್ಡ ಬೇಲಿಗಳನ್ನ ಮಾಡಬೇಕು, ಬೇಲಿಗಳನ್ನ ಹಾಕಬೇಕು. ಬೇಲಿಗಳಲ್ಲಿ ಗಿಡಗಂಟುಗಳಿರ್ತವೆ, ಅದು ಮಣ್ಣು ಕೊಚ್ಚಾಣಿಕೆಯನ್ನ ತಡೆಗಟ್ಟುತ್ತೆ. ಎರಡನೇದಾಗಿ ಈ ಕಾಂಟೂರ್ ಕೃಷಿ ಅಂದ್ರೆ ಸ್ಟೆಪ್ ಕೃಷಿಗಳನ್ನ, ಅಂದ್ರೆ ಬದುಗಳ ನಿರ್ಮಾಣ ಮಾಡಿಕೊಂಡು ಕಾಂಟೂರ್ ಕೃಷಿ ಅಂತ ಮಾಡ್ತಾರಲ್ಲ, ಅದು ಸ್ಲೋಪ್ ಇದ್ರೆ ಅಂತ ಕಡೆ ಮಾಡ್ಬೇಕು. ಮೂರನೇದಾಗಿ ಬದು ನಿರ್ಮಾಣ ಬಹಳ ಮುಖ್ಯ. ಪ್ರತಿಯೊಬ್ಬರು ಪ್ರತಿ ಹೊಲಕ್ಕೂ ಬದುಗಳ ನಿರ್ಮಾಣ ಮಾಡಲೇಬೇಕು. ಆ ಬದುಗಳ ಮೇಲೆ ಹುಲ್ಲು ಬೆಳ್ಕೊಳ್ಳಿ, ಏನು ನಮ್ಮ ಹಸು ಕರುಗಳಿಗೆ ಏನ್ ಬೇಕೋ ಹುಲ್ಲು ಬೆಳ್ಕೊಳ್ಳಿ. ಒಂದು ಹುಲ್ಲು ಬರುತ್ತೆ, ಎರಡನೇದು ಮಣ್ಣು ಕೊಚ್ಚಾಣಿಕೆಯನ್ನು ತಡೆಯುತ್ತೆ. ಅದ್ರ ಜೊತೆ ಗಿಡ ಮರಗಳನ್ನ ಹಾಕೊಳ್ಳಿ ಬದು ಮೇಲೆ, ಅದು ಲಾಂಗ್ ಟರ್ಮ್ ಇನ್ಶೂರೆನ್ಸ್ ಇದ್ದಂಗೆ, ಅದು ವಿಮೆ ಇದ್ದಂಗೆ. ಪ್ರತಿಯೊಬ್ಬರಿಗೆ 4 ಮರಗಳನ್ನ ಬೆಳೆಸಿ ಒಂದು 20 ವರ್ಷಕ್ಕೆ 30 ವರ್ಷಕ್ಕೆ ಬೆಳೆತು ಅಂತಂದ್ರೆ ಅದು ಪ್ರತಿ 30 ವರ್ಷಕ್ಕೆ ಆದಾಯ ಬಂದ್ರೆ ರೈತರಿಗೆ ಬರ್ತದೆ. ಅದು ಒಂಥರ ವಿಮೆ ಇದ್ದಂಗೆ ಅದು. ಆಕ್ಚುಲಿ ಮರಗಿಡಗಳನ್ನ ಹಾಕಬೇಕು ಬದುಗಳಲ್ಲಿ, ಜೊತೆಗೆ ಮರಗಿಡಗಳಿರೋದ್ರಿಂದ ಎಲೆ ಉದುರುತ್ತಲ್ಲ ಅದು ಕರಗಿ ಗೊಬ್ಬರ ಆಗ್ತದೆ, ಮಣ್ಣು ಫಲವತ್ತತೆ ಆಗ್ತದೆ, ಬೇರು ಇರ್ತದೆ, ಮಣ್ಣು ಕೊಚ್ಚಣೆ ಆಗ್ಬಿಡಲ್ಲ, ಈ ರೀತಿ ಎಲ್ಲ ಅನುಕೂಲಗಳಿರ್ತವೆ. ಆಮೇಲೆ ಇನ್ನೂ ಒಂದು ಏನಂತಂದ್ರೆ ಮಳೆ ನೀರನ್ನ ಸಂಗ್ರಹಣೆ ಮಾಡಬೇಕು. ನಿಮ್ಮ ಭೂಮಿಯಲ್ಲಿ ಬಿದ್ದಂತ ಮಳೆ ನೀರನ್ನ ನಿಮ್ಮ ಭೂಮಿಯಲ್ಲಿ ಸಂಗ್ರಹಣೆ ಮಾಡಬೇಕು. ಕೃಷಿ ಹೊಂಡನೋ ಸಣ್ಣ ಕೆರೆನೋ ಅಥವಾ ಬದುಗಳ ನಿರ್ಮಾಣ ಮಾಡಿ ಎಲ್ಲ ಒಂದ್ ಕಡೆ ನೀರು ನಿಂತ್ಕೊಳ್ಳೋದೋ ರೀತಿ ಮಾಡೋದೋ ಈ ತರ ಮಾಡ್ದೇನಾಗುತ್ತೆ. ಈಗ ಬರಗಾಲ ಬಂತು, ಒಳ್ಳೆ ಹೂ ಬಿಡೋ ಟೈಮಲ್ಲಿ ಒಂದು ಟೈಮ್ ನೀರು ಸಿಂಪರಣೆ ಮಾಡಿಕೊಂಡ್ರೆ ಆ ಸಂರಕ್ಷಣೆ ಮಾಡಿದ ನೀರಲ್ಲಿ ಬೆಳೆ ಬರ್ತದೆ. ಅಥವಾ ಅದು ಇದು ಭೂಮಿಯಲ್ಲಿ ಇಂಗಿ ನಿಮ್ ಭೂಮಿ ತಂಪಾಗ್ತದೆ, ಅಥವಾ ನಿಮ್ ಬೋರ್ವೆಲ್ ರೀಚಾರ್ಜ್ ಆಗ್ತದೆ. ಹಾಗಾಗಿ ಮಳೆ ನೀರು ಸಂಗ್ರಹಣೆಯನ್ನ ಕಡ್ಡಾಯವಾಗಿ ಮಾಡಬೇಕು. ಈಗ ಮಳೆ ನೀರು ಸಂಗ್ರಹಣೆ ಮಾಡೋದ್ರಿಂದ ಮಣ್ಣು ಕೊಚ್ಚಾಣಿಕೆಯನ್ನು ತಡಿಬಹುದು. ಹೇಗೇಳಿ, ಅದು ಕೊಚ್ಚಿಕೊಂಡು ಹೋಗಿ ಒಂದ್ ಕಡೆ ಒಂದು ನಿಂತಿರ್ತದೆ ಹಳ್ಳದಲ್ಲಿ, ಅದನ್ನ ಮತ್ತೆ ವಾಪಸ್ ನಮ್ಮ ಭೂಮಿಗೆ ಹಾಕಬಹುದು ನಾವು, ಎಲ್ಲ ದೂರ ಹೋಗಿರಲ್ಲ ಅದು. ಹಾಗಾಗಿ ಅಡ್ಡಬೇಲಿ ಮಾಡೋದು, ಕಾಂಟ್ರ ಕೃಷಿ ಮಾಡೋದು, ಬದು ನಿರ್ಮಾಣ ಮಾಡೋದು, ಮರಗಿಡಗಳನ್ನ ಬೆಳೆಯೋದು, ಮಳೆ ನೀರು ಸಂಗ್ರಹಣೆ ಮಾಡೋದು, ಈ ಮಾಡೋದ್ರಿಂದ ನಾವು ಮಣ್ಣಿನ ಸವಕಳಿಯನ್ನ ತಪ್ಪಿಸಬಹುದು, ಮಣ್ಣಿನ ಆರೋಗ್ಯವನ್ನ ಕಾಪಾಡಬಹುದು. ಈ ಒಂದು ದೃಷ್ಟಿಯಲ್ಲಿ ಮಣ್ಣಿನ ಆರೋಗ್ಯ ಸಂರಕ್ಷಣೆಯನ್ನ ಮಾಡಬೇಕು. ಇದೆಲ್ಲ ಏನಕ್ಕೆ ಅಂತಂದ್ರೆ ಕೃಷಿ ಸುಸ್ಥಿರತೆಗೆ ಹೆಲ್ಪ್ ಮಾಡುತ್ತೆ, ಸುಸ್ಥಿರ ಕೃಷಿಗೆ ಹೆಲ್ಪ್ ಮಾಡುತ್ತೆ. ಸುಸ್ಥಿರ ಕೃಷಿ ಅಂದ್ರೇನು? ಇವತ್ತೇನು 10 ಕ್ವಿಂಟಲ್ ತಗೊಂಡ್ವಿ, ನಾಳೆ ಅದನ್ನು 10 ಕ್ವಿಂಟಲ್ ತಗೋಬೇಕು, ನಾಡಿದ್ದು 10 ಕ್ವಿಂಟಲ್ ತಗಬೇಕು ಆ ಭೂಮಿಯಲ್ಲಿ. ಇವತ್ತೇನೋ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬಿಟ್ಟು 15 ಕ್ವಿಂಟಲ್ ತಗೊಳ್ಳೋದು, ನಾಳೆ 7 ಕ್ವಿಂಟಲ್ ತಗೊಳ್ಳೋದು, ಆಚೆ ನಾಡಿದ್ದು 3 ಕ್ವಿಂಟಲ್ ತಗೊಂಡ್ರೆ ಏನಾಗ್ತದೆ? ಹೋಗ್ತಾ ಹೋಗ್ತಾ ಇಳುವರಿ ಕಡಿಮೆ ಆದ್ರೆ ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಬೀಳ್ತದೆ. ದೀರ್ಘಾವಧಿಯಲ್ಲಿ ಈ ಇಳುವರಿ ಅದೇ ತರ ಇರಬೇಕು, ಒಂದೇ ಸಮನಾಗಿರಬೇಕು, ಮತ್ತೆ ಮಣ್ಣಿನ ಫಲವತ್ತತೆ ಅದೇ ತರ ಇರಬೇಕು. ಅದನ್ನು ಕಾಪಾಡ್ಕೋಬೇಕು ಅಂದ್ರೆ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಬಹಳ ಮುಖ್ಯ. ಇದು ಮೊದಲನೇ ಉದ್ದೇಶ. ಇದು ಉದ್ದೇಶ 1. ಖೇತ್ ಬಚಾವೋ ಕಾರ್ಯಕ್ರಮದ ಮೊದಲನೇ ಉದ್ದೇಶ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಬಹಳ ಬಹಳ ಮುಖ್ಯ. ಬಹುಶಃ ನಾವು ಹಿಂದಿನ ಕಾಲದಲ್ಲಿ ನೋಡಿರ್ಬೋದು, ನಮ್ಮ ಹಿರಿಯರು ನಮ್ಮ ಭೂಮಿಗಳಿಗೆ ಅಥವಾ ಹೊಲಗಳಿಗೆ ಚಪ್ಪಲಿ ಕಾಲು ಹಾಕೊಂಡು ಹೋಗ್ತಿರ್ಲಿಲ್ಲ, ಬೂಟ್ ಕಾಲು ಹಾಕೊಂಡು ಹೋಗ್ತಿರ್ಲಿಲ್ಲ. ಕಾರಣ ಏನಂತಂದ್ರೆ ಅದರ ಮಹತ್ವ ನಮ್ಮ ರೈತ ಬಾಂಧವ

0: ನಮ್ಮ ಹಿರಿಯರಿಗೆ ಗೊತ್ತಿತ್ತು.
1: ಬಟ್
0: ಈಗೇನಾಗಿದೆ, ಈಗೇನಾಗಿದೆ, ಮಣ್ಣಲ್ಲಿ ಪ್ಲಾಸ್ಟಿಕ್ ಕಣಗಳು, ಗ್ಲಾಸಿನ ಚೂರುಗಳು ಇರೋದ್ರಿಂದ ಈಗ ಬೂಟ್ ಹಾಕೊಂಡು ಜಮೀನುಗಳ ಲೆವೆಲ್ಗೆ ಬಂದಿದ್ದಾರೆ. ಹಾಗಾಗಿ ಇದು ಒಳ್ಳೆಯ ಲಕ್ಷಣಗಳಲ್ಲ. ಮಣ್ಣಿನ ರಕ್ಷಣೆ ಮಾಡಲೇಬೇಕು. ಮಣ್ಣು ಆರೋಗ್ಯವಾಗಿದ್ರೆ ಆಹಾರ ಬೆಳೆದು ಆಹಾರವನ್ನು ತಿಂದಂತ ಮನುಷ್ಯರು ಆರೋಗ್ಯವಾಗಿರ್ತಾರೆ. ಮಣ್ಣಿನಲ್ಲೇ ಪೋಷಕಾಂಶಗಳ ಕೊರತೆ ಆದ್ರೆ ಆ ಮಣ್ಣಿನಲ್ಲಿ ಬೆಳೆದಂತ ಆಹಾರವನ್ನು ನಾವು ತಿಂದ್ರೆ ನಮ್ಮ ದೇಹಕ್ಕೂ ಪೋಷಕಾಂಶಗಳ ಕೊರತೆ ಬಂದೇ ಬರ್ತದೆ. ಅದಕ್ಕೆ ಐರನ್ ಟ್ಯಾಬ್ಲೆಟ್ ತಿನ್ನು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಿನ್ನು, ಆ ಟ್ಯಾಬ್ಲೆಟ್ ತಿನ್ನು, ಈ ಟ್ಯಾಬ್ಲೆಟ್ ತಿನ್ನು, ಇದು ಶುರುವಾಗ್ತದೆ. ಹಾಗಾಗಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಮಾಡಿಕೊಂಡ್ರೆ ನಮ್ಮ ದೇಹ ನಮ್ಮ ಆರೋಗ್ಯವನ್ನು ಸಂರಕ್ಷಣೆ ಮಾಡಿಕೊಂಡ ಹಾಗೆ. ಹಾಗಾಗಿ ಮೊದಲನೇ ಉದ್ದೇಶ, ಪ್ರಥಮ ಉದ್ದೇಶ, ಮಣ್ಣಿನ ಆರೋಗ್ಯ ಸಂರಕ್ಷಣೆ ಮಾಡ್ಕೋಬೇಕು. ನಾವು ತಿಂದಿದ್ದಲ್ಲ, ನಮ್ಮ ಮಕ್ಕಳಿಗೂ ಸಹ ಈ ಮಣ್ಣನ್ನು ಆರೋಗ್ಯವಾಗಿ ಬಿಟ್ಟೋಗ್ಬೇಕು ಅಂತಂದ್ರೆ ನಾವು ಈ ಕೆಲಸಗಳನ್ನ ಮಾಡಲೇಬೇಕಾಗ್ತದೆ. ಸರಿ, ಎರಡನೇ ಉದ್ದೇಶ ಅಂತಂದ್ರೆ ಮಣ್ಣಿನ ಪರೀಕ್ಷಾ ಆಧಾರಿತ ಗೊಬ್ಬರಗಳ ಬಳಕೆ
1: ಮಾಡಬೇಕು.
0: ಮಣ್ಣು ಪರೀಕ್ಷೆ ಮಾಡಲೇಬೇಕು. ಎರಡು ಮೂರು ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸಿ. ಈಗ ನಾವು ಆಗ್ಲೇ ಹೇಳಿದ ಹಾಗೆ ಒಂದು ಗಿಡ ಬೆಳಿಬೇಕು ಅಂದ್ರೆ 16 ಪೋಷಕಾಂಶಗಳು ಬೇಕು. 16 ಪೋಷಕಾಂಶಗಳು ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಕೊರತೆ ಬೀಳೋದು ಬೇಕಾಗಿರೋದು ಒಂದು 6-7 ಪೋಷಕಾಂಶಗಳು.
1: ಯಾವ್ದು ಕೊರತೆ ಇದೆ ಅನ್ನೋದನ್ನ ತಿಳ್ಕೋಬೇಕು.
0: ಹಾ, ಕೊರತೆ ಯಾವ್ದಿದೆ ಮತ್ತೆ ನಮ್ಮ ಮಣ್ಣಿನಲ್ಲಿ ಯಾವ ಮಟ್ಟದಲ್ಲಿದೆ ಆ ಪೋಷಕಾಂಶ, ನಾವು ಇನ್ನೆಷ್ಟು ಕೊಡಬೇಕು ಅದನ್ನ ತಿಳಿಬೇಕು ಅಂತಂದ್ರೆ ನೀವು ಮಣ್ಣನ್ನ ಪರೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ಮಣ್ಣಿಗೆ ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಗೆ ಅದು ಹುಡ್ಡು ಉಳಿತಾಯ ಆಗ್ತದೆ. ಅನಗತ್ಯವಾಗಿ ನೀವೇನು ರಾಸಾಯನಿಕ ಗೊಬ್ಬರಗಳನ್ನ ನಿಮ್ಮ ಮಣ್ಣಿಗೆ ಸೇರಿಸಿ ಮಣ್ಣನ್ನ ಹಾಳು ಮಾಡುವಂತ ತಪ್ಪುತ್ತೆ. ಮಣ್ಣಿನ ಆರೋಗ್ಯ ಸಂರಕ್ಷಣೆ ಮಾಡಬಹುದು, ನಿಮ್ ದುಡ್ಡು ಉಳಿಯುತ್ತೆ. ಹಾಗಾಗಿ ಏನು ಮಣ್ಣಿನ ಪರೀಕ್ಷೆ ಆಧಾರಿತ ಗೊಬ್ಬರದ ಬಳಕೆಯನ್ನ ಮಾಡಬೇಕು ಅಂತ ಎರಡನೇ ಉದ್ದೇಶ. ಇಲ್ಲಿ ಒಂದು ಅನಗತ್ಯವಾಗಿ ನೀವು ಪೋಷಕಾಂಶಗಳನ್ನ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಹಾಕದಿರೋದ್ರ ಜೊತೆಗೆ ನಿಮಗೆ ವೆಚ್ಚ ಕಡಿಮೆ
1: ಆಗ್ತದೆ,
0: ದುಡ್ಡು ಉಳಿಯುತ್ತೆ. ಆಮೇಲೆ ನೀವು ಪೋಷಕಾಂಶಗಳನ್ನ ಜಾಸ್ತಿ ಹಾಕೋದಷ್ಟು ನಿಮ್ಗೆ ಇಳುವರಿ ಜಾಸ್ತಿ ಆಗಲ್ಲ. ಒಂದು ಉದಾಹರಣೆಗೆ ನಮ್ಮ ರೈತ ಬಾಂಧವರು ಈಗ ನಾಳೆ 16 ಪೋಷಕಾಂಶಗಳನ್ನ ಹಾಕಬೇಕು. ಸಾಮಾನ್ಯವಾಗಿ ನಾವು ಮಣ್ಣಲ್ಲಿ ಕೊರತೆ ಬೀಳುವಂಥದ್ದು ಸಾರಜನಕ, ರಂಜಕ, ಪೊಟ್ಯಾಷು, ಜಿಂಕು, ಬೋರಾನು ಇಂಥವು ಸ್ವಲ್ಪ ಕೊರತೆ ಬೀಳುತ್ತೆ. ಯಾಕಂದ್ರೆ ಬೆಳೆ ಯಥೇಚ್ಛವಾಗಿ ಎತ್ಕೊಳ್ತದೆ. ಪರೀಕ್ಷೆ ಮಾಡಿ ಅಷ್ಟು ಮಾತ್ರ ಹಾಕಿದ್ರೆ ಸಾಕು. ನೀವು ಏನ್ ಮಾಡ್ತೀರಿ ರೈತ ಬಾಂಧವರು, ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ, ಸುಮ್ಮನೆ ಯೂರಿಯಾ ಹಾಕ್ಬಿಡ್ತಾರೆ. ಸಾರಜನಕ, ರಂಜಕ, ಪೊಟಾಷು ಅಂದ್ರೆ 5-6 ಅಂಶಗಳು ಬೇಕಾಗಿರ್ತವೆ. ಅದನ್ನ ಮಣ್ಣು ಪರೀಕ್ಷೆ ಮಾಡಿ ಯಾವ್ದು ಬೇಕು ಅದ ಹಾಕೋದ್ರ ಬದಲು ಯೂರಿಯಾ ತಂದು ಹಾಕ್ಬಿಡೋದು. ಬರೀ ಸಾರಜನಕದಿಂದ ಏನಾಗ್ತದೆ, 16 ಪೋಷಕಾಂಶಗಳು ಬೇಕು. ನೀವು ಹಾಕ್ರೆ ಅಟ್ಲೀಸ್ಟ್ ನಿಮ್ ಕೈಯಿಂದ 6-7 ಪೋಷಕಾಂಶಗಳನ್ನ ನೋಡಿ ಹಾಕ್ಬೇಕು. ಬರೀ ಸಾರಜನಕ ಹಾಕ್ಬಿಟ್ರೆ ಗಿಡ ಬೆಳೆಯಲ್ಲ. ಅನಗತ್ಯವಾಗಿ ಮಣ್ಣಲ್ಲಿ ಉಳ್ಕೊಳುತ್ತೆ. ಆ ಮಣ್ಣಲ್ಲಿ ಉದ್ದಿದ್ದು ಮಳೆ ಬಿದ್ದಾಗ ನೀರು ಸೇರ್ಕೊಳ್ಳುತ್ತೆ, ನೀರು ಮತ್ತೆ ವಿಷ ಆಗ್ತದೆ. ಅಂತ ನೀರನ್ನ ಮಕ್ಕಳು ಹತ್ರ ನಾವು ಕುಡಿದಾಗ ನಮಗೆ ಕಾಯಿಲೆಗಳು ಬರುತ್ತೆ. ಹಾಗಾಗಿ ನಾವೇನು ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳನ್ನ ಬಳಸೋದ್ರಿಂದ ಪರಿಸರವನ್ನ ಕಾಪಾಡೋದಕ್ಕೂ ಆಗ್ತದೆ, ವೆಚ್ಚ ಕಡಿಮೆ ಮಾಡೋದಕ್ಕೂ ಆಗ್ತದೆ, ನಮ್ಮ ಆರೋಗ್ಯ ಕಾಪಾಡೋದಕ್ಕೂ ಆಗ್ತದೆ. ಹಾಗಾಗಿ ಸಮತೋಲಿತ ಏನು ನಮ್ಮ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನು ಕೊಡುವಂಥದ್ದು ಬಹಳ ಬಹಳ ಮುಖ್ಯ. ಹಾಗಾಗಿ ನಮ್ಮ ರೈತ ಬಂದವ್ರಿಗೆ ಆಗಲೇ ಹೇಳ್ತಾ ಇದೀವಿ. ಒಂದು ಸಂತೋಷದ ವಿಚಾರ ಅಂತಂದ್ರೆ, ಮೊದಲು ಬಹುಶಃ ನಾವು ಒಂದು 10 ವರ್ಷದಿಂದ ಹೇಳ್ತಾ ಇದೀವಿ ರೈತ ಬಂದವರಿಗೆ, ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಕೊಡಿ, ಸುಮ್ಮನೆ ಹಾಕ್ಬೇಡಿ, ಮಣ್ಣು ಹಾಳಾಗುತ್ತೆ ಅಂತ ಹೇಳ್ತಾನೆ ಇದೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಕಳೆದ 5 ವರ್ಷಗಳಿಂದ ಸಂತೋಷ ವಿಷಯ ಅಂತಂದ್ರೆ, ನಮ್ಮಲ್ಲಿ 1,000 ಮಣ್ಣನ್ನು ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ 700-800 ಜನ ಅವರು ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರ ಕೊಡ್ಲಿಕ್ಕೆ ಬರ್ತಾರೆ. ಬಹಳ ಸಂತೋಷದ ವಿಚಾರ ಆಕ್ಚುಲಿ. ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆಗ್ಲೇಬೇಕು, ಇಲ್ಲಾಂತಂದ್ರೆ ಮಣ್ಣು ಹಾಳಾಗ್ತದೆ, ವೆಚ್ಚ ಜಾಸ್ತಿ
1: ಆಗುತ್ತೆ.
0: ಇದು ಎರಡನೇ ಉದ್ದೇಶ ಸರ್. ಯಾವುದು? ಮಣ್ಣು ಪರೀಕ್ಷೆ ಆಧಾರಿತ ಗೊಬ್ಬರದ ಬಳಕೆ ಎರಡನೇ ಉದ್ದೇಶ. ಯಾವುದು? ಖೇತ್ ಬಚಾವೋ ಆಂದೋಲನದ ಎರಡನೇ ಉದ್ದೇಶ. ಮೂರನೇ ಉದ್ದೇಶ ಏನು? ಸಮತೋಲಿತ ರಸಗೊಬ್ಬರಗಳ ಬಳಕೆ. ಸಮತೋಲನವನ್ನ ಕಾಪಾಡಬೇಕು. ಈ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಮಧ್ಯೆ ಸಮನ್ವಯತೆಯನ್ನ ಕಾಪಾಡಬೇಕು. ಬರೀ ರಸಗೊಬ್ಬರಗಳನ್ನೇ ಹಾಕೋದಲ್ಲ, ಸುಮ್ಮನೆ ತಗೊಂಡು ಹೋಗೋದು ಮೋಟಾ ಗೊಬ್ಬರ ತಂದು ಸುರಿಯೋದಾಗ್ಬಿಟ್ರೆ.
1: ಈಗ ವಿಜ್ಞಾನಿಗಳು ಕೂಡ ಹಿಂದಿಂದ ಹೇಳ್ಕೊಂಬಂದಿದ್ದಾರೆ,
0: ಹೌದು,
1: ಒಂದು ಎಕರೆನಲ್ಲಿ ನಾನು ಟೊಮೆಟೊ ಬೆಳಿತೀನಿ ಅಂತ ಆದ್ರೆ ಇಷ್ಟು ಗಾಡಿ ನೀವು ಮೊದಲು ಹಾಕಬೇಕು ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತಾರೆ. ಅದನ್ನ ಬಿಟ್ಬಿಟ್ಟಿದ್ದೀವಿ,
0: ಅದನ್ನ ಬಿಟ್ಬಿಟ್ಟಿದೀವಿ. ಈಗ ನಾವು ವಿಜ್ಞಾನಿಗಳ ನಮ್ಮ ಏನು ಕೃಷಿ ಕೈ ಬಿಟ್ಟಿರ್ತದೆ ಅಲ್ಲಿ ಮೊದ್ಲಿಂದ ಹೇಳ್ಕೊಂಬಂದಿರೋದು ಅಷ್ಟೇ. ಇಷ್ಟು ಟನ್ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ, ಇಷ್ಟು ಪ್ರಮಾಣದ ಸಾರಜನಕ ರಂಜಕವನ್ನು ಪೊಟಾಷ್ ಹಾಕಿ, ಆಮೇಲೆ ಮಣ್ಣು ಪರೀಕ್ಷೆ ಆಧಾರಿತವಾಗಿ ನೀವು ಪೋಷಕಾಂಶಗಳನ್ನ ಸೇರಿಸಿ ಅಂತಾನೆ ಹೇಳ್ಕೊಂಬಂದಿರೋದು. ಈಗ ನಮ್ ಕೊಟ್ಟಿಗೆ ಗೊಬ್ಬರ ಮಾಡೋದು ಕಷ್ಟ, ಎಲ್ಲಿ ತಗೊಂಡು ರೋಡ್ ಸೈಡ್ ಅಲ್ಲಿ ಹಾಕ್ಬಿಡ್ತದೆ, ಅಲ್ಲಿ ಕೋಳಿಗಳು ಕೆರೆದು ಎಲ್ಲ ಒಣಗಿ ಗೊಬ್ಬರ ಏನು ಕೊಟ್ಟಿಗೆ ಗೊಬ್ಬರ ಹಾಳಾಗೋಗಿರ್ತದೆ, ಅದು ಏನು ಬಳಕೆಗೆ ಬರೋಲ್ಲ, ಹಂಗೆ ಮಾಡಿಟ್ಟಿರ್ತೀರ. ಬಟ್ ರಸಗೊಬ್ಬರಗಳನ್ನ ಮಾತ್ರ ಹಾಕೋದ್ರಿಂದ ಏನಾಗ್ತದೆ, ಅದು ಬ್ಯಾಲೆನ್ಸ್ ಆಗಲ್ಲ, ಸಮನ್ವಯತೆಯನ್ನು ಕಾಪಾಡೋದಕ್ಕಾಗಲ್ಲ. ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳ ಮಧ್ಯೆ ಸಮನ್ವಯತೆಯನ್ನು ಕಾಪಾಡಬೇಕು ಅಂತಂದ್ರೆ ನಾವು ಸಮತೋಲಿತ ರಸಗೊಬ್ಬರಗಳನ್ನ ಮಾಡಬೇಕು. ಸಮತೋಲಿತ ಅಂದ್ರೆ ಸಾರಜನಕ ಹಾಕ್ಬೇಕು ನೋಡ್ಕೊಂಡು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೊಟಾಶ್ ಎಷ್ಟು ಬೇಕೋ ಅಷ್ಟು ಹಾಕ್ಬೇಕು, ಫಾಸ್ಫರಸ್ ಎಷ್ಟು ಬೇಕೋ ಅಷ್ಟು ಹಾಕ್ಬೇಕು, ಕ್ಯಾಲ್ಸಿಯಂ ಎಷ್ಟು ಬೇಕೋ ಹಾಕ್ಬೇಕು, ಜಿಂಕ್ ಎಷ್ಟು ಬೇಕೋ ಹಾಕ್ಬೇಕು, ಬೋರಾನ್ ಎಷ್ಟು ಬೇಕೋ ಹಾಕ್ಬೇಕು, ಹಿಂಗೆ ಅಥವಾ ಐರನ್ ಎಷ್ಟು ಬೇಕೋ ಹಾಕ್ಬೇಕು, ಅದನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಎಲ್ಲವನ್ನೂ ಹಾಕ್ಬೇಕು. ಬರೀ ಮುದ್ದೆ ಊಟ ಮಾಡಿದ್ರಾಗಲ್ಲ, ಮುದ್ದೆ ಜೊತೆಗೆ ಸ್ವಲ್ಪ ಅನ್ನ ಬೇಕು, ಕಾಳು ಬೇಕು, ಪಲ್ಯ ಬೇಕು,
1: ಸೊಪ್ಪು
0: ತುಪ್ಪು ಬೇಕು, ಸೊಪ್ಪ ಬೇಕು, ಇವೆಲ್ಲವನ್ನು ತಿಂದ್ರೆ ಮಾತ್ರ ಮನುಷ್ಯ ಹೇಗೆ ಆರೋಗ್ಯವಾಗಿರ್ತಾನೆ ಹಾಗೆ ಹೀಗೆ ಮಣ್ಣಿಗೂ ಸಹ ಏನೇನು ಪೋಷಕಾಂಶಗಳು ಬೇಕು ಎಲ್ಲವನ್ನು ಸಹ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಶಿಫಾರಸು ಪ್ರಮಾಣದಲ್ಲಿ ಕೊಡಬೇಕು. ಅದನ್ನು ನಾವು ಸಮತೋಲಿತ ರಸಗೊಬ್ಬರಗಳ ಬಳಕೆ ಅಂತ ಹೇಳ್ತೀವಿ. ಇದನ್ನು ಮಾಡೋದ್ರಿಂದ ಅನಗತ್ಯವಾಗಿ ಏನು ನಾವು ಖರ್ಚು ಬಿಡ್ತದೆ ಅನ್ನೋ ತಪ್ಪಿಸ್ಬೋದು, ಬೆಳೆ ಬಹಳ ಉತ್ಕೃಷ್ಟವಾಗಿ ಬರ್ತದೆ ಮತ್ತು ಗುಣಮಟ್ಟದ ಇಳುವರಿ ಬರ್ತದೆ, ಒಳ್ಳೆ ಗುಣಮಟ್ಟದ ಇಳುವರಿ ನಮಗೆ ಬರ್ತದೆ. ಹಾಗಾಗಿ ಮೂರನೇ ಉದ್ದೇಶ ಈ ಒಂದು ಕಾರ್ಯಕ್ರಮದ ಎಂತ ಸಮತೋಲಿತ ರಸಗೊಬ್ಬರ ಬಳಕೆ ಮಾಡ್ಕೊಂಡು. ನಾಲ್ಕನೇ ಉದ್ದೇಶ ಏನು ಖೇತ್ ಬಚಾವೋ ಈ ಒಂದು ಕಾರ್ಯಕ್ರಮದ ಅಭಿಯಾನದ ನಾಲ್ಕನೇ ಉದ್ದೇಶ ಅಂತಂದ್ರೆ ಸಾವಯವ ಮತ್ತು ನೈಸರ್ಗಿಕ ಕೃಷಿಯನ್ನು ಮಾಡುವಂಥದ್ದು. ಸಾವಯವ ಅಂದ್ರೇನು, ನೈಸರ್ಗಿಕ ಕೃಷಿ ಅಂದ್ರೇನು, ಇವೆರಡೂ ಸಹ ಪರಿಸರ ಸ್ನೇಹಿ, ಪರಿಸರಕ್ಕೆ
1: ಪೂರಕವಾಗಿ
0: ತಂತ್ರಜ್ಞಾನಗಳು, ಕೃಷಿ ಪದ್ಧತಿಗಳು. ಮತ್ತೆ ಈ ಸಾವಯವ ನೈಸರ್ಗಿಕ ಕೃಷಿ ಮಾಡೋರಿಗೆ ಈ ಸ್ಥಳೀಯವಾಗಿ ಏನ್ ಸಿಗುತ್ತೆ, ಏನು ಕಸ ಕಡ್ಡಿ ಅದು ಇದು ಸೊಪ್ಪ ಅದೆಲ್ಲ ಒಂದ್ ಕಡೆ ಹಾಕಿ ಅದನ್ನ ಗೊಬ್ಬರ ಮಾಡಿ ಪುನಃ ನೀವು ಜಮೀನು ಬಳಸೋದ್ರಿಂದ ನಿಮಗೆ ಖರ್ಚು ಕಡಿಮೆ ಬರ್ತದೆ, ಆಮೇಲೆ ಪರಿಸರಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗಾಗಿ ಇದು ಪರಿಸರ ಸ್ನೇಹಿ ತಂತ್ರಜ್ಞಾನ ಯಾವುದು, ಸಾವಯವ ಮತ್ತು ನೈಸರ್ಗಿಕ ಕೃಷಿ. ಸಾವಯವ ಅಂದ್ರೇನು, ಸಾವಯವದಲ್ಲಿ ಏನ್ ಮಾಡ್ತೀವಿ ನಾವು, ದನದ ಗೊಬ್ಬರ ಬಳಸ್ತೀವಿ, ಕಾಂಪೋಸ್ಟ್ ಬಳಸ್ತೀವಿ, ಹಸಿರೆ ಗೊಬ್ಬರ ಬೆಳೆಸ್ತೀವಿ, ಜೈವಿಕ ಗೊಬ್ಬರಗಳನ್ನ ಬಳಸ್ತೀವಿ. ಜೈವಿಕ ಗೊಬ್ಬರಗಳಂದ್ರೆ ಟ್ರೈಕೋಡರ್ಮಾ, ಸೂಡೋಮೊನಾಸ್, ಎಎಂಸಿ, ಮೆಟರಿಜಿಯಮ್, ಇಂಥ ಜೈವಿಕ ಗೊಬ್ಬರಗಳನ್ನು ಬಳಸ್ತೀವಿ. ಹಾಗಾಗಿ ಈ ಸಾವಯವ ಗೊಬ್ಬರ ಸಹ ಪರಿಸರ ಸ್ನೇಹಿಯಾಗಿದೆ. ಇಲ್ಲಿ ನಿಮ್ಗೆ ಖರ್ಚು ಬರಲ್ಲ, ಸ್ಥಳೀಯವಾಗಿ ಸಿಗುವಂತದ್ದನ್ನೇ ಸರಿಯಾದ ರೀತಿ ಕಾಂಪೋಸ್ಟ್ ಮಾಡಿ ಮಣ್ಣಿಗೆ ಸೇರಿಸುವಂತದ್ದು. ಸಮಯ ಬೇಕಾಗ್ತದೆ ಅಷ್ಟೇ, ಬಟ್ ನಿಮ್ ಮಣ್ಣು ಉಳಿತದೆ, ನಿಮ್ ದುಡ್ಡು ಉಳಿತದೆ, ಪರಿಸರ ಉಳಿತದೆ. ಇದು ಸಾವಯವ ಕೃಷಿಯಲ್ಲಿ ನಾವೇನ್ ಮಾಡ್ತೀವಿ, ದನದ ಗೊಬ್ಬರ, ಕಾಂಪೋಸ್ಟ್, ಹಸಿರು ಗೊಬ್ಬರ, ಜೈವಿಕ ಗೊಬ್ಬರಗಳನ್ನ ಬಳಸ್ತೀವಿ. ಹಂಗಾದ್ರೆ ನೈಸರ್ಗಿಕ ಕೃಷಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಜೀವಾಮೃತ, ಬೀಜಾಮೃತ, ಘನ ಜೀವಾಮೃತ, ಮತ್ತೆ ಹೊದಿಕೆ ಮಾಡುವಂಥದ್ದು, ಕಳೆ ಬೆಳೆದಂಗೆ ಕಳೆ ಬೆಳೆಸ್ಬಿಟ್ಟು ವೀಡಿಸಿ ಕಳೆನಾಶಕ ಹೊಡೆಯೋದಲ್ಲ, ಅಥವಾ ಹೊದಿಕೆ ಮಾಡೋದ್ರಿಂದ ಈ ನೀರಿನ ಆವಿ ತಡೆಗಟ್ಟಿ ನೀರಿನ ಸಂರಕ್ಷಣೆ ಮಾಡ್ತದೆ ಮಣ್ಣಲ್ಲಿ. ಬಹಳ ದಿನಗಳೊಂದ್ಸರಿ ನೀರು ಕಟ್ಟೋದು ಸಾಕು ಆಕ್ಚುಲಿ. ಆಮೇಲೆ ಜೊತೆಗೆ ಈ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಜಾಸ್ತಿ ಆಗ್ತದೆ. ಯಾವ್ದ್ರಿಂದ? ಈ ಒಂದು ಸಾವಯವ ಕೃಷಿಯಿಂದ ಮತ್ತೆ ನೈಸರ್ಗಿಕ ಕೃಷಿಯಿಂದ ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಜಾಸ್ತಿ ಆಗಂದ ಮಣ್ಣು ಆರೋಗ್ಯವಾಗಿರ್ತದೆ, ಜೀವಂತವಾಗಿರ್ತದೆ. ನೀವು ಯಾವುದೇ ವಸ್ತುಗಳನ್ನ ಮಣ್ಣಿಗೆ ಸೇರಿಸಿದಾಗ ಅದನ್ನ ಪರಿವರ್ತನೆ ಮಾಡಿ ಗಿಡಕ್ಕೆ ಕೊಡದೆ ಈ ಸೂಕ್ಷ್ಮ ಜೀವಿಗಳು, ಅವುಗಳನ್ನ ಕೊಲ್ಲಬಾರದು ನಾವು. ಅವುಗಳ ಸಂರಕ್ಷಣೆ ಮಾಡಿದ್ರೆ ಮಣ್ಣು ಆರೋಗ್ಯವಾಗಿದ್ರೆ ನೀವೇನೇ ಹಾಕಿದ್ರೆ ಗಿಡ ತಕ್ಕೊತ್ತೆ, ಸಮೃದ್ಧಿಯಾಗಿ ಬೆಳೀತದೆ. ನೀವು ಮೂಟ ಗೊಬ್ಬರನೇ ಹಾಕ್ತೀರ ಏನಾಗ್ತದೆ, ಈ ಸೂಕ್ಷ್ಮ ಜೀವಿಗಳಿಗೆ ಆಹಾರನೇ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಇವೇ ಅವಕ್ಕೆ ಆಹಾರ ಸೂಕ್ಷ್ಮ ಜೀವಿಗಳಿಗೆ. ಅವು ಹಾಕ್ತಾನೆ ಬರೀ ನೀವು ರಸಗೊಬ್ಬರ ಕೊಟ್ಟರೆ ಸತ್ತೋಗ್ತಾವು. ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳು ಸತ್ತೋದ್ಮೇಲೆ ಮಣ್ಣು ಸತ್ತೋಗಾಗ್ತದೆ. ಆಮೇಲೆ ನೀವು ಏನು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಮೊದಲೆಲ್ಲ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಯ್ತಲ್ಲ, ಆ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆದಾಗ 1 ಕೆಜಿ ನಾವು ರಸಗೊಬ್ಬರಗಳನ್ನ ಬೆಳೆಸಿದ್ರೆ 36 ಕೆಜಿ ಇಳುವರಿ ಬರ್ತಾಯಿತ್ತು ಧಾನ್ಯ. ಇವತ್ತು 1 ಕೆಜಿ ರಸಗೊಬ್ಬರ ಬಳಸಿದ್ರೆ ಬರೀ 6 ಕೆಜಿ ಧಾನ್ಯ ಬರ್ತಾ ಇದೆ. ಅಂದ್ರೆ ಮಣ್ಣು ಬರಿದಾಗ್ತಾ ಇದೆ, ಮಣ್ಣು ಬರಿದಾಗ್ತಾ ಇದೆ. ಈ ಮಣ್ಣು ಒಂದ್ಸರಿ ಬರಿದಾಗ್ಬಿಟ್ರೆ ಬಹಳ ಕಷ್ಟ ಅದನ್ನ ರಿಪೇರಿ ಮಾಡೋದಕ್ಕೆ. ಮುಂದೆ 30-40-50 ವರ್ಷ ಬೇಕಾಗ್ತದೆ. ಅಷ್ಟೊತ್ತು ನಮ್ಮ ಜನಗಳು ಆಹಾರ ಇಲ್ದೇನೆ, ಪರಿಸರ ಹಾಳಾಗಿ, ಕುಡಿಯಕ್ಕೆ ಸರಿ ನೀರಿಲ್ದನೆ. ಇದು ಬಹಳ ಮುಖ್ಯ. ಈ ಒಂದು ಘಟ್ಟದಲ್ಲಿ ಆದಷ್ಟು ಮಟ್ಟಿಗೆ ಸಾವಯವ ಕೃಷಿ, ನೈಸರ್ಗಿಕ ಕೃಷಿಯನ್ನು ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು 5ನೇ ಉದ್ದೇಶ ಏನಂತಂದ್ರೆ, ನೀರು ಸಂರಕ್ಷಣೆ ಮಾಡಬೇಕು ಮತ್ತು ಸಮರ್ಥವಾಗಿ ಬಳಸಬೇಕು. ನೀರು ಸಂರಕ್ಷಣೆ ಮಾಡಿ, ನೀರು ಬಿದ್ದಂತ ಮಳೆ ನೀರನ್ನ ಒಂದ್ ಕಡೆ ಕೊಯ್ಲು ಮಾಡಿ ಸಂರಕ್ಷಣೆ ಮಾಡಿ ಅದನ್ನ ಮರುಬಳಕೆ ಮಾಡಬೇಕು. ಆತ ಬಿದ್ದಂತ ಮಳೆ ನೀರನ್ನ ಭೂಮಿಯಲ್ಲಿ ತಡೆದಿಟ್ಟು ಇಂಗುವ ಹಾಗೆ ಮಾಡಿ ಭೂಮಿಯ ನೀರಿನ ಮಟ್ಟವನ್ನ ಜಾಸ್ತಿ ಮಾಡೋದಕ್ಕೆ ಮಾಡಬೇಕು. ಹೀಗೆ ನೀರಿನ ಸಂರಕ್ಷಣೆಯನ್ನ ನಾವು ಮಾಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ನೀರು ಹರಿದೋಗೋ ಜೊತೆಗೆ ಮಣ್ಣನ್ನು ಸಹ ಕೊಚ್ಚಾಣಿಕೆ ಮಾಡಿಕೊಂಡು ಮಣ್ಣಿನ ಫಲವತ್ತತೆ ಹಾಳಾಗ್ತದೆ, ನೀರು ಹೊರಗೋಗ್ತದೆ, ನಮ್ಮ ಭೂಮಿನೂ ಬರಡಾಗ್ತದೆ. ಹಾಗಾಗಿ ಬಹಳ ಮುಖ್ಯ. ಇದನ್ನ ಏನ್ ಮಾಡಬೇಕು ಅಂತಂದ್ರೆ, ಒಂದು ಬಿದ್ದಂತ ಮಳೆ ನೀರನ್ನ ವ್ಯರ್ಥ ಮಾಡಿದ ಹಾಗೆ ಒಂದ್ ಕಡೆ ಶೇಖರಣೆ ಮಾಡ್ಕೊಂಡು ಇಟ್ಕೋಬೇಕು. ಎರಡದು ಇರೋಂತ ನೀರನ್ನ ಸದ್ಬಳಕೆ ಮಾಡ್ಕೋಬೇಕು. ಮಿತ ಬಳಕೆ ಮಾಡ್ಕೋಬೇಕು. ಯಾವ ಬೆಳೆಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಅಷ್ಟೇ ಕೊಡಬೇಕು. ಯಾವುದು ಸ್ಪ್ರಿಂಕ್ಲರ್ ಇರಿಗೇಷನ್ ಕೊಡ್ತೀರೋ, ಹನಿ ನೀರಾವರಿ ಕೊಡ್ತಿರೋ, ಅಥವಾ ತುಂತುರು ನೀರಾವರಿ ಕೊಡ್ತಿರೋ, ಕೊಟ್ಟುಕೊಂಡು ಯಾವ ಬೆಳೆಗೆ ಎಷ್ಟು ಬೇಕು ಅಷ್ಟೇ ಕೊಡಬೇಕು. ಅಥವಾ ನೀವು ಹಾಯಿ ನೀರು ಮಾಡಿದ್ರೆ ಸಾಲು ಬಿಟ್ಟು ಸಾಲಿಗೆ ಹಾಯಿಸುವಂಥದ್ದು, ನೀರಿನ ಮಿತ ಬಳಕೆಯನ್ನು ಮಾಡಬೇಕಾಗ್ತದೆ. ನೀವು ಜಾಸ್ತಿ ನೀರು ಹಾಕಿದಷ್ಟು ಜಾಸ್ತಿ ಗಿಡ ಬೆಳೆಯಲ್ಲ, ಹಾಳಾಗ್ತದೆ. ಯಾಕೆಂದ್ರೆ ಮಣ್ಣಲ್ಲಿ ಬರೀ ನೀರೇ ತುಂಬಿಕೊಂಡ್ರೆ ಗಾಳಿ ಇಲ್ಲ ಅಂತಂದ್ರೆ ಬೇರುಗಳಿಗೆ ಉಸಿರಾಟ ಮಾಡೋಕ್ಕಾಗಲ್ಲ, ಬೇರುಗಳು ಉಸಿರಾಟ ಮಾಡೋಕ್ಕಾಗಲ್ಲ ಅಂತಂದ್ರೆ ಆರೋಗ್ಯವಾಗಿ ಗಿಡ ಬೆಳೆಯಲ್ಲ. ಗಿಡ ಬೆಳೆಯಲ್ಲ ಅಂದ್ರೆ ಒಳ್ಳೆ ಇಳುವರಿ ಬರಲ್ಲ. ಹಾಗಾಗಿ ಖಂಡಿತವಾಗ್ಲೂ ಎಷ್ಟು ಮಿತ ಬಳಕೆ ನೀರು ಮಾಡ್ತಿರೋ ಅಷ್ಟು ಬೆಳೆ ಸಮೃದ್ಧವಾಗಿ ಬರ್ತದೆ, ನೀರನ್ನು ಸಹ ನಾವು ಉಳಿಸ್ಬೋದು. ಮತ್ತೆ ಮಳೆ ನೀರನ್ನ ಕೊಯ್ಲು ಮಾಡಬೇಕು. ನಾನಾಗ್ಲೇ ಹೇಳ್ದಂಗೆ ನಮ್ಗೇನು ಜಮೀನಲ್ಲಿ ಬೀಳ್ತದೆ ಅಥವಾ ಮನೆಯಲ್ಲಿ ಬೀಳಿ ಕೊಯ್ಲು ಮಾಡಿ ಅದನ್ನು ಈಗ ನಾವು ಕೈತೋಟಕಾರ ಬಳಸಿ ಅಥವಾ ಜಮೀನಲ್ಲಿ ಬಿದ್ದಿದ್ದಂಥದ್ದನ್ನು ನಾವು ನಮ್ಮ ಭೂಮಿಗಾರರು ಬಳಸ್ಕೊಳ್ಳಿ, ಕೊಯ್ಲು ಮಾಡಬೇಕು. ಮಳೆ ನೀರನ್ನ ಕೊಯ್ಲು ಮಾಡಿ ಅಲ್ಲಿ ಬಿದ್ದ ನೀರು ಅಲ್ಲೇ ಉಳ್ಕೋ ಹಾಗೆ ಮಾಡಬೇಕಾಗ್ತದೆ. ಅದಕ್ಕೆ ಕೃಷಿ ಹೊಂಡಗಳನ್ನ ಮಾಡ್ಕೋಬೇಕು, ಅಥವಾ ಚೆಕ್ ಡ್ಯಾಮ್ ಮಾಡ್ಕೋಬೇಕು, ಅಥವಾ ಕೆರೆಯನ್ನ ಮಾಡ್ಕೋಬೇಕು. ದೊಡ್ಡ ದೊಡ್ಡ ಫಾರ್ಮರು ಕೆರೆ ಮಾಡ್ಕೊಳ್ಳಿ ಬಿಡಿ ಸರ್, ಕೆರೆ ನಿರ್ಮಾಣ ಮಾಡ್ಕೊಂಡು ಮರುಬಳಕೆ ಮಾಡಲಿ ನೀರು
1: ಮಾಡ್ಬೋದು.
0: ಅಥವಾ ಸಣ್ಣ ಪ್ರಮಾಣದ ಜಮೀನು ಇದ್ರೆ ಕೃಷಿ ಹೊಂಡಗಳನ್ನ ಮಾಡ್ಕೊಳ್ಳಿ, ನೀರು ಒಂದು ಕಾಲುವೆ ಗಿಲುವೆ ಇದ್ರೆ ಚೆಕ್ ಡ್ಯಾಮ್ ಮಾಡ್ಕೊಂಡು ನೀರು ನಿಲ್ಲಿಸ್ಕೊಳ್ಳಿ. ಇಂಗ್ಲಿ ಭೂಮಿಲಿ ಇಂಗ್ಲಿ, ಭೂಮಿಯಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗಲಿ. ಜೊತೆಗೆ ಜಲಾನಯನ ಪ್ರದೇಶಗಳನ್ನ ಅಭಿವೃದ್ಧಿಪಡಿಸಬೇಕು, ಈ ಕೆರೆ ಕಟ್ಟುಗಳನ್ನ ಕಟ್ಟಬೇಕು, ಜಲಾನಯನ ಪ್ರದೇಶಗಳನ್ನ ಅಭಿವೃದ್ಧಿಪಡಿಸಿ ನೀರು ಸಂಗ್ರಹಣೆಗೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕಾಗ್ತದೆ. ಇದು ನೀರು ಸಂರಕ್ಷಣೆ ಮತ್ತು ಸಮರ್ಥ ಬಳಕೆ. ಸಮರ್ಥ ಬಳಕೆ ಅಂದ್ರೇನು? ನೀರನ್ನು ಸಂರಕ್ಷಣೆ ಮಾಡಿಬಿಟ್ವಿ, ಸಮರ್ಥ ಬಳಸ್ಕೋಬೇಕು. ನಾನಾಗ್ಲೇ ಹೇಳ್ದಾಗೆ ಬೆಳೆಗಳಿಗೆ ಅಗತ್ಯವಾದಷ್ಟು ಪ್ರಮಾಣದಲ್ಲಿ ನಾ ಬಳಸ್ಬೇಕು, ಮತ್ತೆ ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು. ನಾವು ಇಷ್ಟನೇ ದಿನ ಇಷ್ಟೇ ನೀರನ್ನ ಕೊಡಬೇಕು ಗಿಡಗಳಿಗೆ ಅಂತ ಆ ಥರ ಮಾಡ್ಕೋಬೇಕು. ಆಮೇಲೆ ತುಂತುರು ನೀರಾವರಿಯನ್ನು ಅಥವಾ ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡು ಆದಷ್ಟು ನೀರನ್ನು, ಈಗ ಒಂದು ನಮ್ಮ ಸಾಮಾನ್ಯವಾಗಿ ನಮ್ಮಲ್ಲಿ ಬೋರ್ವೆಲ್ ತೆಗೆದುಬಿಟ್ಟೆ ಅಂದ್ಬಿಟ್ಟು ನೀರು ಹಾಯ್ಸಕ್ಕೆ ಹೋಗ್ತಾರೆ, ಅಲ್ಲಿ ಕೆಳಗಡೆ ಒಂದಷ್ಟು ನೀರು ಶೇಖರಣೆ ಆಗಿರ್ತದೆ ಲಕ್ಷಾಂತರ ವರ್ಷಗಳಲ್ಲಿ. ನಾವು ಇದ್ದಕ್ಕಿದ್ದಂಗೆ ಒಂದು ಬೋರ್ವೆಲ್ ಹಾಕಿಬಿಟ್ಟು 24 ಗಂಟೆ ಹೊಡೆಯಕ್ಕೆ ಹೋದ್ರೆ ಏನಾಗ್ತದೆ, ಒಳಗಡೆ ಖಾಲಿ ಆಗ್ತದೆ, ಒಂದಷ್ಟು ಶೇಖರಣೆ ಆಗಿರ್ತದೆ. 24 ಗಂಟೆ ನಾವು ನೀರು ಹೊರಗೆ ಹೊಡೆದು ಹಾಯ್ ನೀರು ಮಾಡಿಬಿಟ್ರೆ ಒಂದು 2-3 ವರ್ಷದಲ್ಲಿ ಬೋರ್ವೆಲ್ ಹೊರಟೋಗುತ್ತೆ, ಆಮೇಲೆ ಮತ್ತಿನ್ನೊಬ್ಬರಲ್ಲಿ ಕೊರಿಬೇಕಾಗ್ತದೆ ಒಂದು 5-6 ಲಕ್ಷ ಖರ್ಚು ಮಾಡಿ. ಅದರ ಬದಲಾಗಿ ಒಂದು ಏನೋ ಒಂದು ಉದಾಹರಣೆಗೆ ಒಂದು ಗಡಿಗೆ ನೀರು, ಆ ಗಡಿಗೆ ನೀರನ್ನ ಒಂದೊಂದು ಕಪ್ ಕುಡಿದ್ರೆ ಒಂದು 4-5 ದಿನ ಕುಡಿಬಹುದು, ತಲೆಮೇಲೆ ಹುಯ್ಕೊಂಡ್ರೆ 1 ನಿಮಿಷಕ್ಕೆ ಆಗೋಯ್ತು, ಹಂಗಾಗ್ತದೆ. ಹಾಗೆ ನೀರನ್ನ ನಾವು ಸಮರ್ಥವಾಗಿ ಬಳಸ್ಕೋಬೇಕು, ಯಾವ ಸಮಯಕ್ಕೆ ಎಷ್ಟು ನೀರನ್ನು ಕೊಡಬೇಕು ಅಂತ ಹೇಳಿ ತಿಳ್ಕೊಂಡು ಹನಿ ನೀರಾವರಿ ಮೂಲಕ ನೀರನ್ನ ನಾವು ಸದ್ಬಳಕೆಯನ್ನ ಮಾಡ್ಕೋಬೇಕಾಗ್ತದೆ. ಇದು ಏನು ಐದನೇದು ಹೇಳಿದಂಗೆ ನೀರು ಸಂರಕ್ಷಣೆ ಮತ್ತು ಸಮರ್ಥ ಬಳಕೆ. ಮತ್ತೆ 6ನೇ ಉದ್ದೇಶ ಏನಂತಂದ್ರೆ ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು. ಅದು ಬಹಳ ಮುಖ್ಯ. ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ಖರ್ಚು ಕಡಿಮೆ ಆಗ್ತದೆ. ಏನು ವೈಜ್ಞಾನಿಕ ಕೃಷಿ ಪದ್ಧತಿಗಳು? ಮಾಗಿ ಉಳುಮೆ ಮಾಡಬೇಕು. ಮಾಗಿ ಉಳುಮೆ ಮಾಡಿದ್ರೆ ನಿಮ್ಗೆ ರೋಗಗಳು
1: ಕೀಟಗಳು
0: ಅಲ್ಲಿ 70% ಹೊರಟೋಗ್ಬಿಡ್ತಾವೆ. ನೀವು ಔಷಧಿ ಹೊಡೆ ಪರಿಮೇನೆ ಬರಲ್ಲ. ಆಮೇಲೆ ಇವು ಎಂತವು ಕಳೆ ಬೀಜಗಳು ಸತ್ತೋಗ್ಬಿಡ್ತವೆ. ನೀವು ಕಳೆನಾಶಕ ಬಳಸೋ ಪ್ರಮೇನೆ
1: ಬರಲ್ಲ.
0: ಸೊ ಹಾಗಾಗಿ ಮಾಗಿ ಉಳುಮೆಯನ್ನ ಮಾಡಿಕೊಡಿ, ಅದು ಬಹಳ ಮುಖ್ಯ. ಎರಡನೇದು ಮಣ್ಣು ಪರೀಕ್ಷಾ ಆಧಾರಿತ ರಸಗೊಬ್ಬರಗಳನ್ನು ಕೊಡಬೇಕು. ಮಣ್ಣು ಪರೀಕ್ಷೆ ಮಾಡಿಸಿ 2-3 ವರ್ಷಕ್ಕೊಂದು ಸರಿಯ ಆ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಲ್ಲಿ ಎಷ್ಟು ಪೋಷಕಾಂಶಗಳನ್ನು ತಿಳ್ಕೊಳ್ಳಿ, ಆ ಬೆಳೆಗೆ ಎಷ್ಟು ಬೇಕು ಅಂತ ನಾವು ಹೇಳ್ಕೊಡ್ತೀವಿ ವಿಜ್ಞಾನಿಗಳು. ಅದರ ಆಧಾರದ ಮೇಲೆ ನೀವು ರಸಗೊಬ್ಬರಗಳನ್ನ ಬಳಸಿ ಮತ್ತು ಸಾವಯವ ಗೊಬ್ಬರಗಳನ್ನ ಬಳಸಿ ಕೊಟ್ಟೆ ಗೊಬ್ಬರಗಳನ್ನ ಬಳಸಿ ಸುಮ್ಮನೆ ರಾಸಾಯನಿಕ ಗೊಬ್ಬರಗಳನ್ನ ಮಣ್ಣಿಗೆ ಹಾಕಿ ಮಣ್ಣನ್ನು ಹಾಳು ಮಾಡಬೇಡಿ. 4ನೇ ವಿಚಾರ ಅಂತಂದ್ರೆ ಸಮಗ್ರ ಕೀಟ ನಿರ್ವಹಣೆಯನ್ನು ಅಳವಡಿಸಿ. ಕೀಟಗಳ ನಿರ್ವಹಣೆ ಮಾಡಬೇಕು ಅಂದ್ರೆ ಏನೋ ರೋಗ ಬಂತು, ಏನೋ ಕೀಟ ಬಂತು, ತಗೊಂಡು ಔಷಧಿ ಹೊಡೆಯೋ ಅಂದಲ್ಲ. ಅದಕ್ಕಿಂತ ಮೊದಲು ಏನು ಮಾಡಬೇಕು ನಾವು? ಏನಾದರೂ 1-2 ಕಂಡ್ರೆ ಕೈಯಲ್ಲಿ ಹೆಚ್ಚಿಗೆ ಸಾಯಿಸುವಂಥದ್ದು ಅಥವಾ ಈ ಬೇವಿನ ಎಣ್ಣೆ ಹೊಡೆಯುವಂಥದ್ದು, ತೀರಾ ಜಾಸ್ತಿ ಆದಾಗ ಮಾತ್ರ ಈ ಕೀಟನಾಶಕ ರಾಸಾಯನಿಕಗಳನ್ನು ಬಳಸುವಂಥದ್ದು ಕೆಲಸ ಮಾಡಿದ್ರೆ ಅದೇ ಸರಿ. ಏನು ಇಲ್ಲವೇ ಇಲ್ಲ, ಸಣ್ಣ ಪುಟ್ಟದ ಕೆಲವು ಕೀಟನಾಶಕಗಳನ್ನ ಹೊಡೆದ್ರೆ ಏನಾಗ್ತದೆ? ಒಂದು ಗಿಡದ ಮೇಲೆ ಬೀಳ್ತದೆ, ಗಿಡದ ಮೇಲೆ ಬಿದ್ದ ಔಷಧಿ ಏನಾಗ್ತದೆ? ಅದು ಎಲೆಯಲ್ಲಿ ಶೇಖರಣೆ ಆಗ್ತದೆ, ಕಾಯಲ್ಲಿ ಶೇಖರಣೆ ಆಗ್ತದೆ. ಆ ತಿನ್ನಾರು ಯಾರು?
1: ನಾವೇನೆ.
0: ಹೆಚ್ಚಾಗಿ ಉಳಿದಿದ್ದು ಮಣ್ಣಿಗೆ ಹೋಗಿದ್ದು ಏನಾಗ್ತದೆ? ಮಣ್ಣಲ್ಲಿ ಇರ್ತದೆ ಕೀಟನಾಶಕ. ಅದನ್ನ ಬೇರ್ ಮೂಲಕ ಮತ್ತೆ ಗಿಡ ಹೇಳ್ಕೊತದೆ, ಎಲ್ಲಿ ಶೇಖರಣೆ ಮಾಡುತ್ತೆ? ಕಾಯಲ್ಲಿ, ಗಿಡದಲ್ಲಿ, ಸೊಪ್ಪಲ್ಲಿ ಶೇಖರಣೆ. ತಿನ್ನಾರು ಯಾರು? ಮತ್ತೆ ನಾವೇನೆ. ಇವೆಲ್ಲ ದುಷ್ಪರಿಣಾಮಗಳು, ಒಂದಕ್ಕೊಂದು ಲಿಂಕ್ ಚೈನು. ಹಾಗಾಗಿ ನಾವು ಸಮಗ್ರ ಕೀಟ ನಿರ್ವಹಣೆ ಮಾಡ್ತೀವಿ. ನಾವು ಹೇಳೋದಂತಂದ್ರೆ ರೈತರು ನಿಮ್ಮ ತೋಟ ನಿರ್ವಹಣೆ ಮಾಡ್ಕೊಳ್ಳಿ ಸಾಕು. ಯಾಕೆ ನಿಮ್ಮ ಆರೋಗ್ಯದ ಗುಟ್ಟದು. ನಿಮ್ಮ ಮಣ್ಣು ಚೆನ್ನಾಗಿದ್ರೆ, ನಿಮ್ಮ ಮಣ್ಣು ಆರೋಗ್ಯವಾಗಿದ್ರೆ, ನಿಮ್ಮ ಮಣ್ಣಲ್ಲಿ ಪ್ಲಾಸ್ಟಿಕ್ ಕಡಿಮೆ ಇದ್ರೆ, ನಿಮ್ಮ ಮಣ್ಣಲ್ಲಿ ಕೀಟನಾಶಕ ಕಡಿಮೆ ಇದ್ರೆ, ನಿಮಗೆ ನಿಮ್ಮ ಆಹಾರದಲ್ಲಿ ಕೀಟನಾಶಕಗಳು ಪ್ಲಾಸ್ಟಿಕ್ಗಳು ಬರಲ್ಲ. ನಿಮ್ಮ ಮಣ್ಣು ತುಂಬಾ ಕೀಟನಾಶಕಗಳು, ನಿಮ್ಮ ಮಣ್ಣು ತುಂಬಾ ಪ್ಲಾಸ್ಟಿಕ್ ತುಣುಕುಗಳಿದ್ರೆ ಗಿಡ ಎಳಕೋತದೆ, ಇಟ್ಟಿರ್ತದೆ, ತಗೊಂಡ್ ಕುಯ್ಕೊಂಡ್ ತಿಂತೀರ ನೀವು. ಅದೇನು ಹೊಟ್ಟೆ ಒಳಗೆ ಹೋದ್ಮೇಲೆ ಹೊರಗೆ ಬರಲ್ಲ, ಹೊಟ್ಟೆ ದಪ್ಪ ಆಗ್ತದೆ. ಬರೀ ಹಸುಗಳು ಈ ಸಿಟಿಗಳಲ್ಲಿ ಪ್ಲಾಸ್ಟಿಕ್ ತಿಂದು ದಪ್ಪಾಗಿರ್ತದೆ ನೋಡಿ. ಕುಯ್ದು ನೋಡಿದ್ರೆ 1-10 ಕೆಜಿ ಪ್ಲಾಸ್ಟಿಕ್ ಒಳಗಡೆ ಇರ್ತದೆ. ಹಂಗೆ ಮನುಷ್ಯ ಹೊಟ್ಟೆಲಿ ಪ್ಲಾಸ್ಟಿಕ್ಗಳು ಶೇಖರಣೆ ಆಗಿ ಆಮೇಲೆ ಕೊಯ್ದು ತೆಗಿಬೇಕಾಗ್ತದೆ. ಹಾಗಾಗಿ ನಾನು ಹೇಳೋದು ಅಂತಂದ್ರೆ, ರೈತ ಬಂದರಲ್ಲಿ ಮನವಿ ಮಾಡ್ಕೊಂಡೆ, ನಿಮ್ಮ ನಿಮ್ಮ ಜಮೀನನ್ನು ಮಣ್ಣ ಕಾಪಾಡ್ಕೊಳ್ಳಿ, ಒಳ್ಳೆ ಆಹಾರಗಳನ್ನ ಬೆಳ್ಕೊಳ್ಳಿ, ತಿನ್ನಿ, ಇತರರಿಗೂ ಒಳ್ಳೇದನ್ನು ತಿನ್ಸಿ ಅಂತೇಳಿ. ನೀವು ಕೀಟನಾಶಕಗಳನ್ನ ಪ್ಲಾಸ್ಟಿಕ್ಗಳನ್ನ ತುಣುಕುಗಳನ್ನ ಜಾಸ್ತಿ ಆಯ್ತಂದ್ರೆ ನೋಡಿ ರೈತ ಬಾಂಧವರು, ಇನ್ನೊಂದು ಹೇಳ್ತೀನಿ, ನಮ್ಗೆ ಇಲ್ಲಿ ಮಾಹಿತಿ ತಿಳಿದ ಪ್ರಕಾರ ಮನುಷ್ಯನ ವೀರ್ಯಾಣದಲ್ಲೂ ಸಹ ಪ್ಲಾಸ್ಟಿಕ್ ತುಣುಕುಗಳಿದಾವೆ ಈಗ. ಅಷ್ಟರ ಮಟ್ಟಿಗೆ ನಮ್ಮನ್ನು ಪ್ಲಾಸ್ಟಿಕ್ ತುಣುಕುಗಳಿಂದ ಕಲುಷಿತ ಆಗಿದೆ. ತಾಯಿಯ ಹಾಲಿನಲ್ಲಿ ಕೀಟನಾಶಕ ಇದೆ, ಅಷ್ಟು ಮಟ್ಟಿಗೆ ನಮ್ಮ ಮಣ್ಣು ಕಲುಷಿತ ಆಗಿದೆ. ಹಾಗಾಗಿ ದಯಮಾಡಿ ಈ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸ್ಕೊಂಡು ನಮ್ಮ ಆಹಾರಗಳನ್ನ, ಸುರಕ್ಷಿತ ಆಹಾರಗಳನ್ನ ತಿನ್ನಬೇಕು, ಜೊತೆಗೆ ಮಣ್ಣನ್ನು ಕಾಪಾಡಬೇಕಾಗ್ತದೆ. ಮತ್ತೆ ಇನ್ನೊಂದು, ವೈಜ್ಞಾನಿಕ ನೀರು ನಿರ್ವಹಣೆ ಮಾಡಬೇಕು. ಇದು ವೈಜ್ಞಾನಿಕ ಪದ್ಧತಿಗಳಲ್ಲೇ ವೈಜ್ಞಾನಿಕ ನೀರು ನಿರ್ವಹಣೆ ಮಾಡಬೇಕು. ಹಾಯ್ ನೀರ್ ಬೇಡ, ನೀರಿದೆ ಅಂತ ಹಾನಿ ಇರ್ಬೇಡ, ಬರಲು ಅಂತ ಸುಮ್ಮನೆ ಆನ್ ಮಾಡಿಬಿಡ್ಬೇಡಿ. ವೈಜ್ಞಾನಿಕವಾಗಿ ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಎಷ್ಟು ದಿನದಲ್ಲಿ ಕೊಡಬೇಕು ಅಷ್ಟೇ ಹನಿ ನೀರಾವರಿ ಮೂಲಕ ಅಥವಾ ತುಂತುರು ನೀರಾವರಿ ಮೂಲಕ ಕೊಡಿ.
1: ಅದ್ರ ಕೂಡ ನಾವು ನೋಡ್ಬೇಕು ಸರ್, ಹನಿ ನೀರಾವರಿ ಸೂಕ್ತವೋ ಆ ಬೆಳೆಗೆ ಅಥವಾ ತುಂತುರು ನೀರಾವರಿ ಸೂಕ್ತವೋ ಅನ್ನೋದನ್ನ ಕೇಳಿ ತಿಳ್ಕೊಂಡು ಆ ಪದ್ಧತಿಯಲ್ಲಿ ಕೊಡ್ತಕ್ಕಂಥದ್ದು ಹೆಚ್ಚು ಸೂಕ್ತ.
0: ಕರೆಕ್ಟ್, ಕರೆಕ್ಟ್. ಮತ್ತೆ ಕಟಾವು ಮತ್ತು ಮೌಲ್ಯವರ್ಧನೆ, ನೀವೇನು ಕಟಾವು ಮಾಡ್ತೀರಾ ಅದು ಸರಿಯಾಗಿ ಕಟಾವು ಮಾಡಿ, ಮೌಲ್ಯವರ್ಧನೆ ಮಾಡಿ, ಪ್ಯಾಕ್ ಮಾಡಿಟ್ಕೊಂಡು ಮಾರಾಟ ವ್ಯವಸ್ಥೆನ ನೀವು ಮಾಡ್ಕೋಬೇಕು. ಇದು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನ ನೀವು ಅಳವಡಿಸಿಕೊಳ್ಳಬೇಕು. ಇದು ಎಷ್ಟೋ ಆರನೇ ಉದ್ದೇಶ. ಏಳನೇ ಉದ್ದೇಶ ಏನಂತಂದ್ರೆ ಮಣ್ಣಿನ ಆರೋಗ್ಯ ಚೀಟಿ. ಈ ಮಣ್ಣಿನ ಆರೋಗ್ಯ ಚೀಟಿ ಅಂತಂದ್ರೆ ಅದೇ ಮಣ್ಣನ್ನು ರೈತರು ಜಮೀನಿರ್ತಕ್ಕಂಥ ಮಣ್ಣನ್ನು ತಂದು ಪರೀಕ್ಷೆ ಮಾಡಿ ಆ ಮಣ್ಣಲ್ಲಿ ಏನೇನು ಪೋಷಕಾಂಶಗಳಿದೆ, ಏನೇನು ಹಾಕಬೇಕು ಅಂತ ಒಂದು ದಾಖಲೆ ಇರ್ತದಲ್ಲ, ಅದನ್ನು ಮಣ್ಣಿನ ಆರೋಗ್ಯ ಚೀಟಿ ಅಂತ ನಾವು ಕೊಡ್ತೀವಿ. ನಮ್ಮ ರೈತ ಬಂದವರು ನಮ್ಮ ಮಣ್ಣು ತಂದು ಕೊಟ್ಟಾಗ ಅದನ್ನು ಪರೀಕ್ಷೆ ಮಾಡಿ ಮಣ್ಣಲ್ಲಿ ಏನೇನಿದೆ, ಏನೇನು ಹಾಕಬೇಕು ಅಂತ ಹೇಳ್ಬಿಟ್ಟು ಆರೋಗ್ಯ ಚೀಟಿ ಕೊಡ್ತೀವಿ. ಅದನ್ನು ನೀವು ದಯಮಾಡಿ ಪ್ರತಿಯೊಬ್ಬರನ್ನು ಮಾಡ್ಕೋಬೇಕು. ಎರಡು ವರ್ಷಕ್ಕೊಂದ್ಸರಿ ಮಾಡಿಕೊಂಡು ಅದನ್ನ ಇಟ್ಕೊಂಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಂದಲೆಯಲ್ಲಿ ನೀವು ಮಣ್ಣು ಪರೀಕ್ಷೆ, ಆ ದಾಖಲೆ ಇಟ್ಕೊಂಡು ಅದರ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಕೊಡೋದ್ರಿಂದ, ಸಾವಯವ ಗೊಬ್ಬರಗಳನ್ನ ಕೊಡೋದ್ರಿಂದ ಮಣ್ಣು ಆರೋಗ್ಯವಾಗಿರ್ತದೆ ಮತ್ತೆ ಒಳ್ಳೆ ಇಳುವರಿನೂ ಬರ್ತದೆ. ನೀವು ಮಣ್ಣು ಪರೀಕ್ಷೆ ಆಧಾರಿತ ಬಳಸೋದ್ರಿಂದ ಗೊಬ್ಬರಗಳ ಬಳಕೆನೂ ಕಡಿಮೆ ಆಗ್ತದೆ ಮತ್ತೆ ನಿಮ್ಮ ದೀರ್ಘಕಾಲದಲ್ಲಿ ನಿಮ್ಮ ಕೃಷಿ ಚೆನ್ನಾಗಿರ್ತದೆ. ಮಣ್ಣು ಆರೋಗ್ಯವಾಗಿದ್ದಾಗ ಪ್ರತಿ ವರ್ಷನು ಅಷ್ಟಷ್ಟು ಇಳುವರಿ ಬರ್ತಾ ಇರುತ್ತೆ
1: ಒಳ್ಳೆ ಬೆಳೆಗಳನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ
0: ಆಗ್ತದೆ. ಒಂದು ಉದಾಹರಣೆ ಹೇಳ್ತೀನಿ, ನಾವು ಮೊನ್ನೆ ತುಂಬಾ ಜನ ರೈತರು ಬರ್ತಾ ಇರ್ತಾರೆ, ಸರ್ 4 ವರ್ಷ ಒಂದು ಹೊಲದ ಟೊಮೆಟೊ ಬೆಳೆದಿದ್ವಿ, ಈಗ ಟೊಮೆಟೊ ಕಿತ್ ಹಾಕ್ಬಿಟ್ಟಿದ್ದೀನಿ, ರೇಟ್ ಕಡಿಮೆ ಆಯ್ತು ಅಂತ, ಅಲ್ಲಿ ಹಿಪ್ಪನೇಳೆ ಹಾಕಿದ್ದೀನಿ, ಆ ಹಿಪ್ಪನೇಳೆ ಆ ತೋಟದಲ್ಲಿ ಬೆಳೆದು ಸೊಪ್ಪು ತಂದು ಹುಳುಕ್ ಹಾಕರೆ ಕಕ್ಕೊಂಡ್ ಸಾಯ್ತವೆ ಅಂತ. ಅಂದ್ರೆ ಮಣ್ಣು ವಿಷ ಆಗಿದೆ,
1: ವಿಷ ಆಗಿದೆ ಅಂತ. ಟೊಮೆಟೊ ಬೆಳೆದಾಗ ಸಿಂಪಡಣೆಗಳನ್ನ ಮಾಡೇ ಮಾಡ್ತಾರೆ,
0: ಹೌದು,
1: ಗೊಬ್ಬರ ಕೊಟ್ಟೆ ಕೊಡ್ತಾರೆ,
0: ಹೌದು.
1: ಆ ಮಣ್ಣು ಚೆನ್ನಾಗಿಲ್ಲ, ಸೂಕ್ತವಾಗಿ
0: ಮಣ್ಣು ವಿಷ ಆಗಿದೆ. ಇದು ಗ್ರೀನ್ ಸಿಗ್ನಲ್ ಕೊಡ್ತಾ, ರೆಡ್ ಸಿಗ್ನಲ್ ಕೊಡ್ತಾ ಇದೆ, ಇವತ್ತು ರೇಷ್ಮೆ ಹುಳ ನಾಳೆ ಮನುಷ್ಯರು. ಆ ಒಂದು ಮಣ್ಣು ಎಷ್ಟು ಕಲುಷಿತವಾಗಿದೆ ಅಂತಂದ್ರೆ, ಅದೇ ಜಾಗದಲ್ಲಿ ಹಿಪ್ಪನೇಳನ್ನು ಬೆಳೆದು ಆ ಸೊಪ್ಪನ್ನ ರೇಷ್ಮೆ ಹುಳು ಕೊಟ್ಟಾಗ ಸಾಯ್ತದೆ ಅಂತಂದ್ರೆ, ಕಡಿಮೆ ಡೋಸಲ್ಲಿ ಇವತ್ತು ನಿಮ್ಮನ್ನ ಕೊಲ್ತಾ ಇದ್ದೀನಿ, ಮುಂದುವರೆದ್ರೆ ರೈತರು ನೀವುನೂ ಅಥವಾ ಮನುಷ್ಯರು ನೀವುನೂ ಸಾಯ್ತೀರಾ. ಅಂದ್ರೆ ಎಷ್ಟು ಮಟ್ಟಿಗೆ ವಿಷಪೂರಿತವಾಗಿದೆ ಮಣ್ಣು ಅನ್ನೋದನ್ನು ತಿಳ್ಕೊಳ್ಳಿ ದಯಮಾಡಿ. ಅದರಿಂದ ಮಣ್ಣಿನ ಸಂರಕ್ಷಣೆಗೆ ನೀವು ಹೆಚ್ಚು ಗಮನವನ್ನ ಕೊಡಬೇಕು. ಈ ಒಂದು ಉದ್ದೇಶದಿಂದ ಈ 7 ಉದ್ದೇಶಗಳನ್ನ ಇಟ್ಕೊಂಡು ನಾವು ಖೇತ್ ಬಚಾವೋ ಅಭಿಯಾನವನ್ನ ಇಡೀ ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ ಹಾಸನ 1 ತಿಂಗಳವರೆಗೆ ದಿನಕ್ಕೆ 4 ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಸರ್. 4 ಕಾರ್ಯಕ್ರಮ 4 ಹಳ್ಳಿಗಳಲ್ಲಿ ಹೋಗಿ ಪ್ರತಿ ಹಳ್ಳಿಗಳಿಗೂ ಹೋಗಿ ಮಾಹಿತಿನ ಕೊಟ್ಟು ಬರ್ತಾ ಇದೀವಿ ಸರ್.
1: ಈ ಒಂದು ಸಂದರ್ಭದಲ್ಲಿ ಸರ್, ಈ ಒಂದು 15 ದಿವಸದ ಸಂದರ್ಭದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಯಾವ್ಯಾವ ತಾಲೂಕು ಅಥವಾ ಯಾವ್ಯಾವ ಗ್ರಾಮಗಳನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಯ್ತು, ಅಲ್ಲಿ ಹೇಗೆ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯ್ತು
0: ಸರ್? ಒಂದು ನಮ್ಮ ವಿಜ್ಞಾನಿಗಳು 2 ತಂಡಗಳನ್ನ ರಚಿಸಿದೀವಿ ಸರ್. ಒಂದೊಂದು ತಂಡಗಳು 2 ಹಳ್ಳಿಗಳಿಗೆ ಹೋಗ್ತವೆ ಸರ್. ಈಗ ಮೊನ್ನೆ ನಾವು ಬೇಲೂರು ತಾಲೂಕು, ದಮ್ಶೆಟ್ಟಹಳ್ಳಿ ಮತ್ತೆ ಬಿರುಕನಹಳ್ಳಿ, ಹೀಗೆ ಒಂದು ಕೆಲವು ಹಳ್ಳಿಗಳಿಗೆ ಹೋಗಿ ಒಂದೊಂದು ದಿನಕ್ಕೆ 2 ಹಳ್ಳಿಗಳು ಒಂದೊಂದು ಟೀಮು ಮಾಹಿತಿಯನ್ನ ಕೊಟ್ಟು ಬರ್ತಾ ಇದೆ. ನಾವೀಗ ಸದ್ಯಕ್ಕೆ ಹಾಸನ ತಾಲೂಕು, ಬೇಲೂರು ತಾಲೂಕು, ಆಲೂರು ತಾಲೂಕು ಇಷ್ಟನ್ನ ಕವರ್ ಮಾಡಿಕೊಂಡು ಮಾಹಿತಿಯನ್ನ ಕೊಟ್ಟು ರೈತ ಬಾಂಧವರಿಗೆ ಬರ್ತಾ ಇದೀವಿ ಸರ್.
1: ಈ ಒಂದು ಖೇತ್ ಬಚಾವೋ ಅಭಿಯಾನ ಏನಿದೆಯೋ ಇದ್ರ ಬಗ್ಗೆ ಇನ್ನೂ ಎಷ್ಟರ ಮಟ್ಟಿಗೆ ನಮ್ಮ ಕೃಷಿಕರು ಜಾಗೃತರಾಗಬೇಕು, ಇದು ಕೇವಲ 15 ದಿವಸದ ಒಂದು ಕಾರ್ಯಕ್ರಮ ಅಲ್ಲ, ಮುಂದಿನ ದಿವಸಗಳಲ್ಲಿ ಹೇಗೆ ಅಳವಡಿಕೆಯನ್ನು ಮಾಡ್ಕೋಬೇಕು?
0: ಹೌದು ಸರ್, ಇಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ರೈತ ಬಾಂಧವರು ಮೊದಲನೆಯದಾಗಿ ಮಣ್ಣಿನ ಸಂರಕ್ಷಣೆಗೆ, ನೀರಿನ ಸಂರಕ್ಷಣೆಗೆ ಬಹಳ ಮಹತ್ವವನ್ನು ಕೊಡಬೇಕು, ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ಈಗ ನೋಡಿ ಸರ್, ಈಗ ರೈತರು ಏನ್ ಮಾಡಬೇಕು ಅಂತಂದ್ರೆ ಮಣ್ಣಿನ ಪರೀಕ್ಷೆ ಆಧಾರದಲ್ಲಿ
1: ರಸಗೊಬ್ಬರಗಳನ್ನ ಕೊಡಬೇಕು,
0: ಇದು ಬಹಳ ಮುಖ್ಯ, ಅದಾಗ್ಲೇ ಹೇಳಿದ್ದೀನಿ.
1: ಅದು ಮಾಡಬೇಕು ಅಂದ್ರೆ ಅವರು ಮಣ್ಣಿನ ಪರೀಕ್ಷೆ ಮೊದಲು ಮಾಡಿಸ್ಕೋಬೇಕು.
0: ಹೌದೌದು,
1: ಈಗ ಬಹುತೇಕ ಎಲ್ರಿಗೂ ಈ ಮಣ್ಣು ಆರೋಗ್ಯ ಚೀಟಿಯನ್ನ ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ.
0: ನಾವು ಕೊಡ್ತಾನೆ ಇದೀವಿ, ಪ್ರತಿ ಯಾರು ಮಣ್ಣು ಪರೀಕ್ಷೆ ತಗೊಂಡ್ಬರ್ತಾರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ, ಪರೀಕ್ಷಾ ಚೀಟಿಯನ್ನು ಕೊಟ್ಟೆ ಕೊಡ್ತೀವಿ ಅವರಿಗೆ. ಅದನ್ನ ಎಷ್ಟು ದಿನ ಬೇಕಾದ್ರೆ ಲಾಂಗ್ ದಿನಗಳವರೆಗೆ ದೀರ್ಘಾವಧಿಗೆ ಅದನ್ನ ಇಟ್ಕೋಬಹುದು. ಅದನ್ನು 2 ವರ್ಷಕ್ಕೊಂದ್ಸರಿ ಪರೀಕ್ಷೆ ಮಾಡಿಸಲೇಬೇಕಾಗ್ತದೆ. ಒಂದು ಮಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕಾಗ್ತದೆ. ಎರಡನೇದು ಸಮತೋಲಿತ ಗೊಬ್ಬರ ಬಳಕೆಯನ್ನು ಮಾಡಬೇಕು. ಸಾರಜನಕ ರಂಜಕ ಪೊಟಾಷ್ ಏನೇನು ಅವಶ್ಯಕತೆ ಎಲ್ಲನೂ ಸಮತೋಲನವಾಗಿ ನಾವು ಬಳಸ್ಕೋಬೇಕು. ಅದೇ ಸಾವಯವ ಗೊಬ್ಬರವನ್ನು ಹಾಕಬೇಕಾಗ್ತದೆ ಮತ್ತೆ ಸಾವಯವ ಗೊಬ್ಬರಗಳ ಬಳಕೆಯನ್ನು ಮಾಡಬೇಕಾಗ್ತದೆ. ನಾನು ಆಗಲೇ ಹೇಳಿದಾಗೆ ಸಾವಯವ ಗೊಬ್ಬರ ಏನು ದನದ ಗೊಬ್ಬರ ಆಗಲಿ

0: ಕಾಂಪೋಸ್ಟ್ ಆಗಲಿ, ವರ್ಮಿ ಕಾಂಪೋಸ್ಟ್ ಆಗಲಿ, ಹಸಿರು ಗೊಬ್ಬರ ಇವನ್ನ ಹೆಚ್ಚಾಗಿ ಬಳಸಬೇಕಾಗ್ತದೆ. ಆಮೇಲೆ ಜೈವಿಕ ಗೊಬ್ಬರಗಳನ್ನ ಬಳಸಬೇಕಾಗ್ತದೆ, ಜೈವಿಕ ಗೊಬ್ಬರಗಳು. ಈಗ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಟ್ರೈಕೋಡರ್ಮ ಇದೆ, ಸುಡೋಮೊನಾಸ್ ಇದೆ, ಮೆಟರೈಜಿಯಂ ಇದೆ, ಎಎಂಸಿ ಇದೆ, ಒಂದೊಂದೊಂದೊಂದು ಕೆಲಸ ಮಾಡ್ತೀಯ, ಬಿವೇರಿಯನ ಇದೆ, ಬಿವೇರಿಯಾ ಇದೆ, ಹೀಗೆ ಹಲವಾರು ಜೈವಿಕ ಗೊಬ್ಬರಗಳು ನಮ್ಮಲ್ಲಿದೆ, ಅದನ್ನ ಅವರು ಉಪಯೋಗಿಸಬಹುದು. ಮತ್ತೆ ಬೆಳೆ ಪರಿವರ್ತನೆ ಆಗ್ಲೇ ಹೇಳಿದ್ರೆ, ಬೆಳೆ ಪರಿವರ್ತನೆ ಮಾಡಬೇಕಾಗ್ತದೆ, ಒಂದೇ ತರದ ಬೆಳೆ ಬೆಳಿಬಾರದು, ಬೆಳೆಯನ್ನ ಅವರು ಪರಿವರ್ತನೆ ಮಾಡಬೇಕು.
1: ನೀವೀಗ ಒಂದು ಟೊಮೆಟೋದ ಒಳ್ಳೆ ಉದಾಹರಣೆ ಕೊಟ್ರೆ,
0: ಹೌದು,
1: 4 ವರ್ಷ ಬೆಳೆದು ಆಮೇಲೆ ಹಿಪ್ನೇರಳೆ ಹಾಕಿದ್ರೆ,
0: ಹೌದು,
1: ಹಿಪ್ನೇರಳೆ ನಮ್ಮ ರೇಷ್ಮೆ ಹುಳುಗಳೆಲ್ಲ ಸತ್ತೋಗ್ತವೆ,
0: ವಿಷ ಆಗಿದೆ, ವಿಷ ಆಗಿದೆ.
1: ಅಂತ ಒಂದು ವಿಪರೀತಕ್ಕೆ ನಾವು ಯಾವತ್ತೂ ಕೂಡ ಹೋಗಬಾರದು.
0: ಖಂಡಿತ,
1: ಪ್ರತಿ ವರ್ಷ ಒಂದು 2-3 ಬೆಳೆನ 3 ಹಂಗಾಮ್ನಲ್ಲಿ ಬೆಳೆದ್ರೆ 3 ತರದ ಬೆಳೆನ
0: ಬೆಳಿಬೇಕಾಗ್ತದೆ. ಆಮೇಲೆ ನೀರು ಸಂರಕ್ಷಣೆಯನ್ನ ಮಾಡಬೇಕು, ನೀರು ಸಂರಕ್ಷಣೆಯನ್ನ ಮಾಡ್ಕೋಬೇಕು. ಇದು ಈಗಾಗಲೇ ನಮ್ಮ ಉದ್ದೇಶಗಳಲ್ಲಿ ಇದನ್ನ ನಮಗೆ ಹೇಳಿದ್ದೀವಿ. ಮತ್ತೆ ಈ ಜೊತೆಗೆ ಸರ್ ಏನಾಗ್ತದೆ, ಈ ಅಭಿಯಾನದ ಅಗತ್ಯತೆ ಏನು ಅಂತ ಕೇಳ್ಬೋದು. ಅಭಿಯಾನದ ಅಗತ್ಯತೆ ಏನು, ಅಭಿಯಾನ ಯಾಕೆ ಮಾಡಬೇಕಾಗುತ್ತೆ ಅಂತಂದ್ರೆ, ನೋಡಿ ಸರ್, ಒಂದು ಮಣ್ಣಿನ ಸಾವಯವ ಅಂಶ ಕಡಿಮೆ ಆಗ್ತಾ ಇದೆ,
1: ಅದನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು.
0: ಮೊದಲು 1% ಇದ್ದಿದ್ದು 1%ರಷ್ಟಿದ್ದ ಏನು ಸಾವಯವ ಅಂಶ ಮಣ್ಣಲ್ಲಿ ಇವತ್ತು 0.1
1: 0.1
0: ಅಂದ್ರೆ ಅಷ್ಟಿದೆ, ಕಡಿಮೆ ಆಗ್ಬಿಟ್ಟಿದೆ, ಬಹಳ ಕಡಿಮೆ ಆಗ್ಬಿಟ್ಟಿದೆ.
1: ಶೇಕಡ 1 0.1
0: 0.1 ಬಂದ್ಬಿಟ್ಟಿದೆ. ಅದನ್ನ ಕಾಪಾಡ್ಕೋಬೇಕು, ಅದೇ ಅಗತ್ಯ. ಅದನ್ನ ಮಾಹಿತಿ ನಾವು ಕೊಡ್ತಿರೋದು ರೈತ ಬಂಧುವರಿಗೆ, ಅದನ್ನ ಸಾರ್ವಜನಿಕರು ಮಾಹಿತಿ ಕೊಡ್ತಿರೋದು. ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಉಂಟಾಗಿದೆ. ಈಗ ನಾನಾಗ್ಲೇ ಹೇಳಿದಾಗ, ಈಗ ಜಿಂಕು, ಬೋರನ್ನು, ಕಾಪರ್, ಮಾರ್ಬ್ಲಿನಮ್, ಮ್ಯಾಂಗನೀಸ್, ಐರನ್ನು, ಇವೆಲ್ಲ ಸೂಕ್ಷ್ಮ ಪೋಷಕಾಂಶಗಳು. ಇವುಗಳ ಕೊರತೆ ಬಿದ್ದರೂ ಸಹ ಬೆಳೆ ಚೆನ್ನಾಗಿ ಬೆಳೆಯಲ್ಲ. ನಾವು ಸಾರ್ವಜನಿಕ ರಂಜಕ ಪೊಟಾಷ್ ಹಾಕಬಹುದು, ಈ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಬಿದ್ದರೆ ಬೆಳೆ ಚೆನ್ನಾಗಿ ಬೆಳೆಯಲ್ಲ. 16 ಪೋಷಕಾಂಶಗಳು ಬೇಕು, ಇವು ಮುಖ್ಯನೇ. ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಮಣ್ಣಲ್ಲಿ ಇದೆ, ಅದನ್ನ ಜಾಗೃತಿ ಮೂಡಿಸೋದಕ್ಕೆ ಈ ಅಭಿಯಾನ ಬೇಕಾಗಿದೆ. ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕು, ಯಾವ್ದು ಕೊರತೆ ಇದೆ ಹಾಕಬೇಕಾಗಿದೆ ಅಂತ ಹೇಳಬೇಕಾಗಿದೆ ಅಲ್ಲ, ಅದಕ್ಕೋಸ್ಕರ ಅಭಿಯಾನ ಬೇಕು. ಮಣ್ಣಿನ ಫಲವತ್ತತೆ ಕುಸಿತಾ ಇದೆ, ಸಾವಯವ ಅಂಶ ಕುಸಿತಾ ಇದೆ, ಪೋಷಕಾಂಶಗಳು ಕುಸಿತಾ ಇದೆ, ಇಳುವರಿ ಕಡಿಮೆ ಆಗ್ತಾ ಇದೆ, ರೋಗ ರುಜಿನಗಳು ಜಾಸ್ತಿ ಆಗ್ತದೆ, ಇವೆಲ್ಲ ಕಾರಣಗಳು ಆಕ್ಚುಲಿ. ಮತ್ತೆ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತದೆ. ಉದಾಹರಣೆ ಹೇಳ್ಬೇಕು ಅಂದ್ರೆ, ನಮ್ಮ ಹಾಸನ ಜಿಲ್ಲೆ ತಕೊಳ್ಳಿ, ಮೊದಲು ಜೋಳ ಹಾಕಿದ್ರೆ ಅದಕ್ಕೆ ಏನು ಮಾಡ್ತಿರಲಿಲ್ಲ, ಕುಂಟೆ ಹೊಡೆಯೋರು, ಮಣ್ಣೇರ್ ಹಾಕೋರು, ಗೊಬ್ಬರ ಕೊಡೋದು. ಇವತ್ತು
1: ಕಳೆನಾಶಕ
0: ಹೊಡಿಬೇಕು, ಔಷಧಿ, ಜನ, ಮತ್ತೆ ಪರಿಸರ ಮಾಲಿನ್ಯ, ಮಣ್ಣಿನ ಮೇಲೆ ಆಗುವಂತ ಆಘಾತ, ಇವೆಲ್ಲ ಇದೆಯಲ್ಲ ಸರ್,
1: ಕೊಯ್ಲು ಕೂಡ ದುಬಾರಿ ಆಗ್ತದೆ ಸರ್,
0: ಇದರಿಂದ ವೆಚ್ಚ ಜಾಸ್ತಿ ಆಗ್ತಾ ಇದೆ, ವೆಚ್ಚ ಜಾಸ್ತಿ ಆಗ್ತಾ ಇದೆ. ಇದನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ, ನಾವು ತುರ್ತಾಗಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಮಾಡಲೇಬೇಕು. ಅದಕ್ಕೋಸ್ಕರ ಅಗತ್ಯ ಖೇತ್ ಬಚಾವೋ ಅಭಿಯಾನ. ಆಮೇಲೆ ಪರಿಸರ ಮಾಲಿನ್ಯ ಉಂಟಾಗ್ತಾ ಇದೆ ಸರ್, ಇವತ್ತು ನಮ್ಮ ನದಿಗಳು ನೀರು ಕುಡಿಯಕ್ಕೆ ಆಗ್ತಾ ಇಲ್ಲ. ಕಾರಣ ಅಂತಂದ್ರೆ, ನಾವು ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೀವಿ, ಬೇರೆ ಏನನ್ನು ಬಳಸ್ತೀವಿ, ಅದರಂತೆ ಮಳೆ ನೀರು ಬಿದ್ದಾಗ ಅದು ಮಣ್ಣಲ್ಲಿ ಕೊಚ್ಕೊಂಡೋಗಿ ನದಿ ಸೇರುತ್ತೆ, ಅದು ಕುಡಿಯಕ್ಕೆ ಆಗ್ತಾ ಇಲ್ಲ, ಪರಿಸರ ಮಾಲಿನ್ಯ ಆಗ್ತಾ ಇದೆ. ಜೊತೆಗೆ ನದಿಗೆ ತಗೊಂಡೋಗಿ ಏನೋ ಬಿಸಾಕ್ತೀವಿ, ಅದು ಕರಗಿ ವಾಸನೆ ಬರ್ತಾ ಇದೆ, ಪರಿಸರ ಮಾಲಿನ್ಯ ಆಗ್ತಾ ಇದೆ. ನಾವು ನೀರು ಸಂರಕ್ಷಣೆ ಮಾಡ್ತಾ ಇಲ್ಲ, ನದಿಗಳ ಸಂರಕ್ಷಣೆ ಮಾಡ್ತಾ ಇಲ್ಲ, ಮಣ್ಣಿನ ಸಂರಕ್ಷಣೆ ಮಾಡ್ತಾ ಇಲ್ಲ, ನಾವು ಹೇಗೆ ಬೇಕೋ ಹಾಗೆ ಮಣ್ಣಿನ ಶೋಷಣೆ ಮಾಡ್ತಾ ಇದೆ. ಇದು ನಿಲ್ಲಬೇಕು. ಅದಕ್ಕೋಸ್ಕರ ಈ ಖೇತ್ ಬಚಾವೋ ಅಭಿಯಾನ ಬೇಕಿದೆ.
1: ಈ ಒಂದು ಎಲ್ಲ ಉದ್ದೇಶಗಳಿಂದ, ಅಗತ್ಯಗಳಿಂದ ಈ ಒಂದು ಅಭಿಯಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಕುರಿತು ನಮ್ಮ ಕೃಷಿಕರು ಇನ್ನೂ ಹೆಚ್ಚು ಜಾಗೃತರಾಗಬೇಕು. ನಮ್ಮ ಮಣ್ಣನ್ನ ಉಳಿಸುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ, ಅಂತಿಮವಾಗಿ ನಮ್ಮ ಕೃಷಿಕರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
0: ಅಂತಿಮವಾಗಿ, ಮಣ್ಣೇ ಪ್ರಥಮ. ನಿಮ್ಮ ಮಣ್ಣು ಆರೋಗ್ಯವಾಗಿದ್ರೆ ಅದರಲ್ಲಿ ಬೆಳೆದಂತ ಆಹಾರವನ್ನು ತಿಂದಂತ ನೀವುಗಳು ಸಹ ಆರೋಗ್ಯವಾಗಿರ್ತೀರ, ಸಮಾಜ ಆರೋಗ್ಯವಾಗಿರ್ತದೆ, ಪರಿಸರ ಚೆನ್ನಾಗಿರ್ತದೆ. ದಯಮಾಡಿ ಮಣ್ಣನ್ನು ಉಳಿಸಿ, ಕೃಷಿಯನ್ನು ಉಳಿಸಿ.
1: ಮಣ್ಣನ್ನು ಉಳಿಸುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಅವರಿಗೆ ಸಲಹೆ ಸಹಕಾರ ಬೇಕು ಅಂತ ಹೇಳಿದ್ರೆ, ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ಸರ್?
0: ಸರ್, ನನ್ನನ್ನು ಸಂಪರ್ಕ ಮಾಡೋದಕ್ಕೆ 9449 8666 932, ಇದು ನನ್ನ ಮೊಬೈಲ್ ಸಂಖ್ಯೆ. ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ರೆ ವಿಜ್ಞಾನಿಗಳಿರ್ತಾರೆ,
1: ಅವರು ಕೂಡ
0: ಭೇಟಿ ಮಾಡಬಹುದು, ಮಾಹಿತಿಯನ್ನೇ ಪಡಿಬಹುದು.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಸರ್.
0: ಸರ್, 9449 8666 932.
1: ಇದುವರೆಗೆ ಈ ಕೇಂದ್ರ ಸರ್ಕಾರ ಏನು ಹಮ್ಮಿಕೊಂಡಿದೆಯೋ, ಖೇತ್ ಬಚಾವೋ ಅಭಿಯಾನ ಅನ್ನುವಂಥದ್ದನ್ನ, ಈ ಅಭಿಯಾನ ಏನು, ಯಾಕೆ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ, ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೇವೆ, ಅದರ ಅಗತ್ಯ ಏನಿತ್ತು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಾವು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕೇಂದ್ರ ಸರ್ಕಾರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬೆಂಗಳೂರು ಲತಾ ಮತ್ತು ಬಿ ವಸಂತ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನು.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
5: ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನ್.

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.

ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಆಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ಬಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9019861858.

ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಬರಡು ಹಾಗೂ ಬರದ ವಿರುದ್ಧದ ಹೋರಾಟದ ದಿನದ ಸಂದರ್ಭದಲ್ಲಿ ಮಣ್ಣು ವಿಜ್ಞಾನಿ ಡಾಕ್ಟರ್ ಎಸ್ ಚನ್ನಕೇಶವ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು.

ಮೇಲ್ಗುರಿ ರಾತ್ರಿ 9:30 ನಮ್ಮ ನಿಲಯದಿಂದ ಭಾಗವತಿಕೆ ಮೇಳ ತುರುವೇಕೆರೆ ತಾಲೂಕು ಕೋಳಲ ಗ್ರಾಮದ ಮಹಾಲಿಂಗಪ್ಪ ಕೆಎಸ್ ಮತ್ತು ತಂಡದವರಿಂದ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ವೇಳೆ 7:34 ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳ ನಂತರ ಕನ್ನಡದಲ್ಲಿ ವಾರ್ತೆ.

0: ಈಗ ಒಂದು ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು G7 ಶೃಂಗಸಭೆಯಲ್ಲಿ ಭಾಗವಹಿಸಲು 2 ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಎವಿಯನ್ ನಗರಕ್ಕೆ ಆಗಮಿಸಿದ್ದಾರೆ. ವಿಶ್ವ ನಾಯಕರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎದುರು ನೋಡುತ್ತಿದ್ದೇನೆ. ಹೆಚ್ಚು ಸುಸ್ಥಿರ ಮತ್ತು ಸಮೃದ್ದ ಭೂಮಿಗಾಗಿ ಸಾಮೂಹಿಕ ಪ್ರಯತ್ನಗಳನ್ನು ಮುಂದುವರೆಸಲು ಭಾರತ ಬದ್ದವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಶೇಕ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇಂದು ರಾತ್ರಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿರುವ ಭೋಜನಕೂಟದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ನಿರೀಕ್ಷೆಯಿದೆ. ಫ್ರಾನ್ಸ್ ಭೇಟಿಯ ಭಾಗವಾಗಿ ನಾಳೆ ಸಂಜೆ ಅವರು ಪ್ಯಾರಿಸ್ ತಲುಪಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಕೃಷಿ ಪರಿಶೀಲನಾ ಸಭೆ ನಡೆಸಿ ದೇಶಾದ್ಯಂತ ಮುಂಗಾರು 2026 ಹಂಗಾಮಿನ ಸಿದ್ದತೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಸಂಭವನೀಯ ಎಲ್ನಿನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿಸುವಂತೆ, ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂತೆ ಹಾಗೂ ಕಡಿಮೆ ಮಳೆಯ ಜಿಲ್ಲೆಗಳಿಗಾಗಿ ಮುಂಚಿತವಾಗಿ ತುರ್ತು ಕಾರ್ಯಯೋಜನೆಗಳನ್ನು ರೂಪಿಸುವಂತೆ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶಿಸಿದರು. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಕೃಷಿ ಮತ್ತು ರೈತರನ್ನು ರಕ್ಷಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಮುಂಚಿತವಾಗಿ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಕಡಿಮೆ ಮಳೆ ಅಥವಾ ಅಸಮರ್ಪಕ ಮಳೆಯ ಸಾಧ್ಯತೆ ಇರುವ ಜಿಲ್ಲೆಗಳಲ್ಲಿ ಪೂರ್ವ ಸಿದ್ದತೆಗಳನ್ನು ಸಂಪೂರ್ಣವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂತಹ ಜಿಲ್ಲೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಬೆಳೆವಾರು ತುರ್ತು ಕಾರ್ಯಯೋಜನೆಗಳನ್ನು ಸಿದ್ದಪಡಿಸಬೇಕು ಎಂದು ಅವರು ಸೂಚಿಸಿದರು. ನೀರಿನ ಸಂರಕ್ಷಣೆ, ಮಣ್ಣಿನ ತೇವಾಂಶ ನಿರ್ವಹಣೆ, ಅಂತರ ಬೆಳೆ ಪದ್ದತಿ ಹಾಗೂ ಪರ್ಯಾಯ ಬೆಳೆ ಮಾದರಿಗಳಿಗೆ ವಿಶೇಷ ಗಮನ ನೀಡಬೇಕು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. 2027 ಜನಗಣತಿಯ ಹಂತ 1 ಅಡಿಯಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿಗಾಗಿ ಕ್ಷೇತ್ರ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲಿ ಇಂದು ಪ್ರಾರಂಭವಾಗಿದೆ. ಗಣತಿದಾರರು ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದಿನ ತಿಂಗಳ 15 ರಾಜ್ಯದಲ್ಲಿ ಮುಂದುವರಿಯಲಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕೇರಳ ಮತ್ತು ನಾಗಾಲ್ಯಾಂಡ್ನಲ್ಲಿ ಸ್ವಯಂ ಗಣತಿ ಸೌಲಭ್ಯ ಪ್ರಾರಂಭವಾಗಿದೆ ಮತ್ತು ಈ ತಿಂಗಳ 30 ಲಭ್ಯವಿರುತ್ತದೆ. ಈ ರಾಜ್ಯಗಳಲ್ಲಿ ಅನುಗುಣವಾದ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕ್ಷೇತ್ರ ಕಾರ್ಯಾಚರಣೆಗಳನ್ನು ಮುಂದಿನ ತಿಂಗಳ 1 ಜುಲೈ 30 ನಡೆಸಲಾಗುವುದು. ಆದಾಗ್ಯೂ ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಪುದುಚೇರಿ ಮತ್ತು ಉತ್ತರ ಪ್ರದೇಶಗಳಲ್ಲಿ ಮನೆ ಮನೆ ಕ್ಷೇತ್ರ ಕಾರ್ಯಾಚರಣೆಗಳು ಪ್ರಸ್ತುತ ನಡೆಯುತ್ತಿವೆ. ಏತನ್ಮಧ್ಯೆ ಮಹಾರಾಷ್ಟ್ರ, ಮೇಘಾಲಯ, ರಾಜಸ್ಥಾನ ಮತ್ತು ಜಾರ್ಖಂಡ್ ಜೊತೆಗೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಪ್ರದೇಶದಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕಾರ್ಯಾಚರಣೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಈ ಕಾರ್ಯಾಚರಣೆಗಳನ್ನು ಮೇ 16 ಈ ತಿಂಗಳ 14 ನಡೆಸಲಾಯಿತು. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದರು.

0: ಇದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿಯನ್ನು ಹಿಂಪಡೆಯಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಔಷಧ ನಿಯಮಗಳು 1945 ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಇನ್ನು ಮುಂದೆ ಸಣ್ಣ ಗ್ರಾಮಗಳಲ್ಲಿಯೂ ಕೆಮ್ಮಿನ ಸಿರಪ್ಗಳ ಮಾರಾಟ ಮತ್ತು ವಿತರಣೆ ಕಡ್ಡಾಯವಾಗಿ ಪರವಾನಗಿ ಪಡೆದ ಔಷಧ ಮಳಿಗೆಗಳ ಮೂಲಕವೇ ನಡೆಯಬೇಕಾಗಿದೆ. ದೇಶದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ 12 ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಅಭಿವೃದ್ದಿಗೆ ಕಾರಣರಾಗಿದ್ದಾರೆ ಮತ್ತು ಅಭಿವೃದ್ದಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯ ಹಾಕಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವಿಜಯವಾಡದ ರಾಯನಪಾಡು ರೈಲು ನಿಲ್ದಾಣದಲ್ಲಿ ಇಂದು ಅಭಿವೃದ್ದಿ ಕಾರ್ಯಗಳ ಪ್ರಗತಿ ಪರಿಶೀಲಿಸಿದ ಅವರು ದೇಶ 100% ರೈಲ್ವೆ ವಿದ್ಯುದೀಕರಣದತ್ತ ಸಾಗುತ್ತಿದೆ, ಆಮದು ಮಾಡಿಕೊಂಡ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಸುಸ್ಥಿರ ಮೂಲಸೌಕರ್ಯವನ್ನು ಬಲಪಡಿಸುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಮರಾವತಿಯನ್ನು ರಾಜಧಾನಿಯಾಗಿ ಘೋಷಿಸಲಾಗಿದೆ ಮತ್ತು ರೈಲು ಮೂಲಸೌಕರ್ಯದ ಮೂಲಕ ಪ್ರಮುಖ ನಗರಗಳೊಂದಿಗೆ ಅದರ ಸಂಪರ್ಕವನ್ನು ಸುಧಾರಿಸಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ದೇಶದ ಮೂಲಸೌಕರ್ಯ ವಲಯದಲ್ಲಿ ಆಗಿರುವ ಪರಿವರ್ತನೆಯನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ತ್ವರಿತ ಮತ್ತು ಸಮಗ್ರ ಅಭಿವೃದ್ದಿಗೆ ದೇಶ ಸಾಕ್ಷಿಯಾಗಿದೆ, ಇದು ಸಂಪರ್ಕವನ್ನು ಬಲಪಡಿಸಿದೆ ಮತ್ತು ಪ್ರದೇಶಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ ಜಾಲ 91,000 ಕಿಲೋಮೀಟರ್ಗಳಿಂದ 146,000 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ. ಮೆಟ್ರೋ ರೈಲು ಜಾಲ ಸುಮಾರು 250 ಕಿಲೋಮೀಟರ್ಗಳಿಂದ ಸುಮಾರು 1200 ಕಿಲೋಮೀಟರ್ಗಳಿಗೆ ಬೆಳೆದಿದೆ. ಈ ಅವಧಿಯಲ್ಲಿ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆಯೂ ದ್ವಿಗುಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಸುಧಾರಿತ ರಸ್ತೆ, ರೈಲು ಮತ್ತು ವಾಯು ಸಂಪರ್ಕವು ದೇಶದ ಪ್ರತಿಯೊಂದು ಭಾಗವನ್ನು ಸಂಪರ್ಕಿಸುತ್ತಿದೆ ಮತ್ತು ಅಭಿವೃದ್ದಿಗೆ ಹೊಸ ಆವೇಗವನ್ನು ಒದಗಿಸುತ್ತಿದೆ. ಮೂಲಸೌಕರ್ಯವು ಸಂಪರ್ಕವನ್ನು ಹೆಚ್ಚಿಸುವುದಲ್ಲದೆ ಅಭಿವೃದ್ದಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯವನ್ನು ಹಾಕುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2026 ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಹಲವು ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ಸರ್ಕಾರದ ವಾರ್ತಾಶಾಖೆಯ ಸತ್ಯಶೋಧನಾ ಘಟಕ ಈ ಆರೋಪಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಯುಪಿಎಸ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ದೇಶದ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಲಾದ ಸಂಬಂಧಿತ ವಿಷಯಗಳ ತಜ್ಞರು ಸಿದ್ದಪಡಿಸುತ್ತಾರೆ ಎಂದು ಘಟಕ ತಿಳಿಸಿದೆ. ಇಂತಹ ಮಾಹಿತಿಗಳನ್ನು ಅಧಿಕೃತ ಮೂಲಗಳಿಂದ ಮಾತ್ರ ಪರಿಶೀಲಿಸಬೇಕು ಎಂದು ಪಿಐಬಿ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಅಲ್ಲದೆ ದಾರಿ ತಪ್ಪಿಸುವ ಮತ್ತು ದೃಢೀಕರಿಸದ ಇಂತಹ ಸುಳ್ಳು ಮಾಹಿತಿಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸುವಂತೆ ಜನರಿಗೆ ಕೋರಿದೆ. ಈಸ್ಟ್ ರುದರ್ಫೋರ್ಡ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಪಂದ್ಯ ಆರಂಭವಾಗಲಿದೆ. ಇನ್ನೊಂದು ಪಂದ್ಯದಲ್ಲಿ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಐ ಗುಂಪಿನ ಪಂದ್ಯದಲ್ಲಿ ನಾರ್ವೆ ತಂಡ ಇರಾಕ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ದತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:00

0: 5 ನಿಮಿಷಕ್ಕೆ.
1: ಕಂಪನಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಹಿಮಪಾತ ಚಿತ್ರದ ಗೀತೆಯನ್ನು ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ. ಗೀತೆಯನ್ನು ಬರೆದು ಸ್ವರ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

0: ಆಕಾಶವಾಣಿ ಹಾಸನ. ಯೋಗೋತ್ಸವ
1: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
3: ಎಸ್ಪಿ ಶೈಲಜಾ ಮತ್ತು ಜಯಚಂದ್ರನ್ ಅವರ ಧ್ವನಿಗಳಲ್ಲಿ ಇದೀಗ ಕೇಳಿ ರಂಗನಾಯಕಿ ಚಿತ್ರದ ಗೀತೆ. ವಿಜಯ್ ನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಸಣದ ಹೂವು ಚಿತ್ರದಾಗಿದೆ. ಎಸ್ ಜಾನಕಿಯವರ ಸ್ವರದಲ್ಲಿರುವ ಈ ಗೀತೆಯನ್ನು ಬರೆದಿದ್ದಾರೆ ವಿಜಯ ನಾರಸಿಂಹ, ಸ್ವರ ಕಲ್ಪಿಸಿದ್ದಾರೆ ವಿಜಯ ಭಾಸ್ಕರ್.

0: ಗೆಳತಿಯರೇ ನಮಸ್ಕಾರ. ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಮನಃಶಾಸ್ತ್ರಜ್ಞೆ ಹಾಸನದ ಸುಷ್ಮಾ ಸಿಂಧು ಅವರಿಂದ ಸಣ್ಣ ಕಥೆ ಬಂದಿ ಹಾಗೂ ಮಮತಾ ಅರಸಿಕೆರೆ ಅವರಿಂದ ಸ್ವರಚಿತ ಕವನಗಳ ವಾಚನ. ಮೊದಲಿಗೆ ಕೇಳೋಣ ಸುಷ್ಮಾ ಸಿಂಧು ಅವರಿಂದ ಸಣ್ಣ ಕಥೆ ಬಂದಿ.
1: ಆ ಹುಡುಗನ ಮನೆಯ ಮಹಡಿಯ ಮೇಲೆ ದಿನವೂ ಹಕ್ಕಿಯೊಂದು ಬರುವುದು. ಪ್ರತಿದಿನ ಅವನು ಮಹಡಿ ಹತ್ತುವ ವೇಳೆಯೂ ಹಕ್ಕಿ ಇತ್ತ ಗಸ್ಸು ತಿರುಗುವ ವೇಳೆಯೂ ಒಂದೇ ಆಗಿ ಅದು ಹೇಗೋ ಅವರಿಬ್ಬರ ನಡುವೆ ಗೆಳೆತನ ಬೆಳೆದು ಬಿಟ್ಟಿತ್ತು. ಆತ ಪಕ್ಷಿ ಭಾಷೆ ಬಲ್ಲವನೋ ಅಥವಾ ಆ ಹಕ್ಕಿಯೇ ಮಾನವರ ಮಾತನ್ನರಿತು ಆಡುವ ಚತುರೆಯೋ ತಿಳಿಯದು. ಒಟ್ಟಾರೆ ಅವರಿಬ್ಬರು ಸಿಕ್ಕಾಗಲೆಲ್ಲ ಸಂಭಾಷಿಸುತ್ತಿದ್ದರು. ಈ ಮಾತುಕತೆ ಯಾವ ಪರಿ ಮುಂದುವರೆಯಿತೆಂದರೆ ಹಕ್ಕಿ ಇತ್ತ ಏನಾದರೂ ಬಂದಿದೆಯೋ ಎಂದು ಆತನು, ಆತ ಬಿಡುವಿದ್ದಾನೋ ಎಂದು ಹಕ್ಕಿಯು ಆಗಾಗ ಗಮನಿಸುತ್ತಾ ಸಮಯವಾದಾಗಲೆಲ್ಲ ಮಾತಿಗೆ ಕುಳಿತು ಬಿಡುತ್ತಿದ್ದರು. ಹಕ್ಕಿಯ ಮಾತೇ ಮಧುರ, ಜೊತೆಗೆ ಅದು ತನ್ನದೇ ಲಹರಿಯಲ್ಲಿ ಗಹನವಾದ ವಿಷಯಗಳನ್ನೂ ಸವಿಯಾಗಿ ಪಿಸುಗುಡುತ್ತಿದ್ದರೆ ಹುಡುಗನಿಗೇನೋ ಖುಷಿ. ತನ್ನ ಸಹವರ್ತಿಗಳೆಲ್ಲ ಮಾನವ ಜೀವಿಯನ್ನು ಕಂಡರೆ ಬೆದರಿ ಓಟ ಕೀಳುವಾಗ ತಾನು ಹುಡುಗನೊಬ್ಬನ ಸ್ನೇಹ ಬೆಳೆಸಿ ಹರಟುವಷ್ಟು ಸಲಿಗೆಯಲ್ಲಿದ್ದೀನೆಂಬ ಹೆಮ್ಮೆ ಹಕ್ಕಿಗೆ. ತನ್ನ ಪ್ರಯಾಣದ ಅನುಭವಗಳು, ತನ್ನದೇ ಆದ ಬದುಕಲ್ಲಿ ಕಂಡುಕೊಂಡ ತತ್ವಗಳು, ಹೊಸ ಸ್ಥಳಗಳ ಕಿರುನೋಟ, ಇಂತಹ ಮಾತುಗಳನ್ನಾಡುವುದೆಂದರೆ ಪಕ್ಷಿಗೆ ಬಲುಪ್ರಿಯ. ಹೀಗಿರಲು ಹುಡುಗನಿಗೊಮ್ಮೆ ಈ ಯೋಚನೆ ಬಂತು. ನಾನು ಇಷ್ಟೆಲ್ಲಾ ಸ್ನೇಹದಿಂದಿರುವ ಹಕ್ಕಿ ದಿಢೀರನೆ ಒಮ್ಮೆ ಯಾವುದೋ ಅವಘಡಕ್ಕೆ ಸಿಲುಕಿಯೋ, ಮತ್ತೇನೋ ತೊಂದರೆಯಿಂದಲೋ ಇತ್ತ ಬರದಂತಾಗಿ ಹೋದರೆ? ಇಲ್ಲ ಇಲ್ಲ, ಹಾಗಾಗಕೂಡದು. ಮೊದಲನೆಯದಾಗಿ ಇದು ನನ್ನ ಗೆಳತಿ. ಅಲ್ಲದೆ ನಾನಿಷ್ಟು ಆತ್ಮೀಯತೆಯಿಂದ ಪಕ್ಷಿಯೊಂದರೊಡನೆ ಇದ್ದೀನೆಂದರೆ ಅದನ್ನು ಕಂಡವರು ಖಂಡಿತ ನನ್ನ ಬಗ್ಗೆ ವಿಶೇಷ ದೃಷ್ಟಿಯಿಂದ ನೋಡುವರು. ಇದು ನನ್ನ ಬಳಿಯೇ ಎಂದೆಂದಿಗೂ ಇರುವ ವ್ಯವಸ್ಥೆ ಮಾಡಬೇಕು. ಹೀಗೆಂದು ಚಿಂತಿಸಿದವನು ಒಮ್ಮೆ ಈ ಪ್ರಸ್ತಾಪವನ್ನು ಪಕ್ಷಿ ಗೆಳತಿಯ ಮುಂದಿಟ್ಟ. ಹಕ್ಕಿಗೆ ಅವನು, ನೀನು ಎಲ್ಲೋ ಅಪರಿಚಿತ ಸ್ಥಳದಲ್ಲಿ ಅಪಾಯಕ್ಕೆ ಸಿಲುಕುವುದನ್ನು ನಾನು ಸಹಿಸಲಾರೆ ಎನ್ನುವ ಮಾತಿನ ಹಿಂದಿನ ಕಾಳಜಿಯೇನೋ ತುಂಬಾ ಮೆಚ್ಚುಗೆಯಾಯಿತು. ಆದರೆ ಅವನು, ಪಕ್ಷಿಯಮ್ಮ, ನಿನಗೆ ಸರ್ವಾನುಕೂಲವಿರುವ ಪಂಜರವೊಂದನ್ನು ತರುವೆ, ನನ್ನ ಉದ್ದೇಶ ನಿನಗೆ ತಿಳಿದೇ ಇದೆ, ನಿನಗಿದು ಒಪ್ಪಿಗೆಯೇ ಎಂದದ್ದು ಆತಂಕಕ್ಕೆಡೆ ಮಾಡಿತು. ಅದು ಸ್ವತಂತ್ರಾಪೇಕ್ಷಿ, ಹಾಗಾಗಿ ಸ್ವಲ್ಪ ಆಲೋಚಿಸಿ ನುಡಿಯಿತು. ಮನುಜಣ್ಣ, ನನಗೆ ನಿನ್ನ ಆತಂಕ ಮನವರಿಕೆಯಾಗುತ್ತದೆ. ಸ್ವಚ್ಛಂದವಾಗಿ ಹಾರಾಡುವಾಗ ಅಪಾಯಕ್ಕೆ ಸಿಲುಕುವ ಸಂಭವ ಹೆಚ್ಚು, ಜೊತೆಗದು ಸಹಜವೂ. ಆದರೆ ಪಂಜರದೊಳಗೆ ಬಂಧಿಯಾಗುವುದು ನನಗಿಷ್ಟವಿಲ್ಲ. ನನ್ನ ಬದುಕಿರುವುದೇ ಆಕಾಶದ ನೀಲಿ ಸೆರಗಿನ ಹಿನ್ನೆಲೆಯಲ್ಲಿ ವಿಹರಿಸುತ್ತಾ ಕಾನನ ಕಟ್ಟಡಗಳ ಮೇಲೆ ವಿಶ್ರಮಿಸುತ್ತಾ ಸಾಗುವುದರಲ್ಲಿ. ನಾನು ಅದು ಹೇಗೆ ಪಂಜರದೊಳಗಿನ ಜೀವನಕ್ಕೆ ಹೊಂದಿಕೊಳ್ಳಲಿ? ಒಂದು ಕೆಲಸ ಮಾಡೋಣ, ನಾನು ನನ್ನ ವಿಹಾರದ ವಿಸ್ತಾರವನ್ನು ಕಡಿಮೆ ಮಾಡಿಕೊಳ್ಳುವೆ. ನಿನ್ನ ಮನೆಯ ಸುತ್ತಮುತ್ತಲೇ ಸಂಚರಿಸುವೆ, ಇಲ್ಲೇನೂ ಅಪಾಯ ಆಗಲಾರದು. ಆಗಬಹುದಾ? ಹುಡುಗ ಒಲ್ಲದ ಮನಸ್ಸಿನಿಂದಲೇ ಹೂಗುಟ್ಟಿದ. ಪಕ್ಷಿಯಮ್ಮ ತುಂಬಾ ವಿಧೇಯಳಾಗಿ ನಡೆದುಕೊಂಡಳು. ಈಗ ಅವಳು ಈ ಪ್ರದೇಶದಿಂದ ಹೊರಗೆ ರೆಕ್ಕೆ ಬೀಸುವುದಿಲ್ಲ. ಈ ನಡುವೆ ಹೆಚ್ಚು

ಸಮಯ ಇಲ್ಲೇ ಕಳೆಯುವುದರಿಂದ ಹುಡುಗನೊಡನೆ ಮಾತನಾಡಲು ಹೆಚ್ಚು ಸಮಯ ಸಿಗುವುದು. ನಂತರದ ದಿನಗಳಲ್ಲಿ ಹುಡುಗನ ಮನೆಯಲ್ಲಿ ಕಾಳುಕಡ್ಡಿಯ ವ್ಯವಸ್ಥೆಯೂ ಶುರುವಾಯಿತು. ಇದರ ಮಧ್ಯೆ ಜೋರಾದ ಮಳೆ ಚಳಿಯ ಭರಾಟೆ ಆರಂಭವಾಯಿತು. ಹೀಗಿದ್ದರೂ ಕೊಟ್ಟಿರುವ ಮಾತನ್ನುಳಿಸಿಕೊಂಡು ಆತ್ಮರಕ್ಷಣೆ ಹೇಗೆ ಮಾಡಿಕೊಳ್ಳುವುದೆಂದು ಆಲೋಚಿಸುತ್ತಿದ್ದ ಪಕ್ಷಿಯಮ್ಮನ ಬಳಿ ಬಂದ ಹುಡುಗ ತನ್ನ ಬಳಿ ಬಚ್ಚಿಟ್ಟ ಸ್ಥಿತಿಯಲ್ಲಿ ಉಳಿದಿದ್ದ ಪಕ್ಷಿಯನ್ನು ಪಂಜರ ಸೇರಿಸುವ ಮಹಾದಾಸೆಯನ್ನು ಕೊಂಚ ಮಾರ್ಪಾಡಿನೊಡನೆ ಮುಂದಿಟ್ಟ. ಒಂದು ಕೆಲಸ, ರಾತ್ರಿ ಪಂಜರದಲ್ಲಿ ತಂಗು, ಮುಂಜಾನೆ ಅದರ ಬಾಗಿಲು ತಪ್ಪದೇ ತೆರೆದು ಬಿಡುವೆ. ಅಸಹಾಯಕ ಮನಸ್ಥಿತಿಯಲ್ಲಿ ಕುಳಿತಿದ್ದ ಹಕ್ಕಿಗೆ ಈ ಸಲಹೆ ಹೇಗೋ ಸರಿಯೆಂದೆನಿಸಿ ಒಪ್ಪಿಬಿಟ್ಟಿತು. ಪಂಜರ ಸಿದ್ಧವಾಗಿ ಪಕ್ಷಿಯಮ್ಮ ಶುಭ ಮುಹೂರ್ತದಲ್ಲಿ ಪಂಜರ ಪ್ರವೇಶ ಮಾಡಿತು. ಹುಡುಗನಿಗೆ ಎಲ್ಲಿಲ್ಲದ ಖುಷಿ. ಆತನು ತನ್ನ ಮಾತನ್ನು ಉಳಿಸಿಕೊಂಡ. ಆತನ ಬಯಕೆಯಂತೆ ಹಕ್ಕಿಯೇನೋ ಪಂಜರ ಸೇರಾಯಿತು. ಈಗ ಅದರೊಡನೆ ತನಗಿರುವ ಸ್ನೇಹವನ್ನು ಜಗಜ್ಜಾಹೀರಾತು ಮಾಡುವ ಹಂಬಲ ಆತನಿಗೆ ಅತಿಯಾಗತೊಡಗಿತು. ಆತನಿಗೆ ಗೊತ್ತು, ಪಕ್ಷಿಯಮ್ಮನಿಗೆ ಇದು ಹಿಡಿಸುವುದಿಲ್ಲ. ಆದರೂ ಅವನ ಮಾನವ ಮನಸ್ಸು ಆಕಾಂಕ್ಷೆಗಳಿಗೆ ಎಳ್ಳು ನೀರನ್ನು ಅದು ಈ ಹಂತದಲ್ಲಿ ಬಿಡುವುದನ್ನು ಸುತಾರಾಂ ಪ್ರೋತ್ಸಾಹಿಸಲಿಲ್ಲ. ಮೊದಮೊದಲು ಸುತ್ತಮುತ್ತಲ ಗೆಳೆಯರು ಬಂಧುಗಳಿಗೆ ರಾತ್ರಿ ಪಂಜರದಲ್ಲಿ ತಂಗುವ ಹಕ್ಕಿಯನ್ನು ಪರಿಚಯಿಸಿದ. ಅದಕ್ಕೆ ಇರುಸುಮುರುಸಾದರೂ ಆಶ್ರಯದಾತನ ಆಸೆಯನ್ನು ಆರಂಭದಲ್ಲೇ ಹಿಂಡಿ ಹಾಕುವುದು ಸರಿ ಕಾಣಲಿಲ್ಲ, ಸುಮ್ಮನಾಯ್ತು. ಅಲ್ಲದೆ ಬೆಳಗ್ಗೆ ಹೊರಹೋಗಿ ಬರುವುದಿರುತ್ತದಲ್ಲ, ಅಷ್ಟೇನೂ ತೊಂದರೆಯಲ್ಲ. ಆದರೆ ನಂತರದ ದಿನಗಳಲ್ಲಿ ಹುಡುಗನ ಗೆಳೆಯರ ಬಳಗದಲ್ಲಿ ದಿಢೀರ್ ವಿಸ್ತಾರ ಕಂಡುಬಂದಿತು. ಈಗ ಆತನ ಗೆಳೆಯರು ಬಂದಾಗ ಪಕ್ಷಿ ಮನೆಯಲ್ಲಿರಬೇಕು, ಅವನು ಸ್ನೇಹಿತರ ಮುಂದೆ ಮಾತನಾಡಿಸಿದಾಗ ಹೆಚ್ಚು ಹೆಚ್ಚು ಮಾತನಾಡಬೇಕು, ಅವರಿಗೆಲ್ಲ ಮನರಂಜನೆ ಕೊಡಬೇಕು. ಆತ್ಮದ ಗೆಳೆಯನಾಗಿದ್ದ ಸ್ನೇಹಿತ ತನ್ನ ಆತ್ಮದ ಭಾಷೆಯನ್ನೇ ಮರೆತು ಬಿಟ್ಟಂತೆ ಹಕ್ಕಿಗೆ ತೋರಿತು. ಅವನು ಹಕ್ಕಿಯ ಬಳಿ ಆತ್ಮೀಯವಾಗಿ ಮಾತನಾಡಿ ಅದೆಷ್ಟು ದಿನಗಳಾದವೋ. ಬರೀ ಕಂಡವರ ಮೆಚ್ಚಿಸುವುದರಲ್ಲೇ ಖುಷಿ ಕಾಣುತ್ತಿದ್ದ ಹುಡುಗ ಹಕ್ಕಿಯ ಜೊತೆಗಿನ ಬಾಂಧವ್ಯವನ್ನೇ ಕಡೆಗಣಿಸಿ ಪಕ್ಷಿಯನ್ನು ಬರೀ ಒಂದು ಶೋಕಿಯ ವಸ್ತುವಾಗಿ ನಡೆಸಿಕೊಂಡ. ಎಲ್ಲವನ್ನೂ ತಾಳ್ಮೆಯಿಂದ ನೋಡಿಕೊಂಡು ಬಂದ ಪಕ್ಷಿ ಈಗ ಮಾತ್ರ ಪ್ರತಿಭಟಿಸಿಬಿಟ್ಟಿತು. ಮನುಜಣ್ಣ, ಇದು ಮಾತ್ರ ಆಗದು. ಹೀಗೇ ಮುಂದುವರೆದರೆ ನಮ್ಮ ಗೆಳೆತನಕ್ಕೆ ಕುತ್ತು ಬಂದೊದಗೀತು. ನನಗೆ ಹಾಗಾಗಲು ಇಷ್ಟವಿಲ್ಲ. ನಿನಗೋಸ್ಕರ ನಾನು ಏನೆಲ್ಲ ಸಹಿಸಿದೆ, ಆದರೆ ಇದು ಹೀಗೆ ನಡೆದರೆ ಇಲ್ಲಿರುವುದು ನನಗೆ ಕಷ್ಟವಾಗುವುದು. ನನಗೆ ಮತ್ತೆ ಮೊದಲಿನಂತೆ ಹೊರಗೆ ಜಾಸ್ತಿ ವಿಹರಿಸುವುದೇ ಇಷ್ಟವೆನಿಸುತ್ತಿದೆ. ನಾನಿನ್ನು ಹೊರಡುತ್ತೇನೆ. ಮೆಲು ಮಾತಿನ ಮೃದು ಹೃದಯಿಯಾಗಿ ಹಕ್ಕಿಯ ಮನಗೆದ್ದಿದ್ದ ಹುಡುಗ ಏಕೋ ತನ್ನ ಸ್ವಭಾವಕ್ಕೆ ತದ್ವಿರುದ್ಧವಾಗಿ ನಡೆದುಕೊಂಡು ಬಿಟ್ಟ. ಆತನಿಗೆ ಇತ್ತೀಚಿನ ದಿನಗಳಲ್ಲಿ ಸಿಗುತ್ತಿದ್ದ ವಿಶೇಷ ಸ್ಥಾನಮಾನವೋ ಬೆಲೆಯೋ ಶ್ಲಾಘನೆಯೋ ಯಾವುದು ಹೀಗೆ ಪ್ರೇರೇಪಿಸಿತೋ ತಿಳಿಯದು. ಅವನೆಂದ, ಪಕ್ಷಿಯಮ್ಮ, ನೀನಿಷ್ಟು ದಿವಸ ಹಾರಿ ಹಾರಿ ದಣಿದಿದ್ದೀಯ, ನಿನಗೆ ವಿಶ್ರಾಂತಿಯ ಅಗತ್ಯವಿದೆ. ಮೇಲಾಗಿ ನಿನ್ನ ಮೇಲೆ ನನ್ನ ಮನೆಯ ಅನ್ನದ ಋಣವಿದೆ. ನೀನು ಈ ಪಂಜರದಲ್ಲೇ ಇರುವುದೇ ಸೂಕ್ತ. ನಿನಗೆ ಊಟ ವಸತಿಯ ವ್ಯವಸ್ಥೆ ಕಲ್ಪಿಸಿದ್ದೇನೆ. ಮಾತನಾಡಲು ನೀನೇ ಮೆಚ್ಚಿ ಬಂದ ನಾನಿದ್ದೇನೆ. ಇದಕ್ಕಿಂತ ಇನ್ನೇನ್ ಬೇಕು? ನಮ್ಮ ಗೆಳೆತನವು ಇದರಿಂದ ಗಟ್ಟಿಯೂ ಶಾಶ್ವತವೂ ಆಗುವುದರಲ್ಲಿ ಅನುಮಾನವಿಲ್ಲ. ನಿನ್ನ ಬಯಕೆಯೂ ಅದೇ ತಾನೆ. ನಿನ್ನ ಅದೃಷ್ಟವನ್ನು ನೀನೆಷ್ಟು ಸ್ಮರಿಸಿದರೂ ಸಾಲದು. ನಿನ್ನ ಸಹವರ್ತಿಗಳು ಗಾಳಿ ಮಳೆಯಲ್ಲಿ ಒದ್ದಾಡಿಕೊಂಡು ಅರೆ ಜೀವವಾಗಿರುವಾಗ ನೀನಿಲ್ಲಿ ಹಾಯಾಗಿ ನಿಶ್ಚಿಂತೆಯಿಂದ ಕುಳಿತು ಪ್ರಾಣಿ ಜಗತ್ತಿನಲ್ಲೇ ಸರ್ವಶ್ರೇಷ್ಠರಾಗಿರುವ ಮಾನವರ ಸಂಘದಲ್ಲಿ ಶ್ಲಾಘನೆಗೊಳಗಾಗುತ್ತಾ ಕಾಲ ಕಳೆಯುತ್ತೀಯ. ಆಹಾ, ಬೇರೇನು ಬೇಕು? ಮುಂದೆ ನಮ್ಮಿಬ್ಬರನ್ನು ನೋಡಲು ಬರುವವರೊಡನೆ ವಿನಯಪೂರ್ವಕವಾಗಿ ನಡೆದುಕೊಳ್ಳುತ್ತಾ ಮನರಂಜಿಸು, ಆಯ್ತಾ? ಎಂದು ಹೇಳಿ ಪಂಜರದ ಬಾಗಿಲಿಗೆ ಪುಟ್ಟ ಬೀಗ ಜಡಿದೇ ಬಿಟ್ಟ. ಪಕ್ಷಿ ಮಾನಸಿಕವಾಗಿ ಜರ್ಜರಿತವಾಗಿ ಕೂಗಿತು. ಮನುಜಣ್ಣ, ಇದು ಸರಿಯಲ್ಲ, ನನ್ನ ಮಾತು ಕೇಳು. ಈ ಮಾತು ಮಾತ್ರ ಬೇಡ ಎಂಬ ಮನೋನಿಶ್ಚಯದೊಂದಿಗೆ ಹೊರಟವನಂತೆ ಹುಡುಗ ಹಕ್ಕಿಯ ಅಳಲನ್ನು ನಿರ್ಲಕ್ಷಿಸಿ ಹೊರನಡೆದ. ಪಕ್ಷಿ ಕುಸಿದು ಹೋಯಿತು. ಅದಕ್ಕೆ ಆಹಾರ ಮಾತುಕತೆಗಳ್ಯಾವುವೂ ಬೇಡವಾಯಿತು. ದಿನವೂ ಹೆಚ್ಚುತ್ತಿದ್ದ ಜನಜಂಗುಳಿಯಲ್ಲಿ ನಲುಗಿ ನಿತ್ರಾಣವಾಯಿತು. ಆದರೆ ಹುಡುಗ ಮಾತ್ರ ಜಗ್ಗಲಿಲ್ಲ. ಕಾಡಿ ಬೇಡಿದರೂ ಮಾತು ಕೇಳಲಿಲ್ಲ. ಹಕ್ಕಿಯ ಉಳಿವಿಗಾಗಿ ಎಲ್ಲ ಅಗತ್ಯ ಔಷಧೋಪಚಾರ ಮಾಡಿದ, ಅದರ ಸೇವೆ ಮಾಡಿದ. ಆದರೆ ಅವನ್ನೆಲ್ಲ ಮಾಡಿದ್ದು ಪಂಜರವೇ ಶಾಶ್ವತ ಎಂಬ ಘೋರ ನಿರ್ಣಯದಡಿಯಲ್ಲಿ. ಬರುಬರು

0: ಸುತ್ತ ಹಕ್ಕಿಯ ಅಸಹಕಾರ, ಅನಾರೋಗ್ಯ ಜನಪ್ರಿಯತೆಯ ಮೇಲೂ ಪರಿಣಾಮ ಬೀರಲಾರಂಭಿಸಿತು. ಮೂಲೆ ಸೇರಿ ಮಲಗಿರುವ ಬಡಕಲು ಹಕ್ಕಿಯನ್ನು ಕಂಡು ಎಲ್ಲೆಲ್ಲಿಂದಲೋ ಬಂದವರು ಗೊಣಗಿಕೊಂಡರು. ಹಕ್ಕಿ ಕೊರಗುತ್ತಾ ಸೊರಗುತ್ತಾ ಮಲಗಿರಲು ಅದರ ನೆನಪಿನ ಪುಟಗಳಲ್ಲಿ ಮನುಜರನ್ನು ನೋಡಿದರೆ ನಮ್ಮವರೇಕೆ ಪುರ್ರನೆ ಹಾರುತ್ತಿದ್ದರೆಂಬ ಅರಿವು ಮರುಕಳಿಸಿ ಕೆಣಕಿದಂತಾಯ್ತು. ಮಾತಿಗೆ ತಪ್ಪಿದ ಮನುಜನ ಮೇಲೆ ಅಸಾಧ್ಯ ಕೋಪ ಬಂದಿತು. ನಿಶ್ಚಯಿಸಿತು, ಈತ ಮಿತ್ರದ್ರೋಹಿ. ನನ್ನ ರೀತಿನೀತಿಗಳು ತಿಳಿದಿದ್ದು ನನಗೆ ಈ ಸ್ಥಿತಿ ತಂದಿಟ್ಟು ಬಿಟ್ಟ. ಇವನ ಕೈಯಲ್ಲಿ ಸಿಲುಕಿ ಅಂತ್ಯ ಕಾಣುವುದಕ್ಕಿಂತ ಎಲ್ಲಿಯೋ ಚಲಿಸಿ ಯಾವುದೋ ಅರಿವಿಲ್ಲದ ಕಾರಣಕ್ಕೆ ಸಿಲುಕಿ ಅಳಿಯುವುದೇ ಲೇಸಿತ್ತು. ನನ್ನ ಮನಸ್ಸಿನ ಹಂಬಲಕ್ಕೆ ಸ್ಪಂದಿಸದೆ ಆತ ನೀಡುವ ಆಹಾರ, ಔಷಧ ಎಲ್ಲವೂ ಒಂದರ್ಥದಲ್ಲಿ ನನ್ನತನವನ್ನು ಕಿತ್ತುಕೊಳ್ಳಲು ಮಾಡುತ್ತಿರುವ ಪಿತೂರಿಯ ಆಯುಧಗಳು. ಇಲ್ಲ, ಈಗ ನಾನು ಸುಮ್ಮನಾದರೆ ನನಗೆ ಹಾರಲು ಅವಕಾಶ ದೊರೆತರೂ ತ್ರಾಣವಿರುವುದಿಲ್ಲ. ಇಲ್ಲ, ನಾನಿಲ್ಲಿರಲಾರೆ. ಹಕ್ಕಿ ಮೆಲ್ಲಗೆ ಪಂಜರದ ಮೂಲೆಗೆ ಸರಿದು ಅಲ್ಲಿ ಇರಿಸಿದ್ದ ಆಹಾರವನ್ನು ಸೇವಿಸಿತು. ಮರುದಿನ ತನಗೆ ಒದಗಿ ಬರಬಹುದಾದ ಅವಕಾಶಕ್ಕಾಗಿ ಕಾದು ಕುಳಿತಿತು. ಮನದ ಸ್ಥೈರ್ಯವನ್ನೆಲ್ಲ ಒಂದೆಡೆ ಪೇರಿಸಿ ತನ್ನ ಯೋಜನೆ ರೂಪಿಸಿ ಮೂಲೆಯಲ್ಲಿ ಬಿದ್ದುಕೊಂಡಿತು. ಹುಡುಗ ಎಂದಿನಂತೆ ಪಂಜರದ ಬಳಿ ಬಂದ. ಹಕ್ಕಿ ಸಿದ್ಧವಾಯಿತು. ಆತ ಬಾಗಿಲು ತೆರೆದೊಡನೆ ಹೀಗೆಂದು ಲೆಕ್ಕಾಚಾರ ಹಾಕುತ್ತಾ ಹೊಂಚು ಹಾಕುತ್ತಿರಲು ಏನೋ ಅಲುಗಾಡಿದಂತೆ ಅನಿಸಿತು. ನೋಡಿದರೆ ಹುಡುಗನ ಕೈಯಲ್ಲಿದ್ದ ಪಂಜರ ಅತ್ತಿತ್ತ ಓಲಾಡುತ್ತಾ ಮನೆಯ ಹಿಂದಿನ ಬಾಗಿಲ ಮೂಲಕ ಹೊರಬಂದಿತು. ಹಕ್ಕಿ ಚೂರು ತಬ್ಬಿಬ್ಬಾಯಿತು. ಹೊಸ ಸ್ಥಳದ ಪರಿಚಯವಾಗುವಷ್ಟರಲ್ಲೇ ಹುಡುಗ ಪಂಜರದ ಬಾಗಿಲು ತೆರೆದು ಯಾವುದೋ ವಸ್ತುವಿನಂತೆ ಬಿದ್ದಿದ್ದ ಹಕ್ಕಿಯನ್ನು ಕೈಯಲ್ಲಿ ನೇವರಿಸಿದ. ಈ ಅನಪೇಕ್ಷಿತ ವರ್ತನೆಗಳಿಂದ ಗಾಬರಿಗೊಂಡ ಹಕ್ಕಿ ಮಿಸುಕಾಡಲಿಲ್ಲ. ಮತ್ತೆ ಅದನ್ನು ಪಂಜರದಿಂದ ಹೊರತೆಗೆದು ಕೈಯಲ್ಲಿರಿಸಿ ಅದರ ಮೇಲೂ ಕೈಯಾಡಿಸುತ್ತಾ, ಇನ್ನೂ ನೀನಿಲ್ಲಿದ್ದು ಲಾಭವಿಲ್ಲ ಪಕ್ಷಿಯಮ್ಮ ಎನ್ನಲು ಪಕ್ಷಿ ಕರಗಿಹೋಯಿತು. ಸದ್ಯ ಕಡೆಗೂ ಈತನಿಗೆ ಬುದ್ಧಿ ಬಂತಲ್ಲ, ಆತನ ಅಕ್ಕರೆಗೆ ಮಂಕು ಬಡಿದು ಹಾಗೆ ವರ್ತಿಸಿದನೇನೋ. ನನ್ನ ಮೇಲೆಷ್ಟು ಮಮಕಾರ! ಇನ್ನು ನನ್ನನ್ನು ಮುಕ್ತಗೊಳಿಸಲೆಂದೇ ಆತ ಇಲ್ಲಿಗೆ ಕರೆತಂದನೆ. ತನ್ನದೇ ಯೋಚನೆಯಲ್ಲಿ ತೇಲಿಹೋದ ಹಕ್ಕಿಯಮ್ಮನ ಮಾತಿಗೆ ಆತನ ಮಾತುಗಳು ಕತ್ತರಿ ಹಾಕಿದವು. ನಾನೇನೇ ಮಾಡಿದರೂ ನೀನು ನನಗೆ ಸ್ಪಂದಿಸುತ್ತಿಲ್ಲ. ಮತಿಗೇಡಿ ಪಕ್ಷಿ ನೀನು. ಗೆಳತಿಯೆಂದು ಸ್ಥಾನ ಕೊಟ್ಟು ಉಪಚರಿಸಿದರೆ ನನಗೆ ಕಷ್ಟ ತಂದಿಕ್ಕಿಬಿಟ್ಟೆ. ನಿನ್ನ ಆರೋಗ್ಯದ ಮೇಲೆ ಖರ್ಚು ಮಾಡಿ ನನಗೂ ಸಾಕಾಗಿದೆ. ಸಾಲದೆಂಬಂತೆ ಮುರುಟಿ ಕುಳಿತ ನಿನ್ನ ಕಂಡು ನನ್ನ ಗೆಳೆಯರು ಮಾಡಿದ್ದ ಅಪಹಾಸ್ಯವನ್ನೂ ಸಹಿಸಿದ್ದಾಯ್ತು. ನಿನ್ನನ್ನು ಹೊರಬಿಟ್ಟರೂ ಏನು ಪ್ರಯೋಜನ? ಹಾರಲಾಗದ ರೋಗಿ ನೀನು. ಅಲ್ಲಿಲ್ಲಿ ಕುಪ್ಪಳಿಸುತ್ತಾ ಕಂಡವರು ನನ್ನನ್ನು ಆಡಿಕೊಳ್ಳುವಂತೆ ಮಾಡುತ್ತೀಯ. ಎಲ್ಲೋ ಏನೋ ಆಗುತ್ತೀಯೆಂದು ಇಲ್ಲಿ ತಂದಿರಿಸಿದರೆ ನನ್ನನ್ನು ಹೀಗೆ ಅಸಹಾಯಕ ಸ್ಥಿತಿಗೆ ದೂಡಿಬಿಟ್ಟೆ. ಈಗ ನನ್ನ ಕೈಯಾರೆ ನಿನ್ನ ಅಂತ್ಯ ಕಾಣಿಸುವ ಕರ್ಮ ನನ್ನದು. ಹಕ್ಕಿಗೆ ಗಾಬರಿ ಎಲ್ಲೆ ಮೀರಿ ಕಡೆಗೂ ಮನವರಿಕೆಯಾಗಿ ಹೋಯಿತು. ಈತ ನನ್ನನ್ನು ಮುಕ್ತಗೊಳಿಸಲು ಇಲ್ಲಿ ಕರೆತಂದಿಲ್ಲ, ಬದಲಾಗಿ ಶಾಶ್ವತವಾಗಿ ಮುಕ್ತಿ ಕಾಣಿಸಲು ಹೊರಟಿದ್ದಾನೆ. ಎಲ್ಲೆಲ್ಲಿ ಅಡಗಿಸಿಟ್ಟ ಶಕ್ತಿಯೋ! ಪಕ್ಷಿಯಮ್ಮ ರಪ್ಪನೆ ಹಾರಿ ಅನಿಯಂತ್ರಿತಗೊಂಡಂತಿದ್ದ ರೆಕ್ಕೆಗಳ ಬಡಿತವನ್ನು ನಿಯಂತ್ರಣಕ್ಕೆ ತಂದು ಎತ್ತರದ ರೆಂಬೆಯ ಮೇಲೆ ದೃಷ್ಟಿ ನಿಲುಕಿಸಿ ಹೇಗೋ ಅತ್ತ ತಲುಪಿ ಕುಳಿತು ತತ್ತರಿಸಿದಳು. ಅಬ್ಬ! ಕೆಳಗೆ ದಂಗುಬಡಿದ ಮುಖದ ಯುವಕ ನಿಂತಿದ್ದ. ಆತನನ್ನು ನೋಡಿ ತನ್ನದಲ್ಲದೆಂಬಂತೆ ಕೇಳಿಸುತ್ತಿದ್ದ ದನಿಯಲ್ಲಿ ಚೀರಿದಳು. ಪಾಪಿ, ಮೂರ್ಖ, ಇವತ್ತು ಅಂತ್ಯ ಕಾಣಿಸಲು ಹೊರಟಿಲ್ಲ ನೀನು, ಈಗಾಗಲೇ ಕಾಣಿಸಾಗಿತ್ತು. ಎಂದು ನೀನು ನನ್ನನ್ನು ಬಂಧಿಸಿದೆಯೋ ಅಂದೇ ನನ್ನ ಬದುಕಿನ ಇನ್ನೂ ಬರವಣಿಗೆಯಲ್ಲಿದ್ದ ಪುಟಗಳ ಪುಸ್ತಕವ ಮುಚ್ಚಿ ಕಪಾಟು ಸೇರಿಸಾಗಿತ್ತು. ಕಪಾಟು ಸೇರಿದ್ದ ಅಪೂರ್ಣ ಪುಸ್ತಕ ಈಗ ಅದರ ಪುನರಾರಂಭವಾಗಿದೆ. ಮಿತ್ರದ್ರೋಹಿ, ನೀವು ಮನುಜರು ಸಂಬಂಧವೆಂಬ ಪದವನ್ನು ಭೂಮಿಗೆ ಬಿಟ್ಟವರು. ಬಂಧಗಳ ಬೆಲೆ ತಿಳಿದಿರುತ್ತೀರೆಂದು ಭಾವಿಸಿ ನಿನ್ನತ್ತ ಧಾವಿಸಿದೆ. ಆದರೆ ಅದರ ಮೂಲ ಉದ್ದೇಶಗಳನ್ನೇ ತಿರುಚಿ ಬದುಕುತ್ತಿರುವ ಅವಿವೇಕ ವರ್ಗವೊಂದರ ಪ್ರತಿನಿಧಿಯ ಬಲೆಗೆ ಬೀಳುತ್ತೀನೆಂದು ಭಾವಿಸಿರಲಿಲ್ಲ. ಬಂಧನ ಬಂಧವೂ ಅಲ್ಲ, ಸಂಬಂಧವೂ ಅಲ್ಲ. ನಮ್ಮ ಜೀವನವೇ ಎಂದೆಂದಿಗೂ ಅಭದ್ರವಾಗಿರುವಾಗ ಬೇರೊಬ್ಬರ ಬದುಕಿಗೆ ಭದ್ರತೆ ಒದಗಿಸುವ ಪ್ರಯತ್ನ ಅನನ್ಯವಾದ ಮಾನಸಿಕವಾದ ಅನಂತತೆಯ ಪ್ರತೀಕವಾಗಿರುತ್ತದೆಂದು ಭಾವಿಸಿದ್ದೆ. ಆದರೆ ಭದ್ರತೆಯ ನೆಪದಲ್ಲಿ ಬದುಕಿನ ಬಣ್ಣಗಳನ್ನೇ ಬರಡುಗೊಳಿಸುವ ಮೂರ್ಖ ನೀನೆಂದು ತಿಳಿದಿರಲಿಲ್ಲ. ಗೋಡೆಗಳೊಳಗಿರಿಸಿ ಪ್ರೀತಿಸುವುದು, ಅದಕ್ಕೆ ಸ್ಪಂದಿಸದಿರುವವರನ್ನು ತನ್ನ ಅಸಹಾಯಕತೆಯ ನೆಪ ಹೇಳಿ ಅಂತ್ಯ ಕಾಣಿಸುವುದು, ಇಂತಹ ಅದ್ಭುತ ಉಪಾಯಗಳು ಮನುಜ ಮೆದುಳಿಗೆ ಹೊಳೆಯಬೇಕು. ಉಪಯುಕ್ತವಾದುದೆಲ್ಲ ಅಮೂಲ್ಯ, ಇಲ್ಲವಾದುದೆಲ್ಲ ನಗಣ್ಯವಲ್ಲವೇ ನಿಮಗೆ? ಈ ವಿಶಾಲ ಜಗತ್ತಿನಲ್ಲೆಷ್ಟು ನಗಣ್ಯರೆಂಬ ಅರಿವಿಲ್ಲದ ಹುಂಬರು ನೀವು. ನಿನ್ನ ಸಹವಾಸದ ಪಾಠವನ್ನು ಎಂದೆಂದಿಗೂ ನೆನೆಯುವೆ. ಬೇರೆಯವರ ಸಾವನ್ನು ನಿರ್ಧರಿಸುವಷ್ಟು ಮುಂದುವರೆದಿರುವ ನಿನಗೆ ನಿನ್ನದೇ ಮಾನವೀಯತೆಯ ಆತ್ಮಹತ್ಯೆಯಾಗುತ್ತಿರುವ ಅರಿವಿದೆಯಾ? ಈ ಹಿಂದೆ ನಿನ್ನಲ್ಲಿ ಪ್ರೀತಿ ಸಹಾನುಭೂತಿಗಿದ್ದ ಸ್ಥಳ ಪಾಳು ಬಿದ್ದಿರುವ ನೆನಪಿದೆಯಾ? ಇನ್ನು ನನ್ನ ಪಯಣವನ್ನು ನಾನೇ ನಿರ್ಧರಿಸುವೆ. ನಿನ್ನಂತಹ ಮನುಷ್ಯರಲ್ಲಿ ಮಾನವೀಯ ಪ್ರಜ್ಞೆ ಕಡಿಮೆಯಾಗುತ್ತಿರುವುದರಿಂದಲೋ ಏನೋ, ನನ್ನಂತಹವರು ಈ ಹಾದಿಯಲ್ಲಿ ಸಾಗುವ ರೀತಿಯಲ್ಲಿ ನಿರ್ಮಿತವಾಗುತ್ತಿರಬೇಕು. ನಿನ್ನ ಮನೆಯ ಅನ್ನದ ಋಣದ ಫಲವಾಗಿ ನಾನು ಪಟ್ಟನೆ ಹಾರಿಹೋಗುವ ಬದಲು ಇಷ್ಟು ಮಾತನಾಡಿದ್ದೇನೆ. ಪ್ರಜ್ಞೆ ಇದ್ದರೆ ಪಾಲಿಸು, ಇಲ್ಲವೋ ಅನುಭವಿಸು. ಮಾತು ಪಕ್ಷಿಯಮ್ಮನ ಶಕ್ತಿಯನ್ನು ವ್ಯಯಿಸುವ ಬದಲಾಗಿ ಅದಕ್ಕೆ ವಿಶೇಷವಾದ ಪುಷ್ಟಿಯನ್ನೇ ನೀಡಿತೆನಿಸುತ್ತದೆ. ಹಾರಲು ಮರೆತಂತಿದ್ದ ರೆಕ್ಕೆಗಳು ಲಯ ಕಂಡುಕೊಂಡವು. ಅದು ಹಿಂದಿರುಗಿ ನೋಡದಂತೆ ಹಾರಿತು. ಮಾತನ್ನು ಪಾಲಿಸುವುದು ಇಲ್ಲ ಅನುಭವಿಸುವುದು ಹಾಗಿರಲಿ, ಅದು ಯುವಕನಿಗೆ ಅರ್ಥವಾದಂತೆಯೂ ಕಾಣಲಿಲ್ಲ. ಪಂಜರವನ್ನೊಮ್ಮೆ ಕೊಡವಿ ಆತ ಮನೆ ಸೇರಿದ. ಅವನೊಳಗಿದ್ದ ಆತ್ಮ ಮಾತ್ರ ತನ್ನಲ್ಲಿದ್ದ ಮಾನವೀಯತೆಯ ಅಂಶವನ್ನು ಕೊಂದುಕೊಂಡು ಬಿಕ್ಕಿತು.
1: ಇದುವರೆಗೆ ಹಾಸನದ ಸುಷ್ಮಾ ಸಿಂಧು ಅವರಿಂದ ಸಣ್ಣ ಕಥೆ ಬಂಧಿ ಕೇಳಿದಿರಿ. ಇದೀಗ ಮಮತಾ ಅರಸೀಕೆರೆಯವರಿಂದ ಸ್ವರಚಿತ ಕವನಗಳ ವಾಚನವನ್ನು ಕೇಳೋಣ.
2: ಕವನದ ಶೀರ್ಷಿಕೆ ಹಿಂಚಲನೆ. ಕಪ್ಪೆ ಚಿಪ್ಪಿನ ಬೆಚ್ಚನೆಯ ಎದೆಗೂಡಲಿ ಅಡಗಿದ ಮುದ್ದಾದ ಮುತ್ತಿಗೆ ಮತ್ತೆ ಮರಳಿ ಮಳೆಯ ಪಾರದರ್ಶಕ ಹನಿಯಾಗುವ ಬಯಕೆ. ಕೋಶ ಕಳಚಿ ಹೊರಬಿದ್ದ ಬಣ್ಣದ ಚಿಟ್ಟೆಗೆ ಕಂಬಳಿ ಹುಳುವಾಗಿ ಪುನಃ ಸೋಮಾರಿ ನಿದ್ರೆಗೆ ಜಾರುವ ತವಕ. ನಾಚಿಕೆ ಮರೆತು ತನ್ನನ್ನು ಸ್ಪರ್ಶಕ್ಕೆ ತೆರೆದುಕೊಂಡ ಮುಳ್ಳಿಗೆ ತಿರುಗಿ ಮುದುಡಿ ಅವಿತುಕೊಳ್ಳುವ ಹಂಬಲ. ಸೃಷ್ಟಿ ಸೌಂದರ್ಯಕ್ಕೆ ಪುಟ್ಟ ಕೊಡುಗೆಯಾಗಿ ಹಬ್ಬಿ ನಿಂತ ಬಿರಿದ ಹೂವಿಗೆ ಇನ್ನೊಮ್ಮೆ ಮೊಗ್ಗಾಗಿ ಬಚ್ಚಿಟ್ಟುಕೊಳ್ಳುವ ಆಸೆ. ದುಮ್ಮುಕ್ಕಿ ಮುನ್ನುಗ್ಗಿ ಸರಬರನೆ ಸಾಗಿ ಕಡಲ ತೆಕ್ಕೆ ಸೇರಿದ ಉತ್ಸುಕದ ನದಿ ಜೀವಕ್ಕೆ ಹಿಂದಿರುಗಿ ಭುವಿ ಆಳ ಸೇರುವ ಇಚ್ಛೆ. ಹಿಂಚಲನೆಯ ಸಂಕೇತಗಳ ಪ್ರತಿಕ್ರಿಯೆಯಲ್ಲ ಇವು. ಭ್ರಮನಿರಸನ ತಪ್ಪಿಸಿ ಮೌನಕ್ಕೆ ಜಾರುವ ಮೂಕಸನ್ನೆಗಳು. ಶೀರ್ಷಿಕೆ ಆಕೆ. ನಯವಾದ ಹಣೆಯ ಮೇಲೆ ಯಾರೋ ಸಂಕುಚಿಸಿದ ನೆರಿಗೆಗಳಿದ್ದವು. ಅಗಲ ಕಣ್ಣುಗಳು ಬೆರಗಾಗಿ ಯಾವುದೋ ಭಯದಲ್ಲಿ ಕೊಳಗಳಾಗಿದ್ದವು. ತುಂಬುಗೆನ್ನೆಯ ತುಂಬ ನೀಟಾಗಿ ಜೋಡಿಸದಂತಿದ್ದ ತುಂಬು ಬೆರಳುಗಳ ಕುರುಹು. ಚಿಗುರು ಸಂಪಿಗೆಯ ಮೂಗು ಶಿಖರದ ತುದಿಗೆ ಮೆಣಸು ಹಚ್ಚಿದ ಉರಿ. ಕಚ್ಚುವಂತೆ ಕೆಂಪಾಗಿದ್ದ ತುಟಿಗಳು ಏನೋ ಒದರುವ ಕಾತುರದಲ್ಲಿ ಕಂಪಿಸುತ್ತಿದ್ದವು. ಶಂಕು ಕಿವಿಗಳು ಅದಾವುದೋ ಭೀತಿಭರಿತ ಉನ್ಮಾದದ ಪ್ರತಿಧ್ವನಿಗೆ ಅದುರುತ್ತಿದ್ದವು. ನೀಳ ಬಳ್ಳಿ ದೇಹದ ಥರಥರ, ಚಿಗುರು ಬೆರಳುಗಳ ತಹತಹ, ಬಾಳೆದಿಂಡಿನ ಕಾಲುಗಳ ನಡುಕ. ಎದುರು ನಿಂತವಳ ಸೊಬಗನ್ನು ಅಚ್ಚುಕಟ್ಟಾಗಿ ಕವಿಯೊಬ್ಬ ವರ್ಣಿಸುತ್ತಿದ್ದ, ಕಲಾವಿದನೊಬ್ಬ ಚಿತ್ರಿಸುತ್ತಿದ್ದ, ವಿಮರ್ಶಕನೊಬ್ಬ ಹೊಗಳುತ್ತಿದ್ದ. ನೃತ್ಯಕ್ಕೆ ಕುಣಿಸುವ ಉಮೇದು, ಕಾಮಿಗೆ ಚಿಗುಟುವ ತವಕ, ಕರುಣೆಗೆ ಮಾತ್ರ ಕಾವಿಲ್ಲ. ಕಾದಂಬರಿಯ ವಸ್ತು, ಕತೆಯ ಆಶಯ, ಪ್ರಬಂಧದ ಮೂಲಧಾತು, ಜಾಗತಿಕ ಜಗತ್ತಿನ ಬಂಡವಾಳ, ವರ್ಗೀಕೃತ ಜಾಹೀರಾತು, ಈಗ ಆಕೆಯೇ. ಶೀರ್ಷಿಕೆ ಸಂಜೆ ಮಳೆಯ ಹಾಡು. ಈ ಸಂಜೆ ಮಳೆಯಲ್ಲಿ ನೆನಪಾದೆ ನೀನು, ಹನಿಹನಿಗೆ ಕಾತರಿಸುವ ಇಳಿಯಾದೆ ನಾನು. ಕಾಣದ ಭಾವ, ಮಿಂಚಿನ ಸಂಚಾರ, ಮನಸೆಲ್ಲ ತೇವ. ನಿನದೇ ರಾಗ, ಯಾವುದೋ ವಿಯೋಗ, ಹಾಡುತ್ತಿದೆ ಮನದ ನೋವ. ಬಾನಿನೆತ್ತರ ಭುವಿಯ ಆಳ ನನ್ನ ಕನವರಿಕೆಗಳು, ಭ್ರಮರದ ಗುಂಗು, ಸೆಳೆತದ ಗೀಳು, ಅಲಂಕಾರದ ಸಾಲುಗಳು. ಹೇಳುವ ತವಕ, ವಿಲಾಪದ ಭಯ, ನಿನ್ನ ಗೀತೆಗಳ ಗರಿ, ತನುವ ಬಿಂಬದಲ್ಲೆಲ್ಲ ಗೆಳೆಯ ಅಲೆಯಾಡುವ ಲಹರಿ. ಕಾವ್ಯದ ಸಾಲಿಗೆ ಕೂಟದ ಮೆರುಗು, ಸೇರುವ ಆಸೆಯ ತವಕ, ತೇವದ ಭೂಮಿಗೆ ಚೆಂದಿರ ಕಾಂತಿ, ಬೆಸೆವ ಬಳ್ಳಿಯ ಪುಳಕ. ಬೆರಳ ತುದಿಯ ಅಕ್ಷರವೆಲ್ಲವೂ ಗೀಚಲು ನಿನ್ನದೆ ಹೆಸರು, ಲಜ್ಜೆಯ ಮುಸುಕಲಿ ಬೆಚ್ಚಗೆ ಮುದುಡಿ ಹೊದಿಸಿದೆ ಬಿಗುವಿನ ಕೊಸರು. ಬಿಳಿಯ ಮೋಡಕ್ಕೆ ರಂಗನು ಎರಚಿ ನಾಚಿದೆ ಕಾಮನಬಿಲ್ಲು, ಬೇಸರದ ಕೊಳದಲ್ಲಿ ಬೆಳ್ಳಿಯ ನಗುವಿದೆ ಸಂಜೆಯ ರಾಗಕ್ಕೆ ಸೊಲ್ಲು. ಈ ನೆಲಕ್ಕಾತು. ನಡುಗುತ್ತದೆ ಮೃದು ನೆಲ, ದುಃಖಕ್ಕೆ ನೋವಿಗೆ ಆತಂಕಕ್ಕೆ ಕಂಪಿಸುತ್ತದೆ ನೆಲ ಹೃದಯ, ತಲ್ಲಣಕ್ಕೆ ತಳಮಳಕ್ಕೆ ತಾಕಲಾಟಕ್ಕೆ. ಸೋಲುತ್ತದೆ ಸೊಂಪು ನೆಲ, ಸಾಲು ಕೊರತೆಗೆ ದ್ವೇಷರೂಪಕ್ಕೆ ಆಕ್ರೋಶದಾವೇಶಕ್ಕೆ. ಕಾಯುತ್ತಿದೆ ಸೂಕ್ಷ್ಮ ನೆಲ ಸೌಹಾರ್ದತೆಗೆ ಸಮಾನತೆಗೆ ಸಮನ್ವಯತೆಗೆ. ತವಕಿಸುತ್ತದೆ ಹೂನೆಲ ಭ್ರಾತೃತ್ವಕ್ಕೆ ಸಹಬಾಳ್ವೆಗೆ ಸಾಮರಸ್ಯಕ್ಕೆ. ಆಶಿಸುತ್ತದೆ ತಂಪು ನೆಲ ಸಂಭ್ರಮಕ್ಕೆ ಸಮೃದ್ಧಿಗೆ ಶುದ್ಧ ಸ್ವಾತಂತ್ರ್ಯಕ್ಕೆ. ಶೀರ್ಷಿಕೆ ಯಾವ ಭರವಸೆ ಕೊಡಲಿ. ಈಗಷ್ಟೇ ಹಬ್ಬಿದ ಬಳ್ಳಿಯಲ್ಲಿನ ಎಳೆಯ ಮೊಗ್ಗೊಂದು ಹಸನಾಗಿ ಬಿರಿಯಲು ಅನುಮತಿ ಕೇಳುತ್ತಿದೆ. ನೆಲದ ಅಂತಃಕರಣ ಹೊತ್ತು ಚಿಮ್ಮಲು ಅನುವಾಗಿರುವ ಕಾರಂಜಿ ಪುಟಿಯಲು ಕಾಯುತ್ತಿದೆ. ಗೂಡಿನ ಮರೆಯಲ್ಲಿ ಅಡಗಿದ್ದ ಮೊಟ್ಟೆಗಳು ಅರಳಿ ನವಿರಾಗಿ ಕಣ್ತೆರೆಯಲು ಯಾಚಿಸುತ್ತಿವೆ. ಆವರಿಸಿದ್ದ ಚಂದ್ರನ ಬಿಸುಪು ಆಲಿಂಗನದಿಂದ ಮೆಲ್ಲಗೆ ಸರಿಯುತ್ತಾ ಕಿರಣಗಳು ಬಾಹುಚಾಚಲು ಕೋರುತ್ತಿವೆ. ಹಕ್ಕಿಗೆ ರೆಕ್ಕೆ ಪೂರ ಕಸುವು ತುಂಬಲು, ದನಿಗೆ ಮಾರ್ಧವತೆಯನ್ನು ಆಹ್ವಾನಿಸಲು ತಣಿಯದ ಅನುಗಾಲದ ನಿರೀಕ್ಷೆ. ಹೇಳು ನಿಯತಿ, ಕುದಿವ ಕಣಜವಾಗಿರುವ ಈ ಭೂಮಿ ಕಡಾಯಿಗೆ ಜೀವ ಚೈತನ್ಯ ಆವಾಹಿಸಿಕೊಳ್ಳಲು ಹೇಗೆ ಹೇಳಲಿ? ಯಾವ ಉನ್ಮೇಷ ಭರವಸೆಯ ದನಿ ಕೊಡಲಿ? ಶೀರ್ಷಿಕೆ ಚಿತ್ರಸಂಕಲ್ಪ. ಎಲ್ಲ ಬಗೆಯ ಹಾಳೆಯಲ್ಲಿಯೂ ತುಸು ಬಿರುಸು ಕ್ಯಾನ್ವಾಸಿನ ಮೇಲೂ ಮೃದುವಾಗಿ ಸ್ಪರ್ಶಿಸಿ ನಯವಾಗಿ ಮೆದುವಾಗಿ ಕುಂಚ ಮೂಡಿಸುವ ಆಕಾರ ಚಿತ್ರಬಿಂಬ. ವಿಷಯಾಧಾರಿತ ಕಲ್ಪನೆಯ ವ್ಯಾಖ್ಯಾನ, ಆಳದ ಆಂತರ್ಯ, ಎತ್ತರಕ್ಕೆ ನಿಲುಕುವ ರಮ್ಯ ಸಂಭವನೀಯತೆ, ಸೃಷ್ಟಿಕ್ರಿಯೆಯ ದಿವ್ಯಾರಂಭ ಮತ್ತು ಅನನ್ಯ ಅಂತ್ಯ, ಶಕ್ತಿಯ ಒಳಪ್ರವಾಹ, ಚೌಕಟ್ಟಿನ ಪರದೆಯ ಉಪರಿಯಲ್ಲಿ ಹಠಾತ್ತಾಗಿ ಹರಡುವ ಸೃಜನಶೀಲ ರಂಗಿನಾಟ, ಕೆಲವೊಮ್ಮೆ ಸಾಕಾರ ಮತ್ತೊಮ್ಮೆ ನಿರಾಕಾರ, ಆದಿಮೂಲ ಪ್ರಕ್ರಿಯೆ, ಗೆರೆಗಳು ಸಂಧಿಸುತ್ತಾ ಸೇರುವ ಓಕಳಿಯ ಬಣ್ಣದ ಆತ್ಯಂತಿಕ ರೂಪು, ಬಿಂದುವಿನ ನಾಭಿಯಿಂದ ಬ್ರಹ್ಮಾಂಡದಂಚು ತಲುಪುವ ಮಹಾಪಾತಾಳಿ ಪಯಣ, ಮೂರ್ತ ಅಮೂರ್ತ ಚಿತ್ರವೈವಿಧ್ಯ, ಆ ಅನುಭವ ಲಯಬದ್ಧ ಏಕಾಗ್ರಚಿತ್ತದ ಸರಳ ಸಹಜ ಭಾವಬದ್ಧತೆ, ಭೂಮಿ ಕ್ಷಿತಿಜಗಳ ವರ್ಣಾಲಿಂಗನ ಏಕಸೂತ್ರದಲ್ಲಿ ಬಂಧಿಸುವ ಸಮಯ, ಸೀಮಾರೇಖೆಗಳ ಏಕ ಪ್ರತ್ಯೇಕ ರೂಪಾಂತರಿತ ಪಂಚಭೂತಗಳ ಸಮ್ಮಿಲನ, ಸ್ವಯಂಭೂವಿನಿಂದ ಸ್ವಾದರಿತ ಅನುಭೂತಿಯತ್ತ ಚಲಿಸುವ ಮಹಾಭಿಯಾನ, ಕಲಾವಿದನ ಆತ್ಮಾನುಸಂಧಾನ. ಶೀರ್ಷಿಕೆ ಹಬ್ಬಿ ಬಿಡಲಿ ಬೆಳಕು ಈ ಜಗದ ಪಾಲಿಗೆ. ಅದೆಷ್ಟು ಕುತೂಹಲ ನಮಗೆ ತಲುಪಲಾರದ ಗಮ್ಯದ ಕಡೆಗೆ, ಅದೇನೋ ಆಸೆಯ ದಾಹಪಯಣ ತೀರ ಮುಗಿಯದ ದಡದವರೆಗೆ. ಏನೇನೋ ಕಲ್ಪನೆ ಹೆಣೆಯುತ್ತೇವೆ ದಾರಿಯ ತಿರುವು ಕಂಡು, ದೂರ ಕತ್ತಲೆಯಲ್ಲಿ ಪುಟ್ಟದಾಗಿ ಮಿನುಗುತ್ತಿವೆ ದೀಪ ಮಿಣುಕು ಹುಳುಗಳ ದಂಡು, ಚುಕ್ಕಿ ಮುಗುಳ್ನಕ್ಕೂ ಸರ್ರನೆ ಜಾರುವುದ ನೋಡಿ ಕಟ್ಟುತ್ತೇವೆ ನೂರಾರು ಕಾಮನೆ, ಕಣ್ಣುರೆಪ್ಪೆಗಳು ತಾನಾಗಿಯೇ ಮೆಲ್ಲಗೆ ಮಿಡಿದರೆ ಬೇಡುತ್ತೇವೆ ಈಡೇರಲಿ ಕನಸು ತಣ್ಣನೆ. ಕ್ಷಿತಿಜ ದಾಚೆ ಏನಿರಬಹುದೋ ಏನೋ, ಗೋಚರಿಸದ ಅದಮ್ಯ ಕಾತುರ, ಕಾಗದದ ದೋಣಿ ತಲುಪಿದರೆ ತನ್ನ ಗುರಿ, ನೆಲೆ ಮುಟ್ಟಿದ ತುಂಬು ಸಡಗರ, ವಿರುದ್ಧವಾದರೂ ಸರಿಯೇ ಚಲನೆಯೊಂದಿಗೆ ಓಡುತ್ತಿರುವ ಮರಚರಗಳ ಲಕ್ಷ್ಯವಾವುದು, ನೋವು ನೂರಾದರೂ ಧುಮುಕುವ ಜಲ ಸೇರುವುದು ಕಡಲನ್ನೇ, ದಿಕ್ಕು ಬೇರಾವುದು, ಟಿಸಿಲು ಒಡೆದರೂ ಗಿಡ ಹಬ್ಬುವುದು ತಾನೆ ಹಲವೆಡೆ ವಿಶಾಲ ರೆಂಬೆ ಕೊಂಬೆ ಚಾಚಿ, ಯಾರೇ ಇಟ್ಟರೂ ಚುಕ್ಕಿ ತುಂಬಿಕೊಂಡೀತು ಮಿಕ್ಕಿ ಚಿತ್ರ ರಂಗೋಲಿಯ ಗೆರೆಗೆ ರಂಗು ರಂಗಿನ ಸಂಚಿ, ತಡೆಯಲಾರದ ನಿರೀಕ್ಷೆ ಯಾವತ್ತಿಗೂ ದಕ್ಕದ ಅದಮ್ಯ ಪ್ರೀತಿಯ ವಿಚಿತ್ರ ಸೆಳೆತದೆಡೆಗೆ, ಯಾರೋ ಹಚ್ಚಿಟ್ಟಂತೆ ದಿವ್ಯವಲವ ದೀವಿಗೆ ಹಬ್ಬಿ ಬಿಡಲಿ ಬೆಳಕು ಈ ಜಗದ ಪಾಲಿಗೆ. ಶೀರ್ಷಿಕೆ ದೀಪ ಮತ್ತು ಹಣತೆ. ಇದ್ದಕ್ಕಿದ್ದಂತೆ ಹೂಕಿ ಬಂತು ಹಣತೆಗೆ, ದೀಪವಾಗಬೇಕೆಂಬ ನೀರೆರೆಯಿತು ಕನಸಿಗೆ. ಬತ್ತಿ ಹೊಸೆದು ಎಣ್ಣೆ ಬಸಿದು ಸಿದ್ಧವಾಯಿತು ವೇದಿಕೆ, ತನ್ನಷ್ಟಕ್ಕೆ ಹೊಸಿದುಕೊಂಡಿತು ಬಯಕೆ. ಈಗ ಬೆಳಕಿನದ್ದೇ ಕೊರತೆ, ಉರಿಯ ಸಾಲ ತರಬೇಕಂತೆ, ಅಲೆದಲಿದು ಹುಡುಕುಡುಕಿ ಒಪ್ಪಲಾಗದ್ದು ಅಂತಿಂತದ್ದು, ಅಂತರಂಗವ ಮೀಟಲಾರದ್ದು. ಹೀಗೆಯೇ ಉರಿಯಬೇಕು ಬತ್ತಿ, ಹಾಗೆಯೇ ತೀರಬೇಕು ತೈಲ, ಹಣತೆ ಪ್ರಕಾಶ ಹರಡಬೇಕು ದೂರ ದೂರ, ಹೆಚ್ಚೇನಿಲ್ಲ ಇಷ್ಟಿಷ್ಟೇ ಆಶಯದ ಗುರಿಗಳ ಮಹಾಪೂರ. ಜಗತ್ತನ್ನೇನು ಬೆಳಗಬೇಕಿಲ್ಲ ಹಣತೆ, ಮಣಿಯಾಗಲೂ ಬೇಕಿಲ್ಲ ಕಿರೀಟದ ಜತೆ. ಬೇಡ ಸಿಂಹಾಸನದ ಹಂಗು, ಕಾಡಲಾರದು ಪದವಿ ಪುರಸ್ಕಾರಗಳ ಗುಂಗು. ಬೆಳಗಬೇಕಷ್ಟೇ ತನು ಮನ, ಸೆಳೆಯಬೇಕಷ್ಟೇ ಬೆಳಕಿನ ಗಮನ. ಎಣಿಸಲಾಗದ ನಕ್ಷತ್ರಗಳ ನಂಟು ಒಂದಾದರೂ ಕೈಗೆ ದಕ್ಕೀತೆ ಬೆಳಕಿಗಾಗಿ, ಅಗಾಧ ಸಾಗರ ಜೊತೆಯುಂಟು. ದಾಹ ತೀರಿಸಲಾದೀತೆ ತೈಲದ ಬದಲಾಗಿ, ಆ ಕಾಂತಿಪ್ರಭೆಗೂ ಆಗಾಗ್ಗೆ ಬಿಗುಮಾನ. ಯಾವುದೇ ಅಣತೆಯೊಂದಿಗೆ ತನ್ನ ಬೆಸೆಯಲಾರದ ಸುಮ್ಮಾನ. ಕಿಡಿಯಿಲ್ಲದೆ ಬೆಳಗೀತೆ ಜ್ಯೋತಿ ಪ್ರಭಾವಲಯ, ಮನಸ್ಸಿಲ್ಲ ಅದಕ್ಕೂ ಹೊತ್ತಿಸಲು ಬಿಳಿ ಬೆಳಕಿನ ಸವಿಯ. ಸುಖಾಸುಮ್ಮನೆ ಹಂಬಲಿಸಿತು ನಸುನಗುವಿನ ಹಣತೆ, ಭ್ರಮೆ ಕಳೆದು ನಲುಗುತ್ತಿದೆ ಖಾಲಿ ಜೀವ ದೊರತೆ. ಏನಾದರೇನಂತೆ ಹೊಳಪು ಧರಿಸುವ ಆಸೆ ಬತ್ತಿಲ್ಲ, ಬರಿದಾದರೂ ಆಗಾಗ್ಗೆ ತುಂಬಿಕೊಳ್ಳುವ ಆಸೆ ಮಾಸಿಲ್ಲ. ಶೀರ್ಷಿಕೆ ನೀನು. ನಿರಾಳತೆಯ ನಿಟ್ಟುಸಿರು, ಮೌನದಲ್ಲಿನ ಮಿನುಗು, ಆಲೋಚನೆಯ ಹರಿತ ಅರಿವಿನ ತಾಕಲಾಟ, ಯೋಜನ ದೂರವಿದ್ದರೂ ಸದಾ ಬಳಿಯ ಬಿಸುಪು, ಕವಿತೆಯ ಗುಂಗು, ಗಜಲಿನ ಗುನುಗು, ಲಾಲಿತ್ಯದ ಸೊಬಗು, ಸಂಜೆ ರಾಗದ ಕೆಂಪು, ನಿದ್ದೆ ಸುಳಿಯದಂತೆ ಕಾಡುವ ಹೂಕನಸು, ದಣಿವರಿಯದ ಹುಡುಕಾಟ, ಸಾಲುಗಳ ನಾನಾರ್ಥ, ಬಚ್ಚಿಡಲಾಗದ ಗುಟ್ಟು, ಒಳತುಡಿತದ ಮರ್ಮ, ತುಟಿಗಳ ನಡುವಿನ ನಿಗೂಢ ಪಿಸುಮಾತು, ಸಂವೇದನೆಯ ಮುನ್ನುಡಿ, ಸಂಗಾತಕ್ಕೆ ಜೋಡು ಹಂಸ, ಸಾರಥ್ಯಕ್ಕೆ ಸಂದ ಸರಸಿಗ, ಸಂಕ್ರಮಣ ಕಾಲದ ಮಿಡಿತ, ಏಕಾಂತದ ನಾವೆ ದಾಟಿಸಿದ ನಿಪುಣ ನಾವಿಕ. ನೀನು ಕಿರು ಬೆರಳ್ ಹಿಡಿದು ಗಮ್ಯ ಹಾದಿ ಜೋಡಿಸಿದ ಮೌಲ್ಯಗಳ ಮುಗುಳ್ನಗು, ಮಾಯಕದ ಮೋಡಿಯಲ್ಲಿ ಮತ್ತೇರಿಸಿದ ಆಕಾಶ ಮಲ್ಲಿಗೆಯ ಆಪ್ತಸಕ. ಶೀರ್ಷಿಕೆ ಉನ್ಮಾದಿನಿ. ಪ್ರವಾಹವಾದೆ ಉಕ್ಕಿದವಳೆಂದರು, ಸುನಾಮಿಯಾದೆ ಸೊಕ್ಕಿದವಳೆಂದರು, ಮಳೆಯಾದೆ ಕಂಗೆಡಿಸಿದರು, ಒಣಗಿ ಹೋದೆ ಬರಡೆಂದರು, ಅಲೆಯಾದೆ ಆಟವಾಡಿದರು, ಝರಿಯಾದರೆ ಸೊಗಸೆಂದರು. ಅದೆಷ್ಟು ಅಣೆ ಕಟ್ಟುಪಾಡು ತಂತಾನೆ ಹರಿವ ನದಿಗೆ, ಬಿರುಕು ಬಿಡಲು ಕ್ಷಣವಷ್ಟೇ ಹೊತ್ತು, ಗೊತ್ತಿಲ್ಲವೇ ಅವರಿಗೆ. ಶೀರ್ಷಿಕೆ ಬೆಳಕು ಜಾರುವ ಹೊತ್ತು, ಸ್ವಲ್ಪವೇ ತಾಣ ಸಿಕ್ಕಿದರೂ ಸಾಕು ಕೊಂಬೆಗಾತು ಭದ್ರ ಕೂಡು ಕಟ್ಟುತ್ತದೆ ಹಕ್ಕಿ. ಮಣ್ಣು ಕೊರೆಯುವ ತಾಕತ್ತಿನೊಂದಿಗೆ ಭೂಮಿಗಿಳಿವ ಇರುವೆ ಗುಂಪು, ಚುಚ್ಚುವ ಪುಟ್ಟದೇ ಕೊಳವೆ ಇಟ್ಟುಕೊಂಡು ವಾಸ್ತು ಶಿಲ್ಪಿಯಾಗುವ ತುಡುಗುಜೇನು, ಎಳೆ ಕಿರಣಗಳಿಗೆ ಸೋತು ಮೊಗ್ಗು ಮುಂಚಾಚಿ ಅರಳಿಯೇ ಬಿಡುತ್ತದಲ್ಲ ಹೂವು, ಹನಿದ ಕೆಲವೇ ಹನಿಗಳಿಗೆ ಪರವಶವಾಗಿ ಪುಳಕಿತವಾಗುತ್ತಾಳೆ ದೇಹದಿಳೆ. ಬೆಳದಿಂಗಳಿಗಾಗಿ ಬೆಳಕು ಜಾರುವ ಹೊತ್ತು ಚಕೋರನಿಗೆ ಚಂದ್ರನದೇ ಕನವರಿಕೆ, ಬೆರಳು ಬೆಸೆದ ಕೈಗಳಲ್ಲಿ ನಿಲುಕುವ ಸ್ಪರ್ಶದ ಅದಮ್ಯ ವಲುಮೆಯಾಗರ, ಮಂದ್ರದಲ್ಲಿಯೇ ತೇಲಿ ಕಂಠಾಭರಣವಾಗುವ ದಿವ್ಯಾನುಭೂತಿಯ ಸಂಗೀತ, ನೋಟದಲ್ಲೇ ಮಿಂಚು ಹರಿಸಿ ಜೀವ ಚೈತನ್ಯಕ್ಕೆ ಮರುಳಾಗುವ ಕಣ್ಣುಮಿಟುಕು, ಪ್ರಕೃತಿಗೂ ಪ್ರೇಮಕ್ಕೂ ಇರುವ ಇಂಗಿತದ ಮಾಪನ ಮಾಡಬೇಕಿದೆ, ಬದುಕು ತನ್ನಷ್ಟಕ್ಕೆ ತಾನೇ ಪಿಸುಗುಟ್ಟುವ ವೇಳೆಯ ನಾದವನ್ನು ಅರಿಯಬೇಕಿದೆ.
1: ಇದುವರೆಗೆ ಮಮತಾ ಅರಸೀಕೆರೆಯವರಿಂದ ಸ್ವರಚಿತ ಕವನಗಳ ವಾಚನವನ್ನು ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

0: ವನಿತಾ ವಿಹಾರ ಪ್ರಸಾರವಾಯಿತು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಆಕಾಶವಾಣಿ ಹಾಸನೆಫ್ ಎಂ ಕಂಪನ 102.2 ಮೆಗಾಹರ್ಟ್ಸ್ಗಳು. ಈಗ ಗಜಲ್ಗಳು ಕೇಳಿ. ಅನೂಪ್ ಜಲೋಟಾ ಅವರು ಹಾಡಿರುವ ಇಸ್ರಾರ್ ಅನ್ಸಾರಿ ಅವರ ಈ ಗಜಲ್.

ಕಾರ್ಯಕ್ರಮದ ಕೊನೆಯಲ್ಲಿ ಉಸ್ತಾದ್ ಅಹಮದ್ ಹುಸೇನ್ ಮತ್ತು ಉಸ್ತಾದ್ ಮೊಹಮ್ಮದ್ ಹುಸೇನ್ ಅವರ ಧ್ವನಿಗಳಲ್ಲಿ ಸೈಯದ್ ಅಬ್ದುಲ್ ಹಲೀಂ ಶಾ ಅವರ ಗಜಲ್.

ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಈವರೆಗೂ ಗಜಲ್ಗಳು ಪ್ರಸಾರವಾದವು. ಸಮಯ 8:45 ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಇನ್ನು ಕೇಳಿ ಹನುಮಂತ ಸಮುದ್ರ ಹಾರಿದ ಪ್ರಸಂಗ.
1: ಶ್ರೀರಾಮ ರಾಮಕೃಷ್ಣ ಗೋವಿಂದ
2: ಗೋವಿಂದ
1: ಜಯ ಜಯ.

ಕಾರ್ಯಕ್ರಮದ ಕೊನೆಯಲ್ಲಿ ನಾಮದ ಸೇವೆ ಹಾಡು.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕೇಳುಗರೆ, ನಾಳೆ ಪ್ರಸಾರವಾಗುವ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಬಂಗು ಹಾಗೂ ಸೂರ್ಯಾಸಿಸ್ಗೆ ಕಾರಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ಡಾ ರಾಹುಲ್ ಹೆಚ್ವಿ ಅವರೊಂದಿಗೆ ಸಂದರ್ಶನ. ಆನಂತರ ರೋಗ ಲಕ್ಷಣ ಶಾಸ್ತ್ರ ವಿಭಾಗವನ್ನು ಕುರಿತು ಡಾ ವಿಜಯ್ ಶಂಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ.

ಆತ್ಮೀಯ ಕೇಳುಗರೆ, 10:15 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ನಮ್ಮ ನಿಲಯದಿಂದ ಇದೀಗ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಕೇಳಿ ಆರಂಭಕ್ಕೆ ಬಾಳು ಬೆಳಗಿತು ಚಿತ್ರದ ಈ ಗೀತೆಯನ್ನು.

0: ಕೇಳಿ ಈಗ ಅನುಗ್ರಹ ಚಿತ್ರದ ಗೀತೆ ಎಲ್ ಆರ್ ಈಶ್ವರಿ ಹಾಗೂ ನಾಗೇಂದ್ರ ಅವರ ಧ್ವನಿಗಳಲ್ಲಿ. ಜಿ ಉದಯಶಂಕರ್ ಅವರ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.
1: ಬೋರಯ್ಯ ಬಸವಯ್ಯ ದೊಡ್ಡಯ್ಯ.

ಓಹೋ ಹೇಳುವೆ ಹೇಳುವೆ. ಕೈ ನೀಡಿದವಳು ನಿನ್ನಂತೆ ಚೆಲುವೆ, ಕೈ ಹಿಡಿದವನು ಬಳೆಗಾರ ಹೂವೆ. ಬಳೆ ತೊಡಿಸುವಾಗ ಅಯ್ಯೋ ಅಂದಳು ಅಲ್ಲವೇ. ಹೌದೇನೆ ಹೌದೇನೆ ಹೇಳಿ ಹಮ್ಮಿರೀ.

ಇದೀಗ ಕೇಳಿ ದರಾ ಬೇಂದ್ರೆಯವರ ಗೀತೆ, ಅರಿಶಿನ ಕುಂಕುಮ ಚಿತ್ರದ್ದು. ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್, ಸ್ವರ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್.

ಭಲೆ ಕಿಲಾಡಿ ಚಿತ್ರದ ಗೀತೆ ಇದೀಗ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಸ್ವರಗಳಲ್ಲಿ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚಿವುದಿ ಶಂಕರ್ ಅವರಾಗಿದ್ದೆ ಮಿಸ್ಟರ್ ರಾಜ್ಕುಮಾರ್ ಚಿತ್ರದ್ದು. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜೇಶ್ವರ ರಾವ್ ಎಸ್.

ಮಧುರಗಾನ ಕಾರ್ಯಕ್ರಮದಲ್ಲಿ ಇವರಿಗೂ ಹಳೆಯ ಕನ್ನಡ ಸುಮಧುರ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಇದೀಗ ಸಮಯ 10:30 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು. ಸಮಯ 10:30:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ. ವಿಷಯ ಆತಂಕವಾದ್.

0: ಆಕಾಶವಾಣಿ ಹಾಸನ ರೇಡಿಯೋ ಡಾಕ್ಟರ್ ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಗರ್ಭಪಾತಕ್ಕೆ ಕಾರಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಪ್ರಸೂತಿ
1: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಸಿ, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್.